0: ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.
1: ಸಕಲರ ಸದ್ಗುಣನಾಗಿ

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವ ಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಪ್ರೇರಣೆ ಯಾರಿಂದಲಾದರೂ ಸಿಗಬಹುದು, ಆದ್ರೆ ಪ್ರಯತ್ನ ನಮ್ಮಿಂದಲೇ ಆಗ್ಬೇಕು. ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಯಶಸ್ಸಿನ ದಾರಿ ಸಿಗೋದಕ್ಕೆ ಸಾಧ್ಯ ಎನ್ನುವಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇವತ್ತು ಸೆಪ್ಟೆಂಬರ್ 27, 2026 ಭಾನುವಾರ, ಪರಾಭವ ಸಂವತ್ಸರ, ಉತ್ತರಭಾದ್ರೆ, ಮೀನ ರಾಶಿ, ಕೃಷ್ಣ ಪಕ್ಷ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಇವರ ಕುರಿತ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ RJ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದ್ದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ DM ಕುಮಾರಸ್ವಾಮಿ ಇವರು ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. 7:45 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 7:30 ಮಂಕುತಿಮ್ಮನ ಕಗ್ಗ ಕಾರ್ಯಕ್ರಮವನ್ನು ವಿಜಯ ಗಣೇಶ್ ಅವರು ನಡೆಸಿಕೊಡಲಿದ್ದಾರೆ. ನಂತರ ರಂಗಕರ್ಮಿ ನಾ ಶ್ರೀನಿವಾಸ್ ಇವರ ರಂಗ ಪಾಠಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆಯಾಗಿ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಮೂಡಿಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನು RJ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 9:00 ಚಿತ್ರಗೀತೆಗಳು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಬೆಳಿಗ್ಗೆ 10:00 ಮಧುರಗಾನ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮಧ್ಯಾಹ್ನ 11:00 ಚಿತ್ರಗೀತೆಗಳು ಪ್ರಸಾರವಾಗುತ್ತದೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಮಧ್ಯಾಹ್ನ 2:00 ಹರಿಕತೆ ಮೂಡಿಬರುತ್ತದೆ. ಮಧ್ಯಾಹ್ನ 3:00 ಕನ್ನಡ ಹಾಗೂ ಹಿಂದಿ ಹಾಡುಗಳು ಪ್ರಸಾರವಾಗುತ್ತದೆ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವ ಬಾನುಲಿ ಇರಲಿದ್ದು, ಇದನ್ನ RJ ರಕ್ಷಿತಾ ಹೊಳ್ಳ ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಚಿತ್ರಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 6:00 ರೈತ ಚಳುವಳಿಯ ಸಿಂಹಾವಲೋಕನವನ್ನ ರಾಜ್ಯ ರೈತ ಸಂಘದ ಮುಖಂಡರಾದ KT ಗಂಗಾಧರ್ ಸರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:45 ಪ್ರೊಫೆಸರ್ ಶ್ರೀಪತಿ ಇವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7:00 ಜನಪದ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಜನಪದ ಕಾರ್ಯಕ್ರಮದಲ್ಲಿ ಹಾಸನದವರೇ ಆದಂಥ ಶ್ರೀಯುತ ನಂಜೇಗೌಡರು ಜನಪದ ಗೀತೆಗಳು ಹಾಗೂ ಜನಪದ ಸಾಹಿತ್ಯವನ್ನ ಪರಿಚಯಿಸಲಿದ್ದಾರೆ. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆಗಳು ಪ್ರಸಾರವಾಗುತ್ತದೆ. ರಾತ್ರಿ 8:30 ಬೆಳಿಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ರಾತ್ರಿ 8:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆಗಳು, ಭಾವಗೀತೆ, ಜನಪದ ಗೀತೆಗಳು ಪ್ರಸಾರವಾಗುತ್ತದೆ. ಪ್ರತಿದಿನ 5:00 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಇದರಲ್ಲಿ ಹಳೆಯ ಕನ್ನಡ, ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆ, ಚಿತ್ರಗೀತೆ, ಜನಪದ ಗೀತೆ, ಚೌಡಿಕೆ ಪದಗಳು, ಭಾವಗೀತೆ ಹಾಗೂ ಶಾಸ್ತ್ರಿ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದ್ದು, ಈ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9680969279 ಈ ನಂಬರ್ಗೆ ತಿಳಿಸಬಹುದು. ಎಲ್ಲರಿಗೂ ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಸೊ ಸ್ನೇಹಿತರೆ, ಇವತ್ತು ನಮ್ಮ ರೇಡಿಯೋ ಶೋನಲ್ಲಿ ನಾನು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ, ನಮ್ಮ ಭಾರತೀಯ ಸಂಗೀತ ಪ್ರಪಂಚದ ಒಂದು ದೈವಿಕ ಶಕ್ತಿಯ ಬಗ್ಗೆ. ಯಾರ ಧ್ವನಿ ಕೇಳಿದರೆ ನಮಗೆ ಪ್ರೀತಿ ಹುಟ್ಟುತ್ತೋ, ಯಾರ ಹಾಡು ಕೇಳಿದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೋ, ಆ ಗಾನ ಗಂಧರ್ವ ಪದ್ಮವಿಭೂಷಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಎಸ್ ಬಿ ಬಿ ಅವರ ಜೀವನ ಪಯಣದ ಬಗ್ಗೆ. ಇವತ್ತಿನ ಈ ಸ್ಪೆಷಲ್ ಸೆಗ್ಮೆಂಟ್ ನಲ್ಲಿ ಎಸ್ ಪಿ ಬಿ ಧ್ವನಿಯಲ್ಲ, ಅದೊಂದು ಚೇತನ. ಸ್ನೇಹಿತರೆ, 1946 ಜೂನ್ 4 ಆಂಧ್ರಪ್ರದೇಶದ ನೆಲ್ಲೂರಿನ ಕೋನೇಟಂ ಪೇಟೆಯಲ್ಲಿ ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟಿದ ಮಗನೇ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಅವರು. ತಂದೆ ಸಾಂಬಮೂರ್ತಿಯವರು, ಹರಿಕಥಾ ವಿದ್ವಾಂಸರು. ಹಾಗಾಗಿ ಸಂಗೀತ ಅನ್ನೋದು ಇವರ ರಕ್ತದಲ್ಲೇ ಹರಿದು ಬಂದಿತ್ತು. ಆದ್ರೆ ವಿಚಿತ್ರ ಅಂದ್ರೆ ಎಸ್ ಪಿ ಬಿ ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಅಭ್ಯಾಸ ಮಾಡಲೇ ಇಲ್ಲ, ಹಾರ್ಮೋನಿಯಂ ಮತ್ತು ಕೊಳಲನ್ನು ತಾವೇ ಸ್ವತಃ ನುಡಿಸಲು ಕಲಿತರು. ಸ್ನೇಹಿತರೆ, ಎಂಜಿನಿಯರ್ ಆಗ್ಬೇಕು ಅಂತ ಕಾಲೇಜ್ನಲ್ಲಿ ಓದ್ತಿದ್ದಾಗ ಸಂಗೀತ ಸ್ಪರ್ಧೆಯೊಂದರಲ್ಲಿ ಪ್ರಥಮ ಬಹುಮಾನ ಗೆದ್ದರು. ಅಲ್ಲಿ ಅವರಲ್ಲಿದ್ದ ಗಾಯಕನನ್ನು ಗುರುತಿಸಿದ್ದು ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಎಸ್ ಪಿ ಕೋದಂಡಪಾಣಿ ಅವರು. 1966 ಡಿಸೆಂಬರ್ 15 ಶ್ರೀ ಶ್ರೀ ಶ್ರೀ ಮರ್ಯಾದಾ ರಾಮಣ್ಣ ಅನ್ನೋ ತೆಲುಗು ಚಿತ್ರದ ಮೂಲಕ ಎಸ್ ಪಿ ಬಿ ಗಾಯಕರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು. ಅಲ್ಲಿಂದ ಶುರುವಾದ ಆ ಧ್ವನಿಯ ಪಯಣ ನಿಲ್ಲಲೇ ಇಲ್ಲ. ತೆಲುಗು, ತಮಿಳು, ಕನ್ನಡ, ಹಿಂದಿ, ಮಲಯಾಳಂ, ತುಳು, ಹೀಗೆ ಬರೋಬ್ಬರಿ 16 ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದ ಏಕೈಕ ಮಹಾನ್ ಗಾಯಕ ನಮ್ಮ ಎಸ್ ಪಿ ಬಿ ಅವರು. ಒಂದೇ ದಿನದಲ್ಲಿ 21 ತೆಲುಗು ಹಾಡುಗಳನ್ನು, 19 ತಮಿಳು ಹಾಡುಗಳನ್ನು ಮತ್ತು ಕನ್ನಡದಲ್ಲಿ 16 ಹಾಡುಗಳನ್ನು ರೆಕಾರ್ಡ್ ಮಾಡಿ ದಾಖಲೆ ಬರೆದ ಸರದಾರ ಇವರು. ಸೊ ಕನ್ನಡ ಚಿತ್ರರಂಗಕ್ಕೂ ಎಸ್ ಪಿ ಬಿ ಅವರಿಗೂ ಇದ್ದ ಬಂಧ ವಿಶಿಷ್ಟವಾದದ್ದು ಅಂತಾನೆ ಹೇಳ್ಬೋದು. ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಮೂಲಕ ಕನ್ನಡಕ್ಕೆ ಬಂದ ಇವರು ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ರವಿಚಂದ್ರನ್, ಶಿವರಾಜ್ಕುಮಾರ್ ಸೇರಿದಂತೆ 3 ತಲೆಮಾರಿನ ನಾಯಕರಿಗೆ ಧ್ವನಿಯಾದರು. ಜೊತೆ ಜೊತೆಯಲ್ಲಿ ನಗುವ ನಯನ, ಮಧುರ ಮೌನ, ಈ ಸುಂದರ ಬೆಳದಿಂಗಳ, ಅಬ್ಬಬ್ಬಾ, ಇವರ ಕನ್ನಡ ಉಚ್ಚಾರಣೆ ಎಷ್ಟೊಂದು ಸ್ಪಷ್ಟವಾಗಿತ್ತು ಅಂತಂದ್ರೆ ಇವರು ಆಂಧ್ರದವರು ಅಂತ ಯಾರೂ ಕೂಡ ನಂಬ್ತಾ ಇರ್ಲಿಲ್ಲ. ಸ್ನೇಹಿತರೆ, ನಿಮ್ಗೂ ಕೂಡ ಅನಿಸ್ತಾ ಇದೆ ಅಲ್ವಾ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಒಂದು ಗೀತೆ ಕೇಳಬೇಕು ಅಂತ? ಮತ್ತ್ಯಾಕೆ ತಡ? ಹಾಗಾದ್ರೆ ಈಗ ಒಂದು ಒಳ್ಳೆ ಟ್ರ್ಯಾಕ್ ಅನ್ನ ಕೇಳಿ ಮತ್ತೆ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ ಅಂತ ಹೇಳ್ತಾ ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಒಂದೊಳ್ಳೆ ಸೂಪರ್ ಆಗಿರುವಂತಹ ಟ್ರ್ಯಾಕ್ ನ ಕೇಳಿದ್ರಿ ಅಲ್ವಾ? ಮೈಂಡ್ ರಿಫ್ರೆಶ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ಉಸಿರಾದ ಗಾನ ಎಸ್ ಪಿ ಬಿ ಸ್ಮರಣೆಯ ಈ ಒಂದು ಎಪಿಸೋಡ್ ನಲ್ಲಿ, ನಿಮಗೆ ಗೊತ್ತಾ, ಎಸ್ ಪಿ ಬಿ ಅವರು ಬರೀ ಗಾಯಕರಷ್ಟೇ ಅಲ್ಲ, ಅವರು ಅತ್ಯುತ್ತಮ ನಟ ಕೂಡ ಹೌದು. ಕೇಳಡಿ ಕಣ್ಮಣಿ, ಪ್ರೇಮಿಕ್ ನಂತಹ ಸಿನಿಮಾಗಳಲ್ಲಿ ಅವರ ನಟನೆಯನ್ನು ಯಾರ್ ತಾನೇ ಮರೆಯೋದಕ್ಕೆ ಸಾಧ್ಯ? ಅದೂ ಅಲ್ಲದೆ ಕಮಲ್ ಹಾಸನ್, ರಜನಿಕಾಂತ್ ಮುಂತಾದ ದೈತ್ಯ ನಟರಿಗೆ ತೆಲುಗು ಮತ್ತು ಕನ್ನಡದಲ್ಲಿ ಡಬ್ಬಿಂಗ್ ನೀಡಿ ಅದ್ಭುತ ಧ್ವನಿ ನೀಡಿದ ಡಬ್ಬಿಂಗ್ ಕಲಾವಿದ ಕೂಡ ಇವರೇ. ಇನ್ನು ಕಿರುತೆರೆಯಲ್ಲಿ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮೂಲಕ ನೂರಾರು ಹೊಸ ಗಾಯಕರನ್ನು ಬೆಳೆಸಿದ ಮಹಾನ್ ಗುರು ಅಂತಾನೆ ಹೇಳಬಹುದು. ಅವರ ಈ ಅಪಾರ ಸಾಧನೆಗೆ 6 ರಾಷ್ಟ್ರ ಪ್ರಶಸ್ತಿಗಳು ಒಲಿದು ಬಂದವು. 4 ಬೇರೆ ಬೇರೆ ಭಾಷೆಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಅಪರೂಪದ ಗಾಯಕ ಇವರು. ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಷಯ ಗೊತ್ತಾ, 80-90 ದಶಕದಲ್ಲಿ ಕನ್ನಡ ಸೌಂಡ್ ಟ್ರ್ಯಾಕ್ ನ ಚಿತ್ರಣವನ್ನೇ ಬದಲಿಸಿದ ಆ ಮ್ಯಾಜಿಕಲ್ ಜೋಡಿ, ಒಬ್ಬರು ಪದಗಳ ಜಾದುಗಾರ ನಾದಬ್ರಹ್ಮ ಹಂಸಲೇಖ, ಇನ್ನೊಬ್ಬರು ಭಾವನೆಗಳ ಸರದಾರ ಗಾನ ಗಂಧರ್ವ ಎಸ್ ಪಿ ಬಿ ಅವರು. ಹಂಸಲೇಖ ಅವರ ಸಾಹಿತ್ಯ ಸಂಗೀತಕ್ಕೆ ಎಸ್ ಪಿ ಬಿ ಅವರ ಕಂಠ ಸೇರಿದರೆ

ಅಲ್ಲಿ ಹುಟ್ಕೊಳ್ತಾ ಇದ್ದಿದ್ದು ಬರೀ ಹಾಡಲ್ಲ, ಅದೊಂದು ಮ್ಯೂಸಿಕಲ್ ಹರಿಕೇನ್ ಅಂತಾನೆ ಹೇಳಬಹುದು. ಹಾಗೆ 1987 ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪ್ರೇಮಲೋಕ ಸಿನಿಮಾ ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ಏನಾಯ್ತು ಅಂತ ನೆನಪಿದೆಯಾ? ಎಸ್, ಭಾರತೀಯ ಚಿತ್ರರಂಗವೇ ಒಮ್ಮೆ ತಿರುಗಿ ನೋಡ್ತು. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ನೋಡಮ್ಮ ಹುಡುಗಿ, ಬಾಯ್ ಫ್ರೆಂಡ್ ಅಂತ ಪ್ರತಿಯೊಂದು ಹಾಡನ್ನು ಹಂಸಲೇಖ ಅವರು ಬರೆದು ಟ್ಯೂನ್ ಮಾಡಿದ್ರೆ ಅದಕ್ಕೆ ಎನರ್ಜಿ ತುಂಬಿ ಜೀವ ಕೊಟ್ಟಿದ್ದು ಇದೇ SPB ಅವರು. ಹಂಸಲೇಖ ಅವರ ರಿದಮ್ಗೆ ತಕ್ಕಂತೆ SPB ಅವರ ವಾಯ್ಸ್ ಮಾಡ್ಯುಲೇಷನ್ ಹೇಗಿರ್ತಿತ್ತು ಅಂತಂದ್ರೆ, ಬರೀ ಹಾಡು ಕೇಳ್ತಾ ಇದ್ರೆ ನಮಗೆ ಇಡೀ ದೃಶ್ಯವೇ ಕಣ್ಮುಂದೆ ಕುಣಿತಾ ಇತ್ತು. ಅಲ್ಲಿಂದ ಶುರುವಾದ ಈ ಹಿಟ್ ಜೋಡಿಯ ಜುಗಲ್ ಬಂದಿ ಮುಂದೆ ಪ್ರೇಮಲೋಕದಿಂದ ರಣಧೀರ, ಅಂಜದ ಗಂಡು, ರಾಮಾಚಾರಿ, ಸಿಪಾಯಿ, ಹಳ್ಳಿ ಮೇಸ್ಟ್ರು, ಬಂಧನ, ಓಂ, ಅಬ್ಬಬ್ಬಾ, ಪಟ್ಟಿ ಬೆಳಿತಲೇ ಹೋಗುತ್ತವೆ. ಹಂಸಲೇಖರವರ ತಂಟೆ ಕಿಂಟೆಯ ಸಾಹಿತ್ಯಕ್ಕೆ SPB ಅವರ ನಗು, ಧ್ವನಿಯ ಹೈ ಪಿಚ್ ಸೇರ್ಕೊಂಡ್ರೆ ಯುವಕರ ಹೃದಯದಲ್ಲಿ ತಮಟೆ ಹೊಡೆದಂತಾಗ್ತಾ ಇತ್ತು. ರಾಮಾಚಾರಿ ಚಿತ್ರದ ಯಾರಿವಳು ಯಾರಿವಳು, ನಮ್ಮೂರ ಯುವರಾಣಿ ಹಾಡುಗಳಲ್ಲಿ ಇದ್ದ ಆ ಎನರ್ಜಿ ಹಾಗೂ ರೊಮ್ಯಾನ್ಸ್ ಇವತ್ತಿಗೂ ಕೂಡ ಕಾಲೇಜ್ ಹುಡುಗ ಹುಡುಗಿಯರಿಗೆ, ರೇಡಿಯೋ ಕೇಳುಗರಿಗೆ ಆಲ್ ಟೈಮ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸೊ ಈಗ SPB ಅವರ ಅದ್ಭುತ ಕಂಠದಿಂದ ಬಂದಂತಹ ಒಂದು ಸುಂದರವಾದ ಹಾಡನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದು ಅರುಣೋದಯ ಕಾರ್ಯಕ್ರಮ. ನಡ್ಸ್ಕೊಡ್ತಾ ಇರೋದು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಉಸಿರಾದ ಗಾನ ಎಸ್ಪಿಬಿ ಸ್ಮರಣೆಯ ಈ ಒಂದು ಎಪಿಸೋಡ್ನಲ್ಲಿ ಮತ್ತಷ್ಟು ಮಾಹಿತಿ ತಿಳಿಸ್ತೀನಿ ಕೇಳಿ. ಹಂಸಲೇಖ ಮತ್ತು ಎಸ್ಪಿಬಿ ಜೋಡಿ ಬರೀ ಮಾಸ್ ಮತ್ತು ರೊಮ್ಯಾಂಟಿಕ್ ಹಾಡುಗಳಿಗಷ್ಟೇ ಸೀಮಿತವಾಗಿರಲಿಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅವರ ಸಿನಿಮಾ. ಹಂಸಲೇಖ ಅವರ ಅದ್ಭುತ ಶಾಸ್ತ್ರೀಯ ಸಂಗೀತ ಸಂಯೋಜನೆಯಲ್ಲಿ ಉಮಂಡು ಘುಮಂಡು ಘನಗರ್ಜೆ ಮೇಘ ಅನ್ನೋ ಹಿಂದೂಸ್ತಾನಿ ಹಾಡನ್ನು ಎಸ್ಪಿಬಿ ಅವರು ಎಷ್ಟೊಂದು ಲೀಲಾಜಾಲವಾಗಿ ದೈವಿಕವಾಗಿ ಹಾಡಿದ್ರು ಅಂತಂದ್ರೆ, ಆ ಹಾಡಿಗೆ ಎಸ್ಪಿಬಿ ಅವರಿಗೆ ಅತ್ಯುತ್ತಮ ಗಾಯಕ ರಾಷ್ಟ್ರ ಪ್ರಶಸ್ತಿ ಬಂತು. ತೆಲುಗು, ತಮಿಳು, ಹಿಂದಿಯಲ್ಲಿ ನ್ಯಾಷನಲ್ ಅವಾರ್ಡ್ ಗೆದ್ದಿದ್ದ ಎಸ್ಪಿಬಿ ಅವರಿಗೆ ಕನ್ನಡದಲ್ಲಿ ಪ್ರಥಮ ರಾಷ್ಟ್ರ ಪ್ರಶಸ್ತಿ ತಂದಿಟ್ಟಿದ್ದು ಇದೇ ಹಂಸಲೇಖ ಅವರ ಸಂಗೀತ ನಿರ್ದೇಶನ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಹಂಸಲೇಖ ಅವರು ಒಮ್ಮೆ ಹೇಳ್ತಾ ಇದ್ರು, ನಾನು ರೈಲ್ವೆ ಟ್ರ್ಯಾಕ್ ಹಾಕಿಕೊಡ್ತಾ ಇದ್ದೆ, ಎಸ್ಪಿಬಿ ಅವರು ಅದರಲ್ಲಿ ಬುಲೆಟ್ ಟ್ರೈನ್ ತರ ಓಡ್ತಾ ಇದ್ರು ಅಂತ. ನಿಜ ಅಲ್ವಾ? ಹಂಸಲೇಖ ಅವರ ಪ್ರತಿಯೊಂದು ಸ್ವರ ಪದದ ಭಾವನೆಯನ್ನ 200% ಕೇಳುಗರ ಹೃದಯಕ್ಕೆ ಮುಟ್ಟಿಸುವ ತಾಕತ್ತು ಎಸ್ಪಿಬಿ ಅವರ ಧ್ವನಿಯಲ್ಲಿದ್ದರೆ, ಎಸ್ಪಿಬಿ ಅವರ ಗಾಯನದ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಅರಿತು ಸಂಗೀತ ನೀಡುವ ಕಲೆ ಹಂಸಲೇಖ ಅವರಲ್ಲಿತ್ತು. ಸ್ನೇಹಿತರೆ, ಈ ಇಬ್ಬರ ನಡುವಿನ ಆತ್ಮೀಯತೆ ಕನ್ನಡ ಸಂಗೀತ ಕ್ಷೇತ್ರಕ್ಕೆ 100 ಅಮರ ಗೀತೆಗಳನ್ನು ಕೊಡುಗೆಯಾಗಿ ನೀಡಿವೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಖ್ಯಾತ ಸಂಗೀತ ನಿರ್ದೇಶಕ ಇಳಿಯರಾಜ ಅವರು ಚಿತ್ರರಂಗಕ್ಕೆ ಬರುವ ಮೊದಲು ಎಸ್ಪಿಬಿ ಅವರು ದೇಶಾದ್ಯಂತ ನಡೆಸಿಕೊಡ್ತಾ ಇದ್ದಂತಹ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಗಿಟಾರ್ ಮತ್ತು ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಆ ಗೆಳೆತನ ಮುಂದೆ ದಕ್ಷಿಣ ಭಾರತದ ಸಂಗೀತ ಸಾಮ್ರಾಜ್ಯವನ್ನೇ ಆಳುವ ಮಟ್ಟಿಗೆ ಬೆಳೆಯಿತು. ಹಾಗೆ ಸ್ನೇಹಿತರೆ, ಎಸ್ಪಿಬಿ ಅವರು 4 ಭಾಷೆಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಗಾಯಕ ಅಂತ ನಾನಾಗ್ಲೇ ತಿಳಿಸಿದ್ದಾಯ್ತು. ವಿವಿಧ ಭಾಷೆಗಳಲ್ಲಿ 6 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿರುವ ಇವರು 4 ವಿಭಿನ್ನ ಭಾಷೆಗಳಲ್ಲಿ ಅಂದರೆ ತಮಿಳು, ತೆಲುಗು, ಕನ್ನಡ, ಹಿಂದಿ ಈ ಪ್ರಶಸ್ತಿ ಪಡೆದ ಭಾರತದ ಏಕೈಕ ಹಿನ್ನೆಲೆ ಗಾಯಕ. ಶಂಕರಾಭರಣಂ, ಏಕ್ ತುಜೆ ಕೇಲಿಯೆ, ಸಾಗರ ಸಂಗಮ್, ರುದ್ರವೀಣ, ಸಂಗೀತ ಸಾಗರ ಗಾನಯೋಗಿ ಪಂಚಾಕ್ಷರಿ ಗವಾಯಿ, ಮಿನ್ಸಾರ ಕನವು, ಈ ಪ್ರಶಸ್ತಿಗಳು ಎಸ್ಪಿಬಿ ಅವರಿಗೆ ಲಭ್ಯವಾಗಿದ್ದು ಅಂತಾನೆ ಹೇಳ್ಬಹುದು. ಹಾಗೆ ಸೇತರೆ, ಕಮಲ್ ಹಾಸನ್, ರಜನಿಕಾಂತ್, ಸಲ್ಮಾನ್ ಖಾನ್ ಅವರಂತಹ ನಟರಿಗೆ ಕಂಠದಾನ ನೀಡಿದ್ದ ಎಸ್ಪಿಬಿ ಕಮಲ್ ಹಾಸನ್ ಅಭಿನಯದ ದಶಾವತಾರಂ ತೆಲುಗು ಆವೃತ್ತಿಯಲ್ಲಿ ಕಮಲ ಅವರ 7 ವಿಭಿನ್ನ ಪಾತ್ರಗಳಿಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಡಬ್ಬಿಂಗ್ ನೀಡಿ ಬೆರಗುಗೊಳಿಸಿದರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ಈಗ ಎಸ್ಪಿಬಿ ಅವರ ಮತ್ತೊಂದು ಗೀತೆಯನ್ನ ಕೇಳಿ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ಸಾಗೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಉಸಿರಾದ ಗಾನ ಎಸ್ಪಿಬಿ ಸ್ಮರಣೆಯ ಈ ಒಂದು ಎಪಿಸೋಡ್ ನಲ್ಲಿ ಮತ್ತಷ್ಟು ಮಾಹಿತಿ ತಿಳಿಸ್ತೀನಿ, ಕೇಳಿ. ಕನ್ನಡದ ಗಾನ ಗಂಧರ್ವ ಎಂದೇ ಪ್ರಸಿದ್ಧಿಯಾದ ಎಸ್ಪಿಬಿ ಅವರು ತಮಿಳಿನಲ್ಲಿ ಪಾಡುಂ ನೀಲಾ ಎಂದೇ ಪ್ರಸಿದ್ಧರಾಗಿದ್ದು ಹೌದು ಸ್ನೇಹಿತರೆ. ಅವರಿಗೆ ಕನ್ನಡ ಚಿತ್ರರಂಗದ ಮತ್ತು ಕನ್ನಡಿಗರ ಜೊತೆಗೆ ಅತ್ಯಂತ ಅವಿನಾಭಾವ ಹಾಗೂ ಭಾವನಾತ್ಮಕ ಸಂಬಂಧವಿತ್ತು. ಅವರು ತೆಲುಗು ಮಾತೃಭಾಷೆಯವರಾಗಿದ್ದರೂ ಅತ್ಯಂತ ಶುದ್ಧವಾದ ಕನ್ನಡ ಉಚ್ಚಾರಣೆ ಮತ್ತು ಮಧುರ ಧ್ವನಿಯಿಂದ ಕೋಟ್ಯಾಂತರ ಕನ್ನಡಿಗರ ಮನಸ್ಸಿನಲ್ಲಿ ನೆಲೆಸಿದ್ದರು. ಹಾಗೆ ಸ್ನೇಹಿತರೆ, ಎಸ್ಪಿಬಿ ಅವರು ಹಾಡುವುದಷ್ಟೇ ಅಲ್ಲದೆ ಕನ್ನಡದ ಕೆಲವು ಜನಪ್ರಿಯ ಚಿತ್ರಗಳಲ್ಲೂ ಕೂಡ ಪ್ರಮುಖ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಮುದ್ದಿನ ಮಾವ, ಮಾಂಗಲ್ಯಂ ತಂತುನಾನೇನ, ಸಂದರ್ಭ, ಬಾಳೊಂದು ಚದುರಂಗ ಈ ಚಿತ್ರಗಳಲ್ಲಿ ಪ್ರಮುಖ ಪಾತ್ರ ಮಾಡಿದ್ರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಿರುತೆರೆಯಲ್ಲಿ ಎದೆ ತುಂಬಿ ಹಾಡಿದೆನು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತೆ ಇತರ ಭಾಷೆಗಳಲ್ಲೂ ಅಂಥದ್ದೇ ಕಾರ್ಯಕ್ರಮಗಳನ್ನು ಎಸ್ಪಿಬಿ ಅವರು ನಡೆಸ್ತಾ ಇದ್ರು. ಅವರು ಪುಟ್ಟ ಮಕ್ಕಳಿಂದ ಹಿಡಿದು ಸಂಗೀತದ ದಿಗ್ಗಜರಗಳವರೆಗೆ ಹಿರಿಯರು ಕಿರಿಯರು ಎಲ್ಲರನ್ನು ಗೌರವಪೂರ್ಣವಾಗಿ ನಡೆಸಿಕೊಳ್ಳುತ್ತಿದ್ದುದನ್ನು ಕಾಣುವುದೇ ಒಂದು ಸೌಭಾಗ್ಯವಾಗಿತ್ತು ಸ್ನೇಹಿತರೆ. ಎಸ್ಪಿಬಿಯವರಂತೆಯೇ ನಮ್ಮನ್ನು ನಡೆಸಿಕೊಳ್ಳುವಂತಿದ್ದರೆ ನಮ್ಮ ಬಾಳು ಎಷ್ಟು ಭವ್ಯವಾಗಿರ್ತಿತ್ತು ಎಂದು ಮನಸ್ಸು ಭಾವಲೋಕದಲ್ಲಿ ಮೂಕವಾಗುತ್ತೆ. ಕಲೆ ತರುವ ನಿಜವಾದ ಸಂಸ್ಕೃತಿ ಅಂತಂದರೆ ಇದೆ. ಈ ಎಲ್ಲಾ ನಿಟ್ಟಿನಲ್ಲಿ ನಮ್ಮ ಎಸ್ಪಿಬಿಯವರು ಒಬ್ಬ ನೈಜ ಸಾಂಸ್ಕೃತಿಕ ರಾಯಭಾರಿಯಂತಿದ್ದರು. ಈ ಅಗಾಧತೆಯ ಸಾಂಸ್ಕೃತಿಕ ಹಿರಿಯರಾದ ನಮ್ಮ ಎಸ್ಪಿಬಿ ಅವರು 2020 ಸೆಪ್ಟೆಂಬರ್ 25 ಜೀವದ ಹಂಗು ತೊರೆದು ಈ ಲೋಕದಿಂದ ಹೊರನಡೆದರು ಸ್ನೇಹಿತರೆ. ಆದರೂ ಅವರು ನಮ್ಮೊಂದಿಗಿದ್ದಾರೆ. ನಾವಿರೋವರೆಗೂ ಒಲವಿನ ಜೀವವಾದ ಎಸ್ಪಿಬಿ ಅವರು ನಮ್ಮಂತರಂಗದಲ್ಲಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದೂ ಹೀಗೆ ಅಳಿಯದೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಉಸಿರಾದ ಗಾನ ಎಸ್ಪಿಬಿ ಸ್ಮರಣೆಯ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
1: ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಧರಿತಿರಬಹುದಲ್ವೇ?
4: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಸ್ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
10: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
9: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ.

0: ಶಿವಮೊಗ್ಗ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
3: ಎಪಿಸೋಡ್ 19 ತಮ್ಮೆಲ್ಲರಿಗೂ ಸ್ವಾಗತ. ಮಣ್ಣಿನಲ್ಲಿ ಹೀರಲ್ಪಡುವ ಕೀಟನಾಶಕಗಳು ನಂತರ ದಿನಗಳಲ್ಲಿ ನೀರಿನಲ್ಲ ಹರಿದು ಕುಡಿಯುವ ನೀರನ್ನು ಸೇರುತ್ತವೆ, ಅಥವಾ ಸ್ವಲ್ಪ ಭಾಗ ಆಹಾರ ಧಾನ್ಯಗಳಲ್ಲೂ ಸಹ ಶೇಖರಣೆಯಾಗುತ್ತದೆ. ಕ್ಲೋರಿನ್ಯುಕ್ತ ಕೀಟನಾಶಕಗಳನ್ನು ಬಳಸಿದಾಗ ಆಲೂಗೆಡ್ಡೆಯಲ್ಲಿ 0.03 PPM ಅಷ್ಟು ಮತ್ತು ಕ್ಯಾರೆಟ್ನಲ್ಲಿ 0.05 PPM ಆಲ್ಡ್ರೈನ್ ಅನ್ನು ಹೀರಿಕೊಂಡು ಮಾನವನು ಉಪಯೋಗಿಸಿದಾಗ ಅದು ಮಾನವ ದೇಹದಲ್ಲಿ ಶೇಖರಣೆಯಾಗಿ ವಿವಿಧ ರೋಗಗಳನ್ನು ಬರಿಸುತ್ತದೆ. ಕೀಟನಾಶಕಗಳ ಪರಿಣಾಮವು ಈ ಕೆಳಕೆಂಡ ಗುಣಗಳ ಮೇಲೆ ನಿಂತಿರುತ್ತದೆ. ಉದಾಹರಣೆಗೆ, ನೀರಿನಲ್ಲಿ ಕರಗುವ ಗುಣ, ನೀರಿನ ತಳದಲ್ಲಿರುವ ಸ್ಲಡ್ಜ್ನಲ್ಲಿ ಬೆರೆಯುವ ಗುಣ, ಉಷ್ಣತೆ ಮತ್ತು pH. ಉಳಿದ ಎಲ್ಲ ಕೀಟನಾಶಕಗಳಿಗಿಂತ ಕ್ಲೋರಿನೇಟೆಡ್ ಕೀಟನಾಶಕಗಳು ನೀರಿನ ಪರಿಸರದಲ್ಲಿ ಬಹಳ ಕಾಲದವರೆಗೂ ಉಳಿಯುತ್ತವೆ, ಅಲ್ಲದೆ 1,000 km ದೂರದವರೆಗೆ ಪ್ರಸಾರವಾಗುತ್ತವೆ. ಈ ಕೀಟನಾಶಕವು ನಿಧಾನವಾಗಿ ನೀರಿನಿಂದ ಜಲಚರಗಳಲ್ಲಿ ಶೇಖರಣೆಯಾಗುತ್ತದೆ. ಉದಾಹರಣೆಗೆ, DDT ನೀರಿನಲ್ಲಿ 1 PPM ಇದ್ದರೆ ಅದೇ ನೀರಿನಲ್ಲಿರುವ ಮೀನುಗಳಲ್ಲಿ 10,000 PPM ಶೇಖರಣೆಯಾಗಿರುತ್ತದೆ. ಇದನ್ನು ಬಯೋಮ್ಯಾಗ್ನಿಫಿಕೇಶನ್ ಎಂದು ಕರೆಯುತ್ತಾರೆ. ಅಂದರೆ ನೀರಿಗಿಂತ 10,000 ಹೆಚ್ಚು ಪೆಸ್ಟಿಸೈಡ್ ಮೀನಿನಲ್ಲಿರುತ್ತದೆ. ಆದ ಕಾರಣ ಕುಡಿಯುವ ನೀರಿನಲ್ಲಿ ಯಾವುದೇ ಕೀಟನಾಶಕವು ಮೊದಲಿಗೆ ನೀರಿನಲ್ಲಿರುವ ಸೂಕ್ಷ್ಮಾಣು ಸಸ್ಯಗಳಲ್ಲಿ ಶೇಖರಣೆಯಾಗುತ್ತದೆ. ಮೀನುಗಳು ಈ ಸೂಕ್ಷ್ಮಾಣು ಸಸ್ಯಗಳನ್ನು ಆಹಾರವನ್ನಾಗಿ ಉಪಯೋಗಿಸುತ್ತವೆ. ಮೀನುಗಳನ್ನು ಇತರ ಜಲಚರಗಳು ಅಂದರೆ ಪಕ್ಷಿಗಳು ಆಹಾರವನ್ನಾಗಿ ಬಳಸುತ್ತವೆ. ಆದ್ದರಿಂದ ಪಕ್ಷಿಗಳಲ್ಲಿ ಕೀಟನಾಶಕವು ಶೇಖರಣೆಯಾಗುತ್ತದೆ. ಇದರಿಂದಾಗಿ ಪಕ್ಷಿಗಳಲ್ಲೂ ಇಡುವ ಮೊಟ್ಟೆಯ ಕವಚವು ತೆಳುವಾಗುತ್ತದೆ ಎಂದು ಒಂದು ವರದಿ ಹೇಳುತ್ತದೆ. ಮೊಟ್ಟೆಗಳ ಹೊರಕವಚವು ತೆಳುವಿದ್ದರೆ ಪಕ್ಷಿಗಳು ಮೊಟ್ಟೆಯ ಮೇಲೆ ಕುಳಿತು ಮರಿ ಮಾಡುವಾಗ ಮೊಟ್ಟೆಯ ಹೊರಗಿನ ಕವಚವು ಒಡೆದು ಹೋಗುತ್ತದೆ. ಈ ಕವಚವು ಆ ಪಕ್ಷಿಗಳ ಭಾರವನ್ನು ತಡೆದುಕೊಳ್ಳುವುದಿಲ್ಲ. ಇದರಿಂದಾಗಿ ಆ ಪಕ್ಷಿಯ ಸಂತತಿಯೇ ಕ್ಷೀಣಿಸುತ್ತದೆ, ಇಲ್ಲದಿದ್ದರೆ ಅದು ಕಂಪ್ಲೀಟವಾಗಿ ನಾಶವಾಗುತ್ತದೆ. ನಂತರ ಈ ಪಕ್ಷಿಗಳೇ ಇಲ್ಲವಾಗಬಹುದು. ಸುಮಾರು 80%ನಷ್ಟು ಕೀಟಗಳನ್ನು ಪಕ್ಷಿಗಳು ಹಿಡಿದು ತಿನ್ನುತ್ತವೆ. ಈ ಪಕ್ಷಿಗಳ ಸಂತತಿಯೇ ಇಲ್ಲವಾದಲ್ಲಿ ಬೆಳೆಗಳಿಗೆ ಕೀಟಗಳ ಕಾಟ ಹೆಚ್ಚಾಗುತ್ತದೆ. ಸೊ ಈ ಕೀಟನಾಶಕಗಳನ್ನು ಆಗ ಹೆಚ್ಚು ಹೆಚ್ಚು ಬಳಸಬೇಕಾಗುತ್ತದೆ. ಇದರಿಂದ ಪರಿಸರಕ್ಕೆ ಇನ್ನೂ ಹೆಚ್ಚಿನ ಹಾನಿಯಾಗುತ್ತದೆ. ಹಾಗಾಗಿ ಈ ಪಕ್ಷಿಗಳ ಸಂತತಿಯು ಮಾನವನಿಗೆ ಉಪಕಾರವನ್ನೇ ಮಾಡುತ್ತವೆ. ಅವುಗಳ ಸಂತತಿಯನ್ನು ಕಾಪಾಡುವುದು ಸಹ ಮಾನವನೇ ಕೆಲಸವಾಗಿದೆ, ಆದ್ಯ ಕೆಲಸವಾಗಿದೆ, ಇಂಪಾರ್ಟೆಂಟ್ ವರ್ಕ್ ಅಂತಲೇ ಹೇಳಬಹುದು. ಜಲಚರಗಳನ್ನು ಮತ್ತು ಪಕ್ಷಿಗಳನ್ನು ಮಾನವನು ತಿನ್ನುವುದರಿಂದ ಮಾನವನ ದೇಹದಲ್ಲಿಯೂ ಸಹ ಕೀಟನಾಶಕಗಳು ಶೇಖರಣೆಯಾಗುತ್ತಾ ಹೋಗುತ್ತವೆ. ನಂತರ ಮಾನವನಿಗೆ ವಿವಿಧ ರೀತಿಯ ಕಾಯಿಲೆಗಳನ್ನು ಅವು ಉಂಟು ಮಾಡುತ್ತವೆ. ಗಾಳಿಯಲ್ಲಿಯ ಕೀಟನಾಶಕಗಳು ಸೂರ್ಯನ ಶಾಖದ ಜೊತೆಗೆ ಇನ್ನೂ ಹಲವಾರು ಪರಿಸರದಲ್ಲಿ ಕೀಟನಾಶಕಗಳು ಹೆಚ್ಚು ಕಾಲದವರೆಗೆ ಇರುತ್ತವೆ. ಕೀಟನಾಶಕಗಳಲ್ಲಿ ಅತಿ ಹೆಚ್ಚು ವೇಗವಾಗಿ ಆವಿಯಾಗುವ ರಾಸಾಯನಿಕಗಳು ಇರುವುದರಿಂದ ಕೀಟನಾಶಕವನ್ನು ಉತ್ಪಾದನೆ ಕಾರ್ಖಾನೆಗಳಲ್ಲಿ ಹೆಚ್ಚಿನ ವಾಯುಮಾಲಿನ್ಯವಾಗಿ ಇದು ಬೇರೆಡೆಗೂ ಹರಡುತ್ತದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಇಂಥ ಕೀಟನಾಶಕಗಳ ಕಾರ್ಖಾನೆಗಳಿಗೆ ಅತ್ಯಂತ ಹೆಚ್ಚಿನ ಕೀಟಗಳ ಧೂಳು ವಾತಾವರಣ ಸೇರದಂತೆ ಅಥವಾ ನೀರನ್ನು ಸೇರದಂತೆ ಪೊಲ್ಯೂಷನ್ ಕಂಟ್ರೋಲ್ ಸಿಸ್ಟಮ್ಸ್ಗಳನ್ನು ಅಳವಡಿಸಬೇಕೆಂದು ಕಾನೂನಿನಲ್ಲಿ ನಿಗದಿಪಡಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ಈ ಕೀಟನಾಶಕಗಳನ್ನು ಮಾಡತಕ್ಕಂಥ ಯಾವುದೇ ಕಾರ್ಖಾನೆಯೂ ಇರುವುದಿಲ್ಲ. ಕರ್ನಾಟಕದಲ್ಲಿ ಇರುವುದು ಬೇರೆ ಸ್ಟೇಟ್ಗಳಿಂದ ಕೀಟನಾಶಕಗಳು ಕರ್ನಾಟಕಕ್ಕೆ ಬರುತ್ತವೆ. ಈ ಕೀಟನಾಶಕಗಳನ್ನು ವಿವಿಧ ಬಾಟಲ್ಗಳಲ್ಲಿ ತುಂಬಿಸಿ ಅದನ್ನು ಮಾರುಕಟ್ಟೆಗೆ ಬಿಡುತ್ತಾರೆ. ಇಲ್ಲವೆಂದರೆ ಬೇರೆ ಸ್ಟೇಟ್ಗಳಿಂದನೇ ಡೈರೆಕ್ಟಾಗಿ ಕೀಟನಾಶಕಗಳ ಬಾಟಲ್ಗಳು ನೇರವಾಗಿ ಕರ್ನಾಟಕ ರಾಜ್ಯವನ್ನು ತಲುಪುತ್ತವೆ. ಹೀಗೆ ತಲುಪಿದ ಕೀಟನಾಶಕಗಳನ್ನು ರೈತರು ಅಗ್ರಿಕಲ್ಚರ್ ಆಫೀಸರ್ ಅವರ ಶಿಫಾರಸಿನ ಮೇಲೆ ಬೇರೆ ಬೇರೆ ಕೀಟನಾಶಕಗಳನ್ನು ಅವರು ಉಪಯೋಗಿಸುತ್ತಾರೆ. ಕೀಟನಾಶಕಗಳನ್ನು ಸಿಂಪಡಿಸುವಾಗಲೂ ಸಹ ಸಿಂಪಡಿತ ಸ್ಥಳದಲ್ಲಿ ಹೆಚ್ಚು ಹಾಗೂ ದೂರ ಪ್ರದೇಶಗಳಲ್ಲೂ ಸಹ ಮಲಿನವಾಗುತ್ತದೆ. ಏಕೆಂದರೆ ಸಿಂಪಡಿಸುವಾಗ ಈ ಪೆಸ್ಟಿಸೈಡ್ನ ಕಣಗಳು ಅತ್ಯಂತ ಸೂಕ್ಷ್ಮ ಕಣಗಳು ಗಾಳಿಯ ಡೈರೆಕ್ಷನ್ಗೆ ಅನುಗುಣವಾಗಿ ಹೆಚ್ಚು ದೂರ ದೂರದವರೆಗೂ ಹೋಗುತ್ತವೆ. ದೂರ ದೂರ ಹೋಗಿ ಅಲ್ಲಿರತಕ್ಕಂಥ ಪ್ರದೇಶದಲ್ಲಿ ವಾಯುಮಾಲಿನ್ಯ ಅಥವಾ ಜಲಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಕೀಟನಾಶಕಗಳನ್ನು ಸರಿಯಾದ ಸಮಯಕ್ಕೆ ಹೊಲಗದ್ದೆಗಳಲ್ಲಿ ಬಳಸಬೇಕಾಗುತ್ತದೆ. ಇಲ್ಲವಾದಲ್ಲಿ ಇಳುವರಿಯು ಕಡಿಮೆ ಆಗುತ್ತದೆ. ಗಿಡಗಳು ಹೂ ಬಿಟ್ಟು ಪರಾಗಸ್ಪರ್ಶವಾಗುವ ಸಮಯದಲ್ಲಿ ಕೃಷಿಗೆ ಕೀಟನಾಶಕಗಳನ್ನು ಸಿಂಪಡಿಸಿದರೆ ಇಳುವರಿಯು ಕಡಿಮೆ ಆಗುತ್ತದೆ. ಏಕೆಂದರೆ 80%ನಷ್ಟು ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಈ ಕೀಟಗಳಿಂದ ಆಗುತ್ತದೆ. ಇದರಿಂದಾಗಿ ಹೆಚ್ಚಿನ ಇಳುವರಿ ಬರುತ್ತದೆ. ಹೂ ಬಿಡುವ ಸಮಯದಲ್ಲಿ ರೈತರು ಕೀಟನಾಶಕಗಳನ್ನು ಬಳಸಿದರೆ ಈ ಕೀಟಗಳು ಪರಾಗಸ್ಪರ್ಶ ಮಾಡಲು ಬರುವುದಿಲ್ಲ, ಆಗ ಇಳುವರಿ ಕಡಿಮೆಯಾಗುತ್ತದೆ. ಕೆಲವು ಉಪಯುಕ್ತ ಕೀಟಗಳು ಪರಾಗಸ್ಪರ್ಶದಲ್ಲಿ ನೇರವಾಗಿ ಇರುವಳಿಗೆ ಇಳುವರಿಯನ್ನು ಹೆಚ್ಚಿಸಲು ಕಾರಣವಾಗುತ್ತವೆ. ಕೀಟನಾಶಕದ ವಾಸನೆಯಿಂದ ಇವು ಹೂವಿನ ಹತ್ತಿರ ಹೋಗುವುದಿಲ್ಲ, ಇದರಿಂದಾಗಿ ಹೂಗಳು ಕಾಯಾಗುವುದಿಲ್ಲ. ಅಲ್ಲದೆ ಕೆಲವು ಉಪಯುಕ್ತ ಕೀಟಗಳು ಸಾಯಲೂಬಹುದು. ಸೊ ಹಾಗಾಗಿ ರೈತರು ಕೀಟನಾಶಕಗಳನ್ನು ಬಳಸುವಾಗ ಅಲ್ಲಿಯೇ ಸ್ಥಳೀಯವಾಗಿರುವ ಅಗ್ರಿಕಲ್ಚರ್ ಅಥವಾ ಕೃಷಿ ಆಫೀಸರ್ಗಳ ಸಲಹೆಯನ್ನು ಪಡೆದು ಆಯಾ ಸಮಯದಲ್ಲಿ ಮಾತ್ರ ಕೀಟನಾಶಕಗಳನ್ನು ಬಳಸಬೇಕಾಗುತ್ತದೆ. ಆಹಾರದ ಸರಪಳಿ ಅಥವಾ ಫುಡ್ ಚೈನ್ ನಂತೆ ಎಲ್ಲವೂ ಸಮತೋಲನದಲ್ಲಿ ನಡೆಯುತ್ತಿರುತ್ತವೆ. ಕೀಟಗಳನ್ನು ತಿಂದು ಬದುಕುವ ಎಷ್ಟೋ ಬೇರೆ ಬೇರೆ ಕೀಟಗಳು ಪಕ್ಷಿಗಳು ಇರುತ್ತವೆ. ಕೀಟನಾಶಕದಿಂದ ಕೆಲವು ಕೀಟಗಳು ಸರ್ವನಾಶವಾದರೆ ಅದರ ಮೇಲೆ ಅವಲಂಬಿಸಿರುವ ಕೀಟಗಳು ಪಕ್ಷಿಗಳು ಇಲ್ಲವಾಗುತ್ತವೆ. ಉದಾಹರಣೆಗೆ ಮಿಡತೆ. ಮಿಡತೆಯನ್ನು ನಾಶ ಮಾಡಿದರೆ ಮಿಡತೆಯನ್ನೇ ಅವಲಂಬಿಸಿರುವ ಕಪ್ಪೆಗಳ ಸಂತತಿಯು ನಾಶವಾಗಬಹುದು. ಏಕೆಂದರೆ ಮಿಡತೆಗಳೇ ಇಲ್ಲವೆಂದರೆ ಕಪ್ಪೆಗಳ ಸಂತತಿಯು ಮುಂದುವರಿಯುವುದು ಕಷ್ಟವಾಗುತ್ತದೆ. ಅದೇ ರೀತಿ ಕಪ್ಪೆಗಳ ಸಂತತಿಯು ಕಡಿಮೆಯಾದಲ್ಲಿ ಕಪ್ಪೆಗಳನ್ನು ತಿಂದು ಬದುಕುವ ಹಾವಿನ ಸಂತತಿಯು ಕಡಿಮೆಯಾಗುತ್ತದೆ. ಹಾವುಗಳು ಇಲ್ಲವಾದರೆ ಇಲಿಗಳ ಸಂತತಿಯು ಹೆಚ್ಚಾಗಬಹುದು ಹಾಗೂ ಇಲಿಗಳು ಆಹಾರ ಧಾನ್ಯವನ್ನು ಹೆಚ್ಚು ತಿಂದು ಮನುಷ್ಯನಿಗೆ ಇಲ್ಲದಂತೆ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆಹಾರ ಸರಪಳಿಯಲ್ಲಿ ನಾವು ಈ ಎಲ್ಲ ಕೀಟಗಳು ಪಕ್ಷಿಗಳು ಪ್ರಾಣಿಗಳು ಹಾವುಗಳು ಕಪ್ಪೆಗಳು ಇವುಗಳ ಒಂದು ಬ್ಯಾಲೆನ್ಸ್ ಸಮತೋಲನವೇನಿದೆ ಅದನ್ನು ಕಾಪಾಡಿಕೊಂಡು ಬರುವುದು ಸಹ ಮಾನವನ ಧರ್ಮವಾಗಿರುತ್ತದೆ. ಕೆಲವು ಕೀಟನಾಶಕಗಳು ಒಂದು ಘಟ್ಟದಿಂದ ಇನ್ನೊಂದು ಘಟ್ಟಕ್ಕೆ ಬರುವಾಗ ಈ ಕೀಟನಾಶಕಗಳು ಹೆಚ್ಚಿನ ಅಂಶದಲ್ಲಿ ಶೇಖರಣೆಯಾಗುತ್ತವೆ. ಇದನ್ನು ಬಯೋಮ್ಯಾಗ್ನಿಫಿಕೇಶನ್ ಎಂದು ಕರೆಯುತ್ತಾರೆ. ಅಂತಹ ಕೀಟನಾಶಕಗಳೆಂದರೆ ಡಯಾಸಿನ್, ಜಯಾರ್ಜಿನನ್, ಮಿಕ್ಸರ್, ಡೈಕ್ವಾಟೆ, ಪ್ಯಾರಾಕ್ವಾಟೆ ಮತ್ತು 2,4-D ಗೋಲ್ಡನ್ ಶಿಮ್ಮರ್ ಎಂಬ ಮೀನು 0.265 PPM ಸಾಂದ್ರತೆ ಇರುವ ನೀರಿನಲ್ಲಿದ್ದರೆ 1,00,000 ಪಟ್ಟು ಹೆಚ್ಚು DDTಯನ್ನು ತನ್ನ ದೇಹದಲ್ಲಿ ಶೇಖರಣೆ ಮಾಡಿಕೊಳ್ಳುತ್ತದೆ. ಅಂಥ ಗೋಲ್ಡನ್ ಶಿಮ್ಮರ್ ಮೀನನ್ನು ಮಾನವನು ತಿಂದಾಗ ಮಾನವನ ದೇಹದಲ್ಲಿಯೂ ಸಹ ಈ ವಿಷಯುಕ್ತ DDTಯು ಶೇಖರಣೆಯಾಗುತ್ತದೆ. ಹೆಚ್ಚಿನ ಶೇಖರಣೆಯಾದಲ್ಲಿ ಮಾನವನಿಗೆ ವಿವಿಧ ಕಾಯಿಲೆಗಳು ಬರಬಹುದೆಂದು ವರದಿ ತಿಳಿಸುತ್ತದೆ. ನಿರಂತರವಾಗಿ ಕೀಟನಾಶಕಗಳನ್ನು ಕೃಷಿಯಲ್ಲಿ ಉಪಯೋಗಿಸಿದಾಗ ಕೆಲವು ಕೀಟಗಳು ಕೀಟನಾಶಕಗಳ ನಿರೋಧ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತವೆ. ಇದರಿಂದಾಗಿ ಇಂತಹ ಕೀಟಗಳನ್ನು ನಾಶಪಡಿಸಲು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಾಂದ್ರತೆಯ ಕೀಟನಾಶಕಗಳನ್ನು ಬಳಸಬೇಕಾಗುತ್ತದೆ ಅಥವಾ ಬೇರೆಯ ಕೀಟನಾಶಕಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ. ಸುಮಾರು 2,000 ವಿವಿಧ ಕೀಟಗಳಲ್ಲಿ ಸುಮಾರು 225 ವಿವಿಧ ಕೀಟಗಳು ಕೀಟನಾಶಕದ ವಿರುದ್ಧ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿವೆ. ಇವುಗಳಲ್ಲಿ 121 ವಿವಿಧ ಕೀಟಗಳು ಬೆಳೆಗಳಿಗೆ ಸಂಬಂಧಪಟ್ಟಿವೆ. 97 ವಿವಿಧ ಕೀಟಗಳು ಮಾನವನಿಗೆ ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಿವೆ ಹಾಗೂ 10 ವಿವಿಧ ಕೀಟಗಳು ಅರಣ್ಯಕ್ಕೆ ಸಂಬಂಧಪಟ್ಟಿವೆ. ಹತ್ತಿ ಕೃಷಿ ಭೂಮಿಯಲ್ಲಿ ಕಪ್ಪೆಗಳು ಮಿಡತೆಗಳು DDTಯ ವಿರುದ್ಧ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿವೆ. ಹಾಗಾಗಿ DDTಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿ ಮಿಡತೆಗಳನ್ನು ಕೊಲ್ಲಬೇಕಾಗುತ್ತದೆ ಅಥವಾ ಅದಕ್ಕಾಗಿಯೇ ಬೇರೆ ಥರದ ಒಂದು ಕೀಟನಾಶಕವನ್ನು ಅಭಿವೃದ್ಧಿಪಡಿಸಬೇಕಾಗಿರುತ್ತದೆ. ಇಂತಹ ಕೀಟನಾಶಕಗಳಿಂದ ಕೆಲವು ಕೀಟಗಳು ತಮ್ಮ ಗುಣಗಳನ್ನು ಬದಲಿಸಿಕೊಂಡಿವೆ. ಉದಾಹರಣೆಗೆ 2,4-D ಕಳೆನಾಶಕವನ್ನು ಸಿಂಪಡಿಸಿದಾಗ ಜೀರುಂಡೆ ಎಂಬ ಕೀಟವು ಸೋಮಾರಿಯಾಗಿ ಕೂರುತ್ತದೆ. ಇಲ್ಲಿ ಈ ಕಳೆನಾಶಕದಿಂದಾಗಿ ಅದರ ದೇಹದಲ್ಲಿ ಕೆಲವು ಚಟುವಟಿಕೆಗಳು ಉಂಟಾಗಿ ಕೀಟವು ಸೋಮಾರಿಯಾಗಿ ಕೂರುತ್ತದೆ. DDTಯನ್ನು ಉಪಯೋಗಿಸಿದಾಗ ಆ ಭೂಮಿಗಳಿಂದ ನೀರು ಹರಿದು ಹಳ್ಳ ಕೊಳ್ಳ ಕೆರೆಗಳಿಗೆ ಸೇರಿದಾಗ ಮೀನುಗಳು ಸಾಯುತ್ತವೆ. ಅದೇ ರೀತಿ ಎಂಡ್ರಾನ್ ಹಾಗೂ ಎಂಡೋಸಲ್ಫಾನ್ ಉಪಯೋಗವು ಮೀನುಗಳಿಗೆ ಹಾಗೂ ಸಣ್ಣ ಸಣ್ಣ ಪಕ್ಷಿಗಳಿಗೆ ಮಾರಕವಾಗಿದೆ. ಆಫ್ರಿಕಾ ದೇಶದ ಮಾರಕ ಕೀಟ ಟಸ್ಟಸ್ ನಿಯಂತ್ರಿಸಲು ಉಪಯೋಗಿಸಿದ ಕೀಟನಾಶಕದಿಂದಾಗಿ ಸಸ್ತನಿಗಳು, ಪಕ್ಷಿಗಳು, ಉಭಯಜೀವಿಗಳು, ಮೀನುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಸುನೀಗಿದ್ದಾವೆ ಎಂದು ಒಂದು ವರದಿಯು ತಿಳಿಸುತ್ತದೆ. ಇಲ್ಲಿಗೆ ಎಪಿಸೋಡ್ 19 ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ, ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಆನೆಗಳ ಗುಂಪೊಂದು ಮೇಯುತ್ತಾ ಇತ್ತು. ಆನೆಗಳ ಗುಂಪಿನಲ್ಲಿ ಕೆಲವು ಮರಿಗಳು ಕೂಡ ಇದ್ವು. ಕಾಡಿನಲ್ಲಿ ಹುಲ್ಲು ಮತ್ತು ಬಿದಿರನ್ನು ಮೇಯುತ್ತಾ ಗುಂಪು ಮುಂದೆ ಮುಂದೆ ಸಾಕ್ತಿತ್ತು. ಆನೆಯ ಗುಂಪಿನಲ್ಲಿದ್ದ ಒಂದು ಮರಿಗೆ ಅಕಸ್ಮಾತ್ ಎಂಬಂತೆ ಒಂದು ಚಿಟ್ಟೆ ಕಣ್ಣಿಗೆ ಬಿತ್ತು. ಚಿಟ್ಟೆ ಆನೆಯ ಗುಂಪಿನ ಜೊತೆಯಲ್ಲೇ ಮುನ್ನಡೆಯುತ್ತಿತ್ತು. ಚಿಟ್ಟೆ ಹಾರುತ್ತಿದ್ದ ರೀತಿ, ರೆಕ್ಕೆಗಳನ್ನು ಬಡಿಯುತ್ತಿದ್ದ ಪರಿಯನ್ನು ನೋಡುತ್ತಾ ಆನೆ ಮರಿ ನಿಧಾನವಾಗಿ ನಡೆಯತೊಡಗಿತು. ಮರಿಯ ನಡಿಗೆ ನಿಧಾನವಾಗಿದ್ದರಿಂದ ಅದು ಗುಂಪಿನಿಂದ ಸ್ವಲ್ಪ ದೂರ ಉಳಿಯಿತು. ಗುಂಪಿನ ಜೊತೆ ಜೊತೆಯಲ್ಲೇ ಇದ್ದ ಚಿಟ್ಟೆ ತಟ್ಟಂತ ತನ್ನ ದಿಕ್ಕನ್ನು ಬದಲಿಸಿಬಿಡ್ತು. ಚಿಟ್ಟೆ ಹಾರುವುದನ್ನೇ ನೋಡುತ್ತಾ ನಡೆಯುತ್ತಿದ್ದ ಮರಿ ಚಿಟ್ಟೆಯನ್ನೇ ಹಿಂಬಾಲಿಸ್ತು. ಚಿಟ್ಟೆ ಕ್ಷಣ ಕ್ಷಣಕ್ಕೂ ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇಲೆ ಕೂಡ್ತಿತ್ತು. ಆ ಭಂಗಿಯನ್ನು ಆನೆ ಮರಿ ಆನಂದಿಸ್ತಿತ್ತು. ಚಿಟ್ಟೆಯನ್ನೇ ಹಿಂಬಾಲಿಸಿ ಬರುತ್ತಿದ್ದ ಮರಿಗೆ ತಾನು ಗುಂಪಿನಿಂದ ದೂರ ಬಂದಿದ್ದು ಗಮನಕ್ಕೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಚಿಟ್ಟೆ ಮೇಲೆ ಹಾರುತ್ತಾ ಹಾರುತ್ತಾ ಒಮ್ಮೆಲೆ ಮಾಯವಾಗ್ಬಿಡ್ತು. ಆನೆ ಮರಿಗೆ ಮುಂದೆ ಎಲ್ಲಿ ಹೋಗುವುದೆಂದು ತಿಳಿಯದಾಯಿತು. ಅದು ಹಿಂದೆ ತಿರುಗಿ ನೋಡ್ತು. ಅದರ ಅಮ್ಮ ಮತ್ತು ಉಳಿದ ಆನೆಗಳು ಯಾವ್ಯಾವೂ ಕಾಣಲಿಲ್ಲ. ಅದಕ್ಕೆ ಏನ್ ಮಾಡುವುದೆಂದು ತೋಚದೆ ಅಲ್ಲೇ ನಿಂತ್ಬಿಡ್ತು. ಆನೆ ಮರಿಗೆ ಏನೋ ಶಬ್ದ ಕೇಳಿಸಿದಂತಾಗಿ ಅದು ಅಲ್ಲಿಯೇ ಒಂದು ಕ್ಷಣ ನಡುಗ್ತು. ಹುಲಿ ಸಿಂಹವೇನಾದ್ರೂ ಬಂದ್ರೆ ನನ್ನ ಗತಿ ಏನಪ್ಪ ಅಂತ ಹೆದರಿಕೆ ಶುರುವಾಯಿತು. ಆನೆ ಮರಿ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡ್ತು. ಅದು ಮತ್ತೆ ಕಿವಿಗೊಟ್ಟು ಕೇಳಿಸ್ಕೊಳ್ತು. ಜುಳು ಜುಳು ಎನ್ನುವ ಸಪ್ಪಳ ಕೇಳ್ತು. ಆ ಸಪ್ಪಳ ನೀರು ಹರಿಯುವ ಸಪ್ಪಳ ಎಂದು ಮನವರಿಕೆಯಾದ ಮೇಲೆ ಆನೆ ಮರಿ ನೀರಿರುವ ದಿಕ್ಕಿನ ಕಡೆಗೆ ನಡೆಯತೊಡಗಿತು. ಕಾಡಿನಲ್ಲಿ ಸ್ವಲ್ಪವೇ ದೂರ ನಡೆಯಿತು. ಅಲ್ಲಿ ಒಂದು ಪುಟ್ಟ ಹಳ್ಳ ಹರಿಯುತ್ತಿರುವುದು ಕಾಣಿಸ್ತು. ನೀರನ್ನು ನೋಡಿದ್ದೇ ತಡ ಆನೆ ಮರಿಗೆ ಬಾಯಾರಿಕೆ ಅನ್ನಿಸ್ತು. ಅದು ನೀರು ಕುಡಿಯಲು ಹಳ್ಳದ ಸಮೀಪಕ್ಕೆ ಬರತೊಡಗಿತು. ಅದೇ ಹಳ್ಳದ ಇನ್ನೊಂದು ದಂಡೆಗೆ ಹಬ್ಬಿದ್ದ ಪೊದೆಯೊಳಗೆ ಒಂದು ಹುಲಿ ಕುಳಿತಿತ್ತು. ಅದು ಬೆಳಗ್ಗೆಯಿಂದಲೂ ಬೇಟೆಗಾಗಿ ಹೊಂಚಾಕ್ತಿತ್ತು. ಯಾವ ಪ್ರಾಣಿಯೂ ನೀರು ಕುಡಿಯಲು ಹಳ್ಳದ ಕಡೆಗೆ ಬಂದಿರಲಿಲ್ಲ. ಆದ್ರಿಂದ ಹುಲಿಗೆ ಬಹಳ ಬೇಸರವಾಗಿ ಕೋಪ ಬಂದಿತ್ತು. ಆನೆ ಮರಿ ಹಳ್ಳದ ಸಮೀಪಕ್ಕೆ ಬರುತ್ತಿರುವುದನ್ನು ಹುಲಿ ಗ್ರಹಿಸಿತು. ಅದು ಬಹಳ ಜಾಗೃತೆಯಿಂದ ಆನೆ ಮರಿಯನ್ನು ದಿಟ್ಟಿಸಿ ನೋಡತೊಡಗಿತು. ಆನೆ ಮರಿ ನೀರು ಕುಡಿಯಲು ಬಗ್ಗಿದಾಗ ಅದನ್ನು ಹಿಡಿಬೇಕು ಎಂದುಕೊಂಡು ಕಾಯತೊಡಗಿತು. ಇತ್ತ ಕಡೆ ಆನೆಗಳ ಗುಂಪಿನಲ್ಲಿ ತನ್ನ ಮರಿಯನ್ನು ಕಾಣದೆ ಮರಿಯ ಅಮ್ಮ ಕಂಗಾಲಾಗಿ ಹೋಯಿತು. ಅದು ಗುಂಪು ನಡೆದು ಬಂದ ದಾರಿಯಲ್ಲಿ ಹಿಂದಕ್ಕೆ ಬಂದಿತು. ಅಲ್ಲಿ ಒಂದು ಕಡೆ ತನ್ನ ಮರಿಯ ಹೆಜ್ಜೆಯ ಗುರುತುಗಳು ಕಂಡುಬಂದವು. ಆ ಹೆಜ್ಜೆಯ ಗುರುತುಗಳನ್ನೇ ಹಿಂಬಾಲಿಸಿಕೊಂಡು ಜೋರಾಗಿ ಓಡ್ತಾ ಓಡ್ತಾ ಅಮ್ಮ ಬಂದಿತು. ಆನೆ ಮರಿಯು ಬಗ್ಗಿ ನೀರನ್ನು ಕುಡಿಯತೊಡಗಿತು. ಹುಲಿ ಪೊದೆಯಲ್ಲಿರುವುದನ್ನು ಅದು ಗಮನಿಸಿರಲಿಲ್ಲ. ಅಮ್ಮ ಆನೆ ಬರುವುದಕ್ಕೂ ಪೊದೆಯಲ್ಲಿದ್ದ ಹುಲಿ ಆನೆ ಮರಿಯ ಕಡೆಗೆ ಜಿಗಿಯುತ್ತಿರುವುದಕ್ಕೂ ಒಂದೇ ಆಯಿತು. ಹುಲಿ ಜಿಗಿಯುತ್ತಿರುವುದನ್ನು ನೋಡಿದ್ದೇ ತಡ ಮರಿಯ ಅಮ್ಮ ಹುಲಿಯ ಕಡೆಗೆ ತನ್ನ ಸೊಂಡಿಲನ್ನು ಜೋರಾಗಿ ಬೀಸ್ತು. ಅದರ ಹೊಡೆತಕ್ಕೆ ಹುಲಿಯು ಮಾರುದ್ದ ಹೋಗಿ ಧಪ್ ಎಂದು ನೆಲದ ಮೇಲೆ ಬಿದ್ದುಬಿಡ್ತು. ಸ್ವಲ್ಪ ಸಮಯದಲ್ಲೇ ಸಾವರಿಸಿಕೊಂಡ ಹುಲಿ

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
4: ಏನ್ ಸೀಕ್ರೆಟ್?
3: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
4: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
3: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
10: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ನೂರು ದನಿ ಮನುಜ ಸಾಕಲ್ಯದನುಭವಕ್ಕೆ ಮಿತಿ ಗೊತ್ತುಂಟೆ. ದಿನ ದಿನವೂ ಕಡಲಲೆಗಳಂತೆ ಪರಿವುದದು ಅನುಮಿತಿಯ ನಿರ್ಧಾರ ವದರಿಂ ನಿರಾಧಾರ. ದನಿ ನೂರು ನರನೆದೆಗೆ ಮಂಕುತಿಮ್ಮ ಮನುಜ ಸಾಕಲ್ಯದನುಭವಕ್ಕೆ. ಮನುಜ ಸಾಕಲ್ಯದ ಅನುಭವಕ್ಕೆ, ಸಾಕಲ್ಯದ ಅಂದರೆ ಸಮಗ್ರತೆಯ, ಮನುಷ್ಯನ ಸಮಗ್ರತೆಯ ಅನುಭವಕ್ಕೆ ಮಿತಿ ಗೊತ್ತುಂಟೆ. ಮಿತಿ ಅನ್ನೋದೇನಾದರೂ ಇದೆಯಾ? ದಿನ ದಿನವೂ ಕಡಲ ಅಲೆಗಳಂತೆ, ಕಡಲ ಅಲೆಗಳ ಹಾಗೆ ಪರಿವುದದು, ಹರಿಯುತ್ತೆ ಅದು. ಅನುಮಿತಿಯ ನಿರ್ಧಾರವದರಿಂ, ಅನುಮಿತಿ ಅಂದರೆ ಊಹೆಯ, ಅನುಮಾನದ. ನಿರ್ಧಾರವದರಿಂ, ನಿರ್ಧಾರವು ಅದರಿಂದ. ನಿರಾಧಾರ, ದನಿ ನೂರು ನರನೆದೆಗೆ, ನರನ ಎದೆಗೆ ಅಂದರೆ ಮನುಷ್ಯನ ಎದೆಯಲ್ಲಿ 108 ದನಿ ಇದೆ, ಭಾವನೆ ಇದೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮನುಜ ಸಾಕಲ್ಯದ ಅನುಭವಕ್ಕೆ ಮಿತಿ ಗೊತ್ತುಂಟೆ. ದಿನ ದಿನವೂ ಕಡಲ ಅಲೆಗಳಂತೆ ಪರಿವುದು ಅದು. ಅನುಮಿತಿಯ ನಿರ್ಧಾರವು ಅದರಿಂ ನಿರಾಧಾರ. ದನಿ ನೂರು ನರನ ಎದೆಗೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮನುಷ್ಯರ ಸಮಗ್ರ ಅನುಭವಕ್ಕೆ ಇತಿ ಮಿತಿ ಗುರಿಗಳು ಅನ್ನೋದಿರೋದಿಲ್ಲ. ಪ್ರತಿನಿತ್ಯ ಸಮುದ್ರದ ಅಲೆಗಳ ಹಾಗೆ ಚಲಿಸುತ್ತಾ ಇರುತ್ತೆ, ಲೆಕ್ಕವೇ ಇಲ್ಲ. ನಮ್ಮ ನಮ್ಮ ಅನುಭವದಿಂದ ಸತ್ಯದ ಅರ್ಥ ಹುಡುಕೋದು ಸರಿಯಲ್ಲ. ಕಾರಣ, ಮನುಷ್ಯನಿಗೆ ಒಂದು ಧ್ವನಿ ಇಲ್ಲ, ನೂರು ಧ್ವನಿ ಇದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಲೋಕದಲ್ಲಿ ಎಷ್ಟು ಜನರಿದಾರೋ ಅಷ್ಟು ವಿಭಿನ್ನ ಅನುಭವಗಳು. ದೃಷ್ಟಿಕೋನ ಬದಲಾದ ಹಾಗೆ ಅನುಭವ ಕೂಡ ಬದಲು. ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ತುಂಬ ಒಳ್ಳೆಯವನಾಗಿ ಕಾಣ್ತಾನೆ, ಅವನ ಬಗ್ಗೆ ತುಂಬ ಅಭಿಮಾನ. ಮುಂದೊಂದು ದಿವಸ ತನ್ನ ಹಿಂದಿನ ತೊಂದರೆಗೆ ಅವನೇ ಕಾರಣ ಅಂತ ಗೊತ್ತಾದಾಗ ಅವನ್ ಮಾಡಿದ್ದು ಹೇಳಿದ್ದು ಎಲ್ಲ ಸುಳ್ಳು ಅನ್ಸತ್ತೆ, ಹಿಂದಿನ ಅನುಭವ ಕರಗೋಗತ್ತೆ. ಬೆಟ್ಟದ ತುದಿ ಮೇಲೆ ನಿಂತಿದ್ದವನಿಗೆ ಕೆಳಗೆ ಅಡ್ಡಾಡೋ ಮನುಷ್ಯ ಪುಟ್ಟ ಗೊಂಬೆ ಹಾಗೆ ಕಾಣ್ತಾನೆ. ಅವನನ್ನ ನೋಡಿ ನಗ್ತಾನೆ. ಕೆಳಗಿದ್ದವನಿಗೂ ಮೇಲೆ ಇದ್ದವನು ಗುಬ್ಬಚ್ಚಿ ಹಾಗೆ ಕಾಣ್ತಾನೆ. ಇಬ್ರು ಸಮಾನ ಗಾತ್ರರೇ, ಒಬ್ಬರ ದೃಷ್ಟಿಯಲ್ಲಿ ಮತ್ತೊಬ್ಬ ಸಣ್ಣವ. ಇದು ಗಾತ್ರದಲ್ಲಿ ಮಾತ್ರ ಕಂಡ ವ್ಯತ್ಯಾಸ ಅಲ್ಲ, ಅಹಂಕಾರದಲ್ಲಿ ತಿಳುವಳಿಕೆಯಲ್ಲೂ ಸಹ ಈ ಅನುಭವದ ವ್ಯತ್ಯಾಸ ಇದೆ. ನೀವೆಲ್ಲ ಈ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿರ್ತೀರ ಉರಿಲಿಂಗ ಪೆದ್ದಿಗಳ ಬಗ್ಗೆ. ಅವರು ಉರಿಲಿಂಗ ದೇವರ ಶಿಷ್ಯರಾಗಿದ್ದವರು. ಮೊದಲು ಅವರು ಒಬ್ಬ ಕಳ್ಳಾಗಿದ್ರು. ಆಗ ಅವರ ಪ್ರಪಂಚದ ಅನುಭವವೇ ಬೇರೆ. ಹಣ ವಸ್ತು ಕಂಡ್ರೆ ಕದಿಬೇಕು ಅನ್ನೋ ಭಾವ. ಧರ್ಮ ಸಂಸ್ಕೃತಿಯ ಮಾತು ಅವರಿಗೆ ಅಪಥ್ಯ. ಒಂದ್ ರಾತ್ರಿ ಕಳ್ತನಕ್ಕೆ ಮನೆಯೊಂದನ್ನ ಸೇರ್ತಾರೆ. ಅಲ್ಲೊಬ್ಬ ಮಹಾನ್ ಶರಣರು ಶಿವಯೋಗ ಸಾಧನೆ ಮಾಡ್ತಾ ಇರ್ತಾರೆ. ಮರೆಯಲ್ಲಿ ನಿಂತ್ಕೊಂಡು ಅವರನ್ನೇ ಕಳ್ಳ ನೋಡ್ತಾನೆ. ಅವ್ರ ಏಕಾಗ್ರತೆಯಿಂದ ನೋಡ್ತಾ ಇದ್ದ ಲಿಂಗವನ್ನ, ಅವರ ಕಣ್ಣಿನ ಕಾಂತಿಯನ್ನ, ಸಾಧಕರ ಮುಖದ ಮೇಲೆ ಹೊಳಿತಾ ಇದ್ದ ತೇಜಸ್ಸನ್ನ ನೋಡ್ತಾನೆ. ತನಗೂ ಅದನ್ನ ಪಡಿಬೇಕು ಅಂತ ಅನ್ಸತ್ತೆ. ಆಮೇಲೆ ಆ ಯೋಗಿಗಳ ಮುಂದೆ ಬಂದು ಕುತ್ಕೊಳ್ತಾನೆ. ಆ ಗುರು ಇಷ್ಟಲಿಂಗನ ಇವರಿಗೆ ಕೊಡ್ತಾರೆ. ಕಳ್ಳ ಉರಿಲಿಂಗ ಪೆದ್ದಿ ಶರಣ ಉರಿಲಿಂಗ ಪೆದ್ದಿ ಆಗ್ತಾನೆ. ಅರ್ಚಿಸಿ ಅಂಗ ಲಿಂಗ ಸಾಮರಸ್ಯ ಸಾಧಿಸಿ ಶರಣನಾಗ್ತಾನೆ. ಅವನ ಅನುಭವವೇ ಬೇರೆ ಆಯ್ತು. ಮೊದಲು ಆಕರ್ಷಣೆಯಾಗಿದ್ದ ಧನ ಕನಕಗಳು ಈಗ ತ್ಯಾಜ್ಯ ವಸ್ತುಗಳು. ಶರಣ ಪೆದ್ದಿಗೀಗ ಎಲ್ಲರೂ ಸಜ್ಜನರು. ಒಂದು ಗಳಿಗೆಯಲ್ಲಾದ ಬದಲಾವಣೆ ಅವನ ಅನುಭವಗಳನ್ನೇ ಪರಿವರ್ತಿಸಿತು. ಈ ಮಾತನ್ನೇ ಕಗ್ಗ ತಿಳಿಸೋದು. ಸಮುದ್ರದ ಅಲೆಗಳ ಹಾಗೆ ಮನುಷ್ಯನ ಬದುಕಲ್ಲಿ ಅನುಭವಗಳು ಬರುತ್ತೆ, ಒಂದು ಮತ್ತೊಂದನ್ನ ಅಳಿಸಿಬಿಡತ್ತೆ. ಈ ಅನುಭವಗಳ ಸಮಗ್ರತೆಗೇನಾದ್ರೂ ಮಿತಿ ಇದೆಯಾ? ಬದುಕು ಪ್ರತೀಕ್ಷಣ ಬದಲಾಗೋ ಮೂಸೆಯಲ್ಲಿಯ ವಸ್ತು. ಹೀಗೆ ಯಾವಾಗ್ಲೂ ಪರಿವರ್ತಿತವಾಗುವ ಚಂಚಲವಾಗಿರುವ ಅನುಭವಗಳನ್ನ ಆಧಾರವಾಗಿಟ್ಕೊಂಡು ಇದೇ ಪರಮಸತ್ಯ ಅಂತ ತೀರ್ಮಾನ ಮಾಡೋದು ಸಾಧ್ಯ ಇಲ್ಲ. ಕಡಲಲ್ಲಿ ಮೇಲೇಳೋ ಅಲೆಗಳ ಹಾಗೆ ಯಾವ ಯಾವ ಭಾವ ಯಾವಾಗ ಯಾವ ರೀತಿಲಿ ಮೇಲೇಳತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎದ್ರಿ ಹೇಳಲಿ ನಮ್ಗೇನು ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಕಡಲ ಮೇಲೆ ಹೇಳೋ ಅಲೆಗಳು ಕಡಲಿಗೆ ಯಾವ ತೊಂದರೆನೂ ಮಾಡದಿದ್ರೂ ನಮ್ಮ ಮನಸ್ಸಲ್ಲಿ ಹೇಳೋ ಭಾವಗಳು ನಮ್ಮ ಮೇಲೆ ಖಂಡಿತ ತನ್ನ ಪರಿಣಾಮವನ್ನು ಬೀರುತ್ತೆ. ಆ ಪರಿಣಾಮದ ತೀವ್ರತೆ ಆ ವಸ್ತು ವಿಷಯ ಮತ್ತು ವ್ಯಕ್ತಿಗಳೊಟ್ಟಿಗಿನ ನಮ್ಮ ಪರಸ್ಪರ ಸಂಬಂಧದ ತೀವ್ರತೆ ಮತ್ತು ತತ್ಪರಿಣಾಮವಾಗಿ ಉಂಟಾಗೋ ಭಾವ ತೀವ್ರತೆಯ ಮೇಲೆ ಆಧಾರ ಪಟ್ಟಿರುತ್ತೆ. ನಮ್ಮ ಭಾವನೆಗಳಿಗೆ ಗುಣ ಇದೆ. ಅವು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕವಾಗಿರಬಹುದು. ಈ ಮೂರೂ ಗುಣಗಳ ಪ್ರಭಾವದಿಂದ ಉಂಟಾಗೋ ಭಾವಗಳು ನಮ್ಮ ಮೇಲೆ ಅದೇ ರೀತಿಯ ಪರಿಣಾಮಗಳನ್ನು ಬೀರತ್ತೆ. ಹಾಗೆ ಬೀರಿದ ಪ್ರಭಾವ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಹಾಗಾಗಿ ನಾವು ಏನಾಗಬೇಕು ಅನ್ನೋದು ನಮ್ಮ ಭಾವಗಳ ಮೇಲೆ ಆಧಾರ ಪಟ್ಟಿದೆ. ನಮ್ಮಲ್ಲುಂಟಾಗೋ ಭಾವಗಳ ಸ್ವರೂಪ ಮತ್ತು ಅವುಗಳಿಂದಾಗೋ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹಾಗೆ ಅರ್ಥ ಆದಲ್ಲಿ ನಮ್ಮನ್ನು ನಾವು ರೂಪಿಸಿಕೊಳ್ಳೋದು ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
11: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿ ಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
12: ಸ್ನೇಹಿತರದ್ದು 21ನೇ ಎಪಿಸೋಡ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ 21ನೇ ಎಪಿಸೋಡ್ನಲ್ಲಿ ವಿಶೇಷವಾಗಿ ಭಾವವಿರೇಚನೆ ಏನಿದೆ, ಸೊ ಇದನ್ನು ಈಗ ಚಿಕಿತ್ಸಕವಾಗಿ ನಮ್ಮ ಅರಿಸ್ಟಾಟಲ್ ಅವರು ಯೋಚನೆಗಳಿದೆಯಲ್ಲ ಅದನ್ನು ಒಟ್ಟಾಗಿ ನೋಡುವಂಥ ಕೆಲಸಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ಮಾಡಿಕೊಂಡ. ಸೊ ಇದಕ್ಕಾಗಿ ನಮ್ಮ ಶ್ರೀನಿವಾಸ್ ಅವ್ರನ್ನ ಸ್ವಾಗತ ಕೊಡ್ತಿದ್ದೀನಿ. ನಮಸ್ಕಾರ ಶ್ರೀನಿವಾಸ್.
13: ನಮಸ್ಕಾರ. ನೋಡಿ, ನಾವೀಗ ಭಾಳ ಸ್ಪಷ್ಟವಾಗಿ ಈ ಮನೋನಾಟಕದ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಭಾವವಿವೇಚನದ ಸಾಧ್ಯತೆ ಅಥವಾ ಕೆಥಾರ್ಸಿಸ್ನ ಥೆರಪೆಟಿಕ್ ಸಾಧ್ಯತೆಗಳು ಯೋಚನೆ ಮಾಡ್ತಾರಿಂದ ಭಾವವಿವೇಚನದ ಪ್ರಸ್ತಾಪನ ಭಾಳ ಸ್ಪಷ್ಟವಾಗಿ ಮಾಡಿದ್ದು ಅರಿಸ್ಟಾಟಲ್. ಅರಿಸ್ಟಾಟಲ್ಲು ಯಾತಕ್ಕೋಸ್ಕರ ಅದನ್ನು ಪ್ರಸ್ತಾಪ ಮಾಡ್ತಾರೆ, ಜನ ಪ್ರಾಚೀನ ಗ್ರೀಕ್ ದುರಂತ ನಾಟಕಗಳನ್ನ ನೋಡೋಕ್ಕೆ ಯಾಕೆ ಇಷ್ಟಪಡ್ತಾಯಿದ್ರು
12: ಅಂತ,
13: ಹೌದಾ, ಮತ್ತು ತಮ್ಮ ಬದುಕಿನಲ್ಲಿ ನಡೆಯಬಾರ್ದು ಅನ್ಕೋತಾ ಇರೋದನ್ನು ಅಷ್ಟೊಂದು ಇಂಟ್ರೆಸ್ಟ್
12: ಅಂತ
13: ಹೇಳ್ಕೊಳ್ಳೋರು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದನ್ನು ನೋಡೋಕ್ಕೆ ಯಾಕೆ ಹೋಗ್ತಾರೆ ಅನ್ನೋದ್ರ ಕುರಿತು ಅರಿಸ್ಟಾಟಲ್ ವಿವರಿಸ್ತಾರೆ. ಆ ವಿವರಿಸೆ ಮಾಡಿದ ಕೆಥಾರ್ಸಿಸ್ ಎಫೆಕ್ಟ್ನ ಚರ್ಚೆನ ಮೊರೇನ್ ಅವರು ಆರಂಭಿಸ್ತಾರೆ,
12: ಮುಂದುವರಿಸ್ತಾರೆ,
13: ಅದನ್ನು ಮುಂದುವರಿಸ್ತಾರೆ. ಅದೇನು ದೊಡ್ಡ ಆಶ್ಚರ್ಯ ಅಲ್ಲ, ಯಾಕಂದ್ರೆ ಮನೋನಾಟಕಕ್ಕೆ ಸಂಬಂಧಪಟ್ಟಂಗಾದ್ರೆ ಅರಿಸ್ಟಾಟಲ್ ಅಂತ ಬಗ್ಗೆ ಬರೆದು ಅಥವಾ ಪೊಯೆಟಿಕಾದಲ್ಲಿ ಅರಿಸ್ಟಾಟಲ್ ಬಗ್ಗೆ ಬರೀತಾ ಪೊಯೆಟಿಕಾ, ಅವನು ಪೊಯೆಟಿಕ್ಸ್ ಕಾನಲ್ಲಿ ಅಥವಾ ಪೊಯೆಟಿಕ್ಸ್ನಲ್ಲೇ ಮಾಡಿದ್ದದು. ದುರಂತ ನಾಟಕದ ಪ್ರೇಕ್ಷಕರು ಭಾವಶೋಧನೆ ಭಾವವಿರೇಚನದ ಅನುಭವವನ್ನು ಹೊಂದುತ್ತಾರೆ, ಅಂದರೆ ಭಯ ಮತ್ತು ಕರುಣಾಭಾವಗಳ ಶೋಧನೆ ಮತ್ತು ವಿರೇಚನೆ ಅಂತ ವಿವರಿಸ್ತಾರೆ.
12: ಎಲ್ಲ ಒಟ್ಟು
13: ಭಯ ಮತ್ತು ಅನುಕಂಪ ಎರಡು ಕಂಪ್ಯಾಷನ್ ಎರಡು
12: ಸೈಮಲ್ಟೇನಿಯಸ್
13: ಆಗಿ ವರ್ಕ್ ಆಗ್ತದೆ. ಭಾವಶೋಧನೆ ಭಾವವಿವೇಚನೆ ಕೆಥಾರ್ಸಿಸ್ ಬಗ್ಗೆ ತಮ್ಮ ಪರಿಕಲ್ಪನೆ ಕುರಿತು ವಿಸ್ತೃತವಾದ ವಿವರಣೆ ನೀಡೋಕ್ಕೆ ಅರಿಸ್ಟಾಟಲ್ ಅವರು ರಚಿಸಿದ್ದ ಒಂದು ಸಂಪುಟದಲ್ಲಿ ಕಳೆದೋಗಿದೆ, ಸಿಕ್ಕಿಲ್ಲ ಅಂತ ವಿದ್ವಾಂಸರು ನಂಬಿದ್ದಾರೆ. ದುರಂತ ನಾಟಕಗಳು ಪ್ರೇಕ್ಷಕರ ಭಯ ಮತ್ತು ಕರುಣಾಭಾವಗಳನ್ನ ಶೋಧಿಸುತ್ತದೆ ಅಂತ ಅವರು ಗ್ರಹಿಸಿದ್ರು ಅನ್ನೋ ವಿಷಯ ಅಂತ ನಮ್ಗೆ ಗೊತ್ತಿದೆ. ಮೂಲ ಸಿಗದೇ ಇದ್ರು ಇಷ್ಟಂತೂ ನಿಜ. ದುರಂತ ನಾಟಕಗಳು ಭಯ ಮತ್ತು ಕರುಣಾನ ಆ ಭಾವನೆಗಳು ಎಲ್ಲೆಲ್ಲಿ ಬ್ಲಾಕ್ ಆಗಿರ್ತದೆ ಅದಕ್ಕೆ ಅದು
12: ರಿಲೀಸ್ ಮಾಡುತ್ತೆ,
13: ಕೆಥಾರ್ಟಿಕ್ ಎಫೆಕ್ಟ್ನ ಕೊಡ್ತದೆ. ನೋಡಿ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಭಯ ಮತ್ತು ಕರುಣಾಭಾವಗಳನ್ನ ಶೋಧನೆಗೆ
12: ಅವಕಾಶ
13: ಮಾಡಿಕೊಡ್ತಾರೆ. ನಾವು ಟೈಮ್ ಪಾಸ್ ಅಥವಾ ಮನೋರಂಜನೆ ಅನ್ನೋ ಕನ್ಸೆಪ್ಟ್ ಬಂದಿದ್ದೀವಿ ಅಂದರೆ ನಾವೆಲ್ಲೋ ಒಂದು ಕಡೆ ದಿಕ್ಕು ತಪ್ಪಿದ್ದೀವಿ ಅಂತ ಅನ್ಸೋದಿಲ್ವಾ?
12: ಸತ್ಯ ಆಯಿತು, ನೂರಕ್ಕೆ ನೂರು ಸತ್ಯ. ಇದು ಚಿಕಿತ್ಸಕವೇ
13: ತಾವು ರೂಪಿಸಿದ ಮನೋನಾಟಕಕ್ಕೆ ಸೈಕೋಡ್ರಾಮಕ್ಕೆ ಮೂಲವಾದ ಸೈಕೋಡ್ರಾಮಕ್ಕೆ ಮೂಲ ಆಗಿರೋಂಥದ್ದು ಸ್ಪಾಂಟೆನಿಟಿ ಥಿಯೇಟರ್ ಅಂದರೆ ಸೃಜನಶೀಲ ರಂಗಭೂಮಿಯ ಮೂಲ ಗ್ರೀಕ್ ನಾಟಕದಲ್ಲಿ ಡಯೋನಿಯಸಿಯಸ್ ದೇವತೆಯನ್ನು ಆರಾಧಿಸಕ್ಕೆ ವಿಕಾಸ ಆಗ್ತಿದ್ದದು. ಅಲ್ಲಿ ವ್ರತಾಚರಣೆಗೆ ಅದು ನಡೀತಾ ಇದ್ದು, ಅಲ್ಲಿಯ ಸ್ವಾಭಾವಿಕ ಸೃಜನಶೀಲ ಮೇಳಗುತೆ ಆ ಎಕ್ಸ್ಟೆಂಪರರಿ ಅಲ್ಲಲ್ಲೇ ಅವರು ಹಾಡುಗಳನ್ನ ಕಟ್ಟಿ ಸ್ತುತಿ ಗೀತೆಗಳನ್ನ ನಡೆಸ್ತಾ
12: ದೇವಿಗೆ ಸಂಬಂಧಪಟ್ಟ ಹಾಗೆ
13: ಅದಕ್ಕೆ ಮತ್ತೆ ಹಿಂದಿರುಗುವಂತೆ ಮಾಡಿದೆ ಅಂತ ಮೊರೇನ್ ಅವ್ರು ಪ್ರಕಟಿಸ್ತಾರೆ. ನೋಡಿ, ಇತ್ತೀಚೆಗೆ ರಿಚುವಲೈಸೇಷನ್ ಆಫ್ ಥಿಯೇಟರ್ ಅಂತ ಯೋಚನೆ ಮಾಡ್ತಾ
12: ಇದ್ದಾರೆ.
13: ಅದನ್ನ ಈಗಾಗಲೇ ಮೊರೇನ್ ಅವರು
12: ಮನೋನಾಟಕ
13: ರಿಚುವಲೈಸೇಷನ್ ಕಡೆಗೆ ಯೋಚನೆ ಮಾಡಬೇಕು, ಥೆರಪೆಟಿಕ್ ವ್ಯಾಲ್ಯೂ ಕಡೆಗೆ ಹೋಗಬೇಕು ಅಂತಂದ್ರೆ ವೆದರ್ ಪರ್ಫಾರ್ಮಿಂಗ್ ಆರ್ಟ್ ಟೈಮ್ ಪಾಸ್ ಆರ್ ಥೆರಪೆಟಿಕ್ಕಾ?
12: ಹೌದು
13: ಹೌದಾ,
12: ಇದು ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ.
13: ಟೈಮ್ ಪಾಸ್ ನೀಡ ಅಥವಾ ಥೆರಪೆಟಿಕ್ ನೀಡ, ಸೊ ಇಲ್ಲಿ ಆ ಥಾಟ್ಸ್ ಪ್ರೋಸೆಸ್ಗಳು ಥೆರಪೆಟಿಕ್ ನೀಡ್ನ
12: ಸೊಸೈಟಲ್ ಥೆರಪಿನೇ ಇದು.
13: ಹೌದಾ, ಅರಿಸ್ಟಾಟಲ್ ಅವರು ಭಾವಶೋಧನೆ ಭಾವವಿರೇಚನದ ಕುರಿತು ಮಾಡಿದ ವಿಶ್ಲೇಷಣೆನ ಮೊರೇನ್ ಅವರು ಮಾನ್ಯ ಮಾಡ್ತಾರೆ,
12: ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಒಪ್ಕೊಂಡ್ಬಿಡ್ತಾರೆ.
13: ಆದರೆ ಭಾವಶೋಧನೆ ಭಾವವಿರೇಚನದಲ್ಲಿರುವ ಸ್ವಾಭಾವಿಕ ಸೃಜನಶೀಲತೆಯು ವಹಿಸುವ ಪ್ರಮುಖ ಪಾತ್ರ. ಆ ಸಂದರ್ಭದಲ್ಲಿ ಉಂಟಾಗುವ ಆ ಸ್ಪಾಂಟೆನಿಟಿ ಟ್ರೈನಿಂಗ್ ಇದೆಯಲ್ಲ, ಅದರ ಬಗ್ಗೆ ಅವರು ಪರಿಗಣಿಸಿಲ್ಲ. ಅರಿಸ್ಟಾಟಲ್ ಬರೀ ಸೆಕೆಂಡ್ರಿ ಕೆಥಾರ್ಸಿಸ್ ಬಗ್ಗೆ ಹೊರಟೋದ್ರು, ಆದರೆ ಅದು ಪ್ರೈಮರಿ ಕೆಥಾರ್ಸಿಸ್ನಲ್ಲಿ ಉಂಟಾಗುವಂಥ ಪರಿಣಾಮಗಳ ಬಗ್ಗೆ
12: ಅಧ್ಯಯನ
13: ನಡೆದಿರಲಿಲ್ಲ ಆ ಕಾಲಘಟ್ಟದಲ್ಲಿ. ಅವ್ರು ಹೇಳ್ತಾರೆ, ಮಾನವ ಜೀವಿಯ ದುರಂತವನ್ನು ಪ್ರೇಕ್ಷಕನು ಮೊಟ್ಟ ಮೊದಲ ಬಾರಿಗೆ ಸಾಕ್ಷಿಯ ರೂಪದಲ್ಲಿ ನೋಡುತ್ತಾನೆ ಮತ್ತು ಅನುಭವಿಸುತ್ತಾನೆ. ಆ ರೀತಿಯ ಭಾವನೆಗಳು, ಪಾತ್ರಗಳು, ಸಂಘರ್ಷಗಳು ಮತ್ತು ಇವುಗಳಿಂದ ಹೊರಬರುವ ಪರಿಣಾಮಗಳ ರೀತಿಯ ಈ ನಕ್ಷತ್ರ ಪುಂಜ, ನಾವೇನು ಹೇಳ್ತೀವಿ ಈ ಕಾನ್ಸ್ಟಲೇಷನ್ ವಿನ್ಯಾಸದಲ್ಲಿ, ಅವನಿಗೆ ಎಲ್ಲನೂ ಹೊಸದಾಗೆ ಕಾಣ್ತಾ ಇರ್ತದೆ. ಏನು ಹೊಸ ಥರದ್ದು ನಾನು ನೋಡ್ತಾ, ನವೀನತೆ ಕಾಣ್ತಾ ಇರ್ತದೆ. ಭಾವಶೋಧನೆ ಭಾವವಿರೇಚನದ ಪರಿಣಾಮವು ನಾವೆಲ್ಟಿ, ನವೀನತೆ ಮತ್ತು ಅನಿರೀಕ್ಷಿತತೆ, ಸರ್ಪ್ರೈಸ್ಗಳ ಮೇಲೆ ಅವಲಂಬಿತವಾಗಿರ್ತದೆ. ನೀವು ಮೊದಲೇ ಎಕ್ಸ್ಪೆಕ್ಟ್ ಮಾಡದಂಗೆ ಆಗಿದ್ರೆ ಅಲ್ಲಿ ಭಾವಿಸೋದನ್ನೇ ಆಗಲ್ಲ
12: ಆಗ್ತಿರ್ಲಿಲ್ಲ,
13: ನಿಮ್ದು ಅದೊಂದು ಸರ್ಪ್ರೈಸ್, ಹಾ ಹೀಗಾಗೋಯ್ತಾ ಅಂತ ಅನ್ನಿಸ್ಬೇಕು. ಮತ್ತು ಈದು ಒಂಥರ ಹೊಸ ಥರ ಇದೆಯಲ್ಲ ಅನ್ನಿಸ್ಬೇಕು. ಇದು ಯಾಕಂದರೆ ಪ್ರೇಕ್ಷಕನ ದೃಷ್ಟಿಯಿಂದ ಭಾವಿಸೋದನ್ನ
12: ಮುಖ್ಯ ಆಗುವಂಥದ್ದು.
13: ವಾಸ್ತವವಾಗಿ ಯಾವುದನ್ನು ನಿರೀಕ್ಷಿಸಬೇಕು ಎಂಬುದು ಪ್ರೇಕ್ಷಕನಿಗೆ ತಿಳಿದೇ ಇರೋದಿಲ್ಲ.
12: ಅವನು
13: ಹಂಗಂಗೆ ಅನ್ಕೋತಾನೆ, ನಾನು ಇಂಥದೇ ನಿರೀಕ್ಷಿಸಬೇಕು ಅಂತ ಹೇಳ್ತಿರೋದಿಲ್ಲ. ಹೌದಾ, ಪ್ರೇಕ್ಷಕ ನಾಟಕದ ತನ್ನ ಮೊದಲ ವೀಕ್ಷಣೆಯಲ್ಲಿ ಪ್ರಬಲವಾದ ಭಾವಶೋಧನೆ ಭಾವ ವಿರೇಚನ ಅನುಭವ ಅಂತಾನೆ. ಫಸ್ಟ್ ಟೈಮ್ ನೋಡಿದಾಗ ಒಂದು ಪ್ಲೇನ, ನಂತರ ಪ್ರೇಕ್ಷಕನು ಆ ನಾಟವನ್ನು ನಾಟಕನ ಮತ್ತೆ ನೋಡೋಕ್ಕೆ ಅಥವಾ ಹಲವಾರು ಬಾರಿ ನೋಡೋಕ್ಕೆ ಇಚ್ಛಿಸಿದರೂ ಕೂಡ ಅವನ ಪಾಲಿಗೆ ಆ ನಾಟಕವು ತನ್ನ ನವೀನತೆಯನ್ನು ಕಳೆದುಕೊಳ್ಳುವ ಕಾರಣದಿಂದ ಆ ನಾಟಕವು ಆ ಪ್ರೇಕ್ಷಕನಲ್ಲಿನ ಭಾವಶೋಧನೆ ಭಾವ ವಿರೇಚನಾ ಮಾಡುವಿಕೆಯು ಪ್ರದರ್ಶನದಿಂದ ಪ್ರದರ್ಶನಕ್ಕೆ ಇಳಿಮುಖ ಆಗ್ತಾ ಹೋಗುತ್ತೆ. ಇಫ್ ಯು ಸೀ ದ ಸೇಮ್ ಪ್ಲೇ ಅಗೇನ್ ಆ್ಯಂಡ್ ಅಗೇನ್
12: ಆಗುತ್ತೆ,
13: ಡೌನ್ ಆಗ್ತಾ ಹೋಗುತ್ತೆ. ಹೌದಾ, ಆ ಮೂಲಕ ಆದ ನಾಟಕ ಅವನ ದೃಷ್ಟಿಯಲ್ಲಿ ಕನ್ಸರ್ವ್ ಪ್ರದರ್ಶನ ಆಗಿ ಪರಿಣಮಿಸ್ಬಿಡುತ್ತದೆ. ಮೊರಾನ್ ಅವರು ಭಾಳಷ್ಟು ಸ್ಪಷ್ಟವಾಗಿ ಗುರುತಿಸೋದು ಅಲ್ಲೇ ಕನ್ಸರ್ವ್ಡ್ ವ್ಯಾಲ್ಯೂಸ್ ಆ್ಯಂಡ್ ಕ್ರಿಯೇಟಿವ್ ವ್ಯಾಲ್ಯೂಸ್, ಈ ಕ್ರಿಯೇಟಿವ್ ವ್ಯಾಲ್ಯೂಸ್ಗಳು ಯಾವ ಹಂತದಲ್ಲಿ ಕನ್ಸರ್ವ್ಡ್ ಆಗ್ತಾ ಹೋಗುತ್ತೆ,
12: ಬದಲಾಗ್ತಾ ಇದ್ದಾವೆ
13: ಅಂದರೆ ವಿಚಾರ ಆಚಾರ ಕಡೆ ಕಂದಾಚಾರವಾಗಿ ಕಾಟಾಚಾರವಾಗಿ ಹೀಗೆ ಉಳ್ಕೊಂಡ್ಬಿಡ್ತದೆ ಅನ್ನೋಂಥದ್ದು. ಈ ಆಗ ಆ ನಾಟಕ ತನ್ನ ಸರ್ಪ್ರೈಸ್ ಅಂಶ ಅಂದರೆ ಅನಿರೀಕ್ಷಿತ ಅಂಶನ ಉಳಿಸಿಕೊಳ್ಳಲು ವಿಫಲ ಆಗುತ್ತೆ. ಇದರ ಪರಿಣಾಮವಾಗಿ ಪ್ರೇಕ್ಷಕ ಆ ನಾಟಕದ ಮರುಪ್ರದರ್ಶನ ನೋಡುವ ಆಸಕ್ತಿಯನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗಲಿ.
12: ಇನ್ನೊಮ್ಮೆ ನೋಡಬೇಕು ಅನ್ಸಲ್ಲ.
13: ಹೌ ಮೆನಿ ಸ್ಪೆಕ್ಟೇಟರ್ಸ್ ಸೀಸ್ ದಿ ಸೇಮ್ ಪ್ಲೇ?
12: ಹೌದು,
13: ಅದು ನೋಡಿದ್ರು ಅದರ ಪರಿಣಾಮ ಏನಾಗಿರ್ತದೆ, ಹೌದಾ, ಅದರ ಇಂಟೆನ್ಸಿಟಿ ಏನು, ಇಂಪ್ಯಾಕ್ಟ್ ಏನು, ಹೌದಾ, ನಾಟಕದ ಪ್ರಥಮ ಪ್ರದರ್ಶನದ ನಾವೀನತೆ ಅದರ ನಾವೆಲ್ಟಿ ಏನಿದೆ, ಪ್ರೇಕ್ಷಕನಿಗೆ ಅನುಭವಕ್ಕೆ ಬರುವ ಭಾವಶೋಧನೆ ಭಾವವಿರೇಚನ ಪ್ರಮಾಣವನ್ನು ಮ್ಯಾಗ್ನಿಟ್ಯೂಡ್ ನಿರ್ಧರಿಸೋಕ್ಕೆ ಸಹಾಯ ಮಾಡೋ ಒಂದು ಪ್ರಮುಖ ಅಂಶ ಆಗಿದೆ.
12: ಓಕೆ,
13: ನಾವಿನ್ನೂ ಅದರ ಬಗ್ಗೆ ಹೆಚ್ಚು
12: ಆರಂಭ ಇದು.
13: ಹಾಗೆ ನಾಟಕದಲ್ಲಿನ ನಾಯಕ ಮತ್ತು ಇತರ ನಟನಟಿಯರು ಸಾಂಕೇತಿಕವಾಗಿ ಚಿತ್ರಿಸುವ ಪಾತ್ರಗಳ ಜೊತೆಗೆ ಪ್ರೇಕ್ಷಕನು ತನ್ನನ್ನು ಎಷ್ಟರ ಮಟ್ಟಿಗೆ ಗುರುತಿಸಿಕೊಳ್ತಾನೆ ಅನ್ನೋದು ಎರಡನೇ ಅಂಶ,
12: ಪಾರ್ಟ್ ಆಫ್ ದಿ ಇದಾಗಬೇಕು.
13: ಆ ಪ್ಲೇನಲ್ಲಿ ನನ್ನ ಎಷ್ಟರ
12: ಮಟ್ಟಿಗೆ
13: ಜೊತೆ ಎಷ್ಟೆಷ್ಟು ಗುರುತಿಸ್ಕೊಳ್ತೀನಿ ಅನ್ನೋದು. ಸೊ ರಂಗದ ಮೇಲೆ ಚಿತ್ರಿಸುವ ನಾಟಕದ ಸಾಂಕೇತಿಕ ಪಾತ್ರಗಳಿಗೆ ಸ್ಪೆಕ್ಟೇಟರ್ ಪ್ರೇಕ್ಷಕನ ಸಾಮಾಜಿಕ ಅಥವಾ ಮನೋನಾಟಕದ ಪಾತ್ರಗಳು ಹೆಚ್ಚು ಹೆಚ್ಚು ಕರೆಸ್ಪಾಂಡ್ ಆದಷ್ಟು ನಾಟಕವು ಉತ್ಪಾದನೆ ಮಾಡುವ ಭಾವಶೋಧನೆ ಮತ್ತು ಭಾವವಿರೇಚನೆ ಕೆಥಾರ್ಸಿಸ್ ಹೆಚ್ಚಾಗುತ್ತೆ. ರಂಗದ ಮೇಲೆ ನಡೀತಾ ಇರೋ ಬದುಕಿನ ಒಳಗೆ, ರಂಗದ ಮೇಲೆ ನಡೀತಾ ಇರೋ ಬದುಕು ಬೇರೆ, ಅದರ ಒಳಗೆ ಪ್ರೇಕ್ಷಕ ಹೋಗಿ ತನ್ನ ಸ್ವಂತ ಭಾವನೆಗಳನ್ನ ಅಲ್ಲಿ ಚಿತ್ರಿಸುವ ಭಾವನೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳೋ ಪ್ರಮಾಣ ಎಷ್ಟು ಅದನ್ನು ನಾವು ಆಧರಿಸಿ ಆ ಸಂದರ್ಭದಲ್ಲಿ ಆತನು ಹೊಂದುವ ಭಾವಶೋಧನ ಮತ್ತು ಭಾವ ವಿರೇಚನಾನ ನಾವು ಮೆಷರ್ ಮಾಡ್ಬೋದು ಅಂತ ಮೊರೆನೋ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಫ್ ಯು ಆ ಥರ ಯೋಚನೆ ಮಾಡಿದ್ರೆ ಅಂತ. ಸೊ ಈ ಹಂತದಲ್ಲಿ ಭಾವವಿರೇಚನದ ಮೌಲ್ಯಮಾಪನ ಹೇಗೆ ಮತ್ತೊಂದು ಅನ್ನೋದ್ರ ಬಗ್ಗೆ ಮೊರೆನ್ ಅವರು ಸ್ಪಷ್ಟ ಕಲ್ಪನೆಯನ್ನ ಪ್ರಸ್ತಾಪಿಸ್ತಾರೆ.
12: ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇರುವಂಥದ್ದು
13: ಎಮೋಷನಲ್ ಮೆಜರ್ಮೆಂಟ್ ಏನು.
12: ಸೊ ಇದು ಸ್ಪಷ್ಟ ಆಯ್ತು ಹೇಳಿದ್ರೆ ಅದು ಸೈಂಟಿಫಿಕ್ ಆಯ್ತು. ಈಗ
13: ಹೌದೌದು
12: ವೈಜ್ಞಾನಿಕವಾಗಿ ಅದನ್ನ ನಾವು ಮುಂದುವರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು. ಇದನ್ನ ಅಳತೆ ಮಾಡ್ಲಿಕ್ಕೆ ಸಹಿತ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಇದೆಯಲ್ಲ, ಇದು ತುಂಬಾ ಅದ್ಭುತವಾದಂಥ ವಿಚಾರ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇದು ಮುಂದುವರೆದ ಭಾಗನ ಮಾತಾಡೋಣ. ಓಕೆ, ನಮಸ್ಕಾರ.
13: ನಮಸ್ಕಾರ.
11: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
11: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
10: ಹೌದಾ, ಅದ್ ಹೇಗೆ?
11: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾನ್ವಿತ ಕಲೆಗೆ, ಸೃಜನಾತ್ಮಕ ಕಲಿಕೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶಾಂತಿನಗರದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಶಾಲೆಯ ಪರಿಚಯವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಜಯಶೀಲ ಇವರು ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
13: ನಮಸ್ಕಾರ, ನನ್ನ ಹೆಸರು ಜಯಶೀಲ ಎಚ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರದಲ್ಲಿ ಕಳೆದ 19 ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 1988 ಸ್ಥಾಪನೆಯಾದ ನಮ್ಮ ಶಾಲೆಯು ಪ್ರಾರಂಭದಲ್ಲಿ 1-5 ತರಗತಿಯವರೆಗೆ, ನಂತರ 7 ತರಗತಿಯವರೆಗೆ ದಾಖಲಾತಿಗಳನ್ನು ಹೊಂದಿದ್ದು, 2007 ಶೈಕ್ಷಣಿಕ ಸಾಲಿನಲ್ಲಿ 8 ತರಗತಿಯನ್ನು ಸಹ ಪ್ರಾರಂಭಿಸಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ರೂಪುಗೊಂಡಿತು. ಸ್ಥಾಪನೆಯಾದ ಪ್ರಾರಂಭದಲ್ಲಿ ಕೇವಲ 3 ಹೊಂದಿದ್ದು, ನಂತರ ಸರ್ವಶಿಕ್ಷ ಅಭಿಯಾನ ಹಾಗೂ ಸರ್ಕಾರದ ಅನುದಾನದ ಸೌಲಭ್ಯದಿಂದ ಪ್ರಸ್ತುತ ಸಾಲಿನಲ್ಲಿ ಸುಸಜ್ಜಿತವಾದ 7 ತರಗತಿ ಕೊಠಡಿಗಳು, 1 ಮುಖ್ಯ ಶಿಕ್ಷಕರ ಕೊಠಡಿ ಹಾಗೂ ಚಿಕ್ಕದಾದ 1 ಪ್ರಯೋಗಾಲಯ ಕೊಠಡಿಯನ್ನು ಸಹ ಹೊಂದಿದೆ. ನಮ್ಮ ಶಾಲೆಯಲ್ಲಿ ಸುಮಾರು 3,000 ಪುಸ್ತಕಗಳ ಗ್ರಂಥಾಲಯ ವ್ಯವಸ್ಥೆ, ಕ್ರೀಡಾ ಸಾಮಗ್ರಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ನಗರಸಭೆಯಿಂದ ನೀಡಲಾದ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಸಹ ಹೊಂದಿದ್ದೇವೆ. ಇದರ ಜೊತೆಗೆ ವಿಶಾಲವಾದ ಪ್ರಾರ್ಥನಾ ಮಂದಿರವು ನಿರ್ಮಾಣ ಹಂತದಲ್ಲಿದೆ. ಈವರೆಗೂ ಕನ್ನಡ ಮಾಧ್ಯಮದ ಶಾಲೆಯಾಗಿದ್ದು, ಪ್ರಸ್ತುತ 2026-27 ಶೈಕ್ಷಣಿಕ ಸಾಲಿನಲ್ಲಿ 1-5 ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮವನ್ನು ಸಹ ಪ್ರಾರಂಭಿಸಿದ್ದೇವೆ. ಒಟ್ಟು 100 ಮಕ್ಕಳಿರುವ ನಮ್ಮ ಶಾಲೆಯು ಹಿಂದೂ ಮತ್ತು ಮುಸ್ಲಿಂ ಮಕ್ಕಳು ಒಟ್ಟಾಗಿ ಓದುತ್ತಿರುವಂತಹ ಒಂದು ಭಾವೈಕ್ಯತ ಶಾಲೆಯಾಗಿದೆ. ನಮ್ಮ ಶಾಲೆಯಲ್ಲಿ PST, GPT, TGT, ದೈಹಿಕ ಶಿಕ್ಷಣ ಶಿಕ್ಷಕರು, ಮುಖ್ಯ ಶಿಕ್ಷಕರು ಸೇರಿದಂತೆ ಒಟ್ಟು 7 ಜನ ಶಿಕ್ಷಕರು ಪ್ರಸ್ತುತ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇದರ ಜೊತೆಗೆ 2 ಜನ ಅಡುಗೆ ಸಿಬ್ಬಂದಿಯವರು ಪ್ರತಿದಿನ ವೇಳಾಪಟ್ಟಿಯಂತೆ ವಿಭಿನ್ನವಾದ ತರಕಾರಿಗಳಿಂದ ಅಡುಗೆ ತಯಾರಿಸಿ ಮಕ್ಕಳಿಗೆ ಬಡಿಸುತ್ತಾರೆ. ಹಾಗೂ ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ ರಾಗಿ ಮಾಲ್ಟ್, ಮಧ್ಯಾಹ್ನದ ಊಟದ ಸಮಯದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣುಗಳನ್ನು ಸಹ ವಿತರಿಸುತ್ತಾರೆ. ಪ್ರತಿ ವರ್ಷವೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಭಾಗವಹಿಸಿ ಜಯಶಾಲಿಗಳಾಗಿದ್ದಾರೆ. ಇದೇ ರೀತಿ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳಲ್ಲೂ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಲ್ಲಿ ಕೆಲವರು ಶಿಕ್ಷಕರು, ವಿಲೇಜ್ ಅಕೌಂಟೆಂಟ್, KB ಲೈನ್ ಮ್ಯಾನ್, ಉಪನ್ಯಾಸಕರು, ವ್ಯಾಪಾರಿಗಳು, ಆರ್ಟಿಸ್ಟ್ ಹಾಗೂ ಜೂನಿಯರ್ ಸೈಂಟಿಸ್ಟ್ ಆಗಿಯೂ ಸಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು.
12: ಶಾಲೆಯ ಪರಿಚಯವನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸೋಣ. ಮೊದಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯಲ್ಲಿ 2 ತರಗತಿ ಓದ್ತಾ ಇರುವಂತಹ ಆನಂ ಒಂದು ಕಥೆಯನ್ನ ಹೇಳ್ತಾರಂತೆ. ಕತೆ ಅಂದ ತಕ್ಷಣ ಎಲ್ಲರಿಗೂ ಇಷ್ಟ ಆಗತ್ತಲ್ವಾ ಸ್ನೇಹಿತರೆ? ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕತೆಯನ್ನ ಯಾರಾದ್ರೂ ಹೇಳ್ತಾರೆ ಅಂತ ಹೇಳಿದ್ರೆ ಕುತೂಹಲದಿಂದ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ ಅಲ್ವಾ? ಹಾಗಾದ್ರೆ ಪುಟಾಣಿ ಆನಂ ಯಾವ ಕತೆಯನ್ನ ಹೇಳ್ತಾಳೆ ಅಂತ ಕೇಳೋಣ.
14: ನನ್ನ ಹೆಸರು ಅನಾಮ್. ನಾನು 2 ತರಗತಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ನಾನು ಒಂದು ಕತೆ ಹೇಳ್ತೀನಿ. ಸಿಂಹ ಮತ್ತು ಹುಲಿ. ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಲ್ಲಿ ಒಂದು ಭಯಂಕರ ಸಿಂಹ ಇತ್ತಂತೆ. ಅದಕ್ಕೊಂದಿನ ತುಂಬಾ ಒಟ್ಟ ಸುತ್ತಿತ್ತಂತೆ. ಆಹಾರ ಹುಡ್ಕೊಂಡು ಇತ್ತಂತೆ. ಆಹಾರನೇ ಸಿಕ್ನಿಲ್ಲಂತೆ. ಒಂದು ದೊಡ್ಡ ಮರ ಸಿಕ್ತಂತೆ. ಅದ್ರ ಕೆಳಗೋಗಿ ಅವಾಗ ಮಲ್ಕೊಂತಂತೆ. ಅದೇ ಮರದ ಕೆಳಗೆ ಬಿಲದಲ್ಲಿ ಇಳಿ ಇತ್ತಂತೆ. ಆ ಇಲಿ ಚಿಕ್ಕ ಇಲಿ ಸಿಂಹನ ಮೈ ಮೇಲೆ ಎಲ್ಲ ಓಡಾಡ್ತು. ಪುಟ್ಟು ಪುಟ್ಟು ಪುಟ್ಟು ಪುಟ್ಟು ಪುಟ್ಟು ಪುಟ್ಟು ಮೈ ಮೇಲೆ ಎಲ್ಲ ಓಡಾಡ್ತು. ಅವಾಗ ಸಿಂಹ ಎಚ್ಚರ ಆಗ್ಬಿಡ್ತು. ಗಬುಕ್ ಅಂತ ಹಿಡ್ಕೊಂಡ್ಬಿಡ್ತು. ನನ್ನ ಇದ್ದೇನೆ ಹಾಳು ಮಾಡ್ತೀಯಾ, ನನ್ ನಿನ್ನ ತಿನ್ಬಿಡ್ತೀನಿ ಅಂತ ಹೇಳ್ತು. ಸಿಂಹರಾಜ ಸಿಂಹರಾಜ ನನಗ್ ತಿನ್ಬೇಡ, ನಿನಗ್ ಯಾವಾಗಾದ್ರೂ ಸಹಾಯ ಬೇಕಿದ್ರೆ ಮಾಡ್ತೀನಿ ಅಂತ ಹೇಳ್ತು. ಇಷ್ಟು ಕುಕ್ಕಿದ್ಯಾ, ನನಗ್ ಸಹಾಯ ಮಾಡ್ತೀಯಾ? ಬದುಕು ಹೋಗು ಅಂತ ಬಿದ್ಬಿಟ್ಟು. ಒಂದ್ ದಿನ ಬೇಟೆಗಾರ ಬಂದಿದ್ದ. ಬಲೆ ಹಾಕಿ ಸಿಂಹನ ಇಟ್ಬಿಟ್ಟ. ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಸಿಂಹ ಕೂಗ್ದು. ಅವಾಗ ಇಲಿ ಬಂದಿ ಆ ತನ್ನ ಅಲ್ಲಿಂದ ಚೂಪಿಂದ ಕಟ್ ಕಟ್ ಅಂತ ಕರ್ದಿ ಬಿಡಿಸ್ಬಿಡ್ತು. ಅವಾಗ ಸಿಂಹ ಇಲಿಗೆ ಧನ್ಯವಾದ ಅಂತು. ಈ ಕಥೆಯ ನೀತಿ ಮೂರ್ತಿ ಚಿಕ್ಕದಾದದು, ಕೀರ್ತಿ ದೊಡ್ಡದು. ಧನ್ಯವಾದ.
12: ಆನಂ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ? ಚಿಕ್ಕ ಇಲಿ ಆದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಎಷ್ಟು ಉಪಕಾರವನ್ನ ಮಾಡ್ತು, ಸಹಾಯವನ್ನ ಮಾಡ್ತು. ಅದರಿಂದ ನಾವು ಯಾರನ್ನು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಒಂದಲ್ಲ ಒಂದು ಸಮಯದಲ್ಲಿ ಅವರು ನಮಗೆ ಸಹಾಯವನ್ನ ಮಾಡ್ತಾರೆ, ಉಪಯೋಗಕ್ಕೆ ಬರ್ತಾರೆ ಎಂಬ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ಕೇಳಿದ್ವಿ. ಈಗ ನಮ್ಮ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6 ತರಗತಿ ಓದ್ತಿರುವಂತಹ ಆಫ್ರಿನ್ ನನ್ನ ಜೊತೆಗಿದ್ದಾರೆ. ಆಫ್ರಿನ್ ಅವರು ಏನ್ ಹೇಳ್ತಾರೆ, ಹಾಡು ಹೇಳ್ತಾರಾ, ಕತೆ ಹೇಳ್ತಾರಾ, ಅಥವಾ ಯಾವ ವಿಚಾರ ಹೇಳ್ತಾರೆ ಅಂತ ಹೇಳಿ ಅವರೇ ಹೇಳ್ತಾರೆ ಕೇಳೋಣ. ಬರ್
14: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಫ್ರಿನ್. ನಾನು 6 ತರಗತಿಯಲ್ಲಿ ಓದುತ್ತಿದ್ದೇನೆ. ಪೂರ್ಣ ಕೋನವು 360 ಡಿಗ್ರಿ ಏಕೆ ಎಂಬ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕೋನವೆಂಬುದು ಒಂದೇ ಸಾಮಾನ್ಯ ಬಿಂದುವಿನಿಂದ ಹೊರಟಿರುವ 2 ಕಿರಣಗಳ ನಡುವಿನ ಅಂತರವಾಗಿದೆ. ಒಂದು ಕಿರಣವನ್ನು ಸ್ಥಿರವಾಗಿಟ್ಟುಕೊಂಡು ಮತ್ತೊಂದು ಕಿರಣವನ್ನು ಶೃಂಗ ಬಿಂದುವಿನ ಸುತ್ತ ತಿರುಗಿಸಿದಾಗ ಕೋನದ ಪ್ರಮಾಣವು ಬದಲಾಗುತ್ತದೆ. ಗಣಿತದಲ್ಲಿ ಒಂದು ಪೂರ್ಣ ಪ್ರಮಾಣದ ತಿರುವನ್ನು 360 ಡಿಗ್ರಿಗಳಾಗಿ ವಿಭಾಗಿಸಲಾಗಿದೆ. ಇದು ಏಕೆ? ಸಾಮಾನ್ಯವಾಗಿ ನಾವು ವಿಭಾಗಿಸುವ ಸಂದರ್ಭದಲ್ಲಿ 100 ಭಾಗಗಳಿಗೆ ಹೋಲಿಸುವುದೇ ಹೆಚ್ಚು. ಉದಾಹರಣೆಗೆ ಗಾಳಿಯ ಘಟಕಗಳು ಸಾರಜನಕ 100:78 ಭಾಗ, ಆಕ್ಸಿಜನ್ 100:21 ಭಾಗ, ಕಾರ್ಬನ್ ಡೈಆಕ್ಸೈಡ್ 100:0.04 ಭಾಗ. ಹೀಗೆ ಆದರೆ ಗಣಿತದಲ್ಲಿ ಕೋನದ ಪೂರ್ಣ ತಿರುವನ್ನು 100 ಡಿಗ್ರಿಗಳಾಗಿ ತೆಗೆದುಕೊಳ್ಳದೆ 360 ಡಿಗ್ರಿಗಳಾಗಿ ತೆಗೆದುಕೊಂಡಿದ್ದಾರೆ. ಇದು ಏಕೆ? ಕಾರ್ಬನ್ ಡೈಆಕ್ಸೈಡ್ 100:0.04 ಭಾಗ. ಹೀಗೆ ಆದರೆ ಗಣಿತದಲ್ಲಿ ಕೋನದ ಪೂರ್ಣ ತಿರುವನ್ನು 100 ಡಿಗ್ರಿಗಳಾಗಿ ತೆಗೆದುಕೊಳ್ಳದೆ 360 ಡಿಗ್ರಿಗಳಾಗಿ ತೆಗೆದುಕೊಂಡಿದ್ದಾರೆ, ಇದು ಏಕೆ? ಈ ಪ್ರಶ್ನೆಗೆ ಅತ್ಯಂತ ಪ್ರಾಯೋಗಿಕ ಉತ್ತರವೆಂದರೆ 1 ರಿಂದ 10 ರೊಳಗಿನ ಸಂಖ್ಯೆಗಳಲ್ಲಿ 7 ಹೊರತುಪಡಿಸಿ, ಅಂದರೆ 1, 2, 3, 4, 5, 6, 8, 9 ಹಾಗೂ 10 ಇವುಗಳಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ 360 ಆಗಿದೆ. ಈ ಎಲ್ಲ ಸಂಖ್ಯೆಗಳಿಂದ 100 ಸಂಪೂರ್ಣವಾಗಿ ಭಾಗಿಸಲು ಸಾಧ್ಯವಿಲ್ಲ. ಒಂದು ಪೂರ್ಣ ತಿರುವು 360 ಡಿಗ್ರಿ ಇದ್ದಾಗ ನಾವು ಅದನ್ನು 1, 2, 3, 4, 5, 6, 8, 9 ಹಾಗೂ 10 ಭಾಗಗಳಾಗಿ ಮಾಡಿದಾಗ ನಮಗೆ ದೊರೆಯುವ ಕೋನಗಳು ಪೂರ್ಣಾಂಕಗಳಾಗಿರುತ್ತವೆ. ಪೂರ್ಣ ತಿರುವು 100 ಡಿಗ್ರಿ ಇದ್ದಾಗ ನಾವು ಅದನ್ನು 1, 2, 3, 4, 5, 6, 8, 9 ಅಥವಾ 10 ಭಾಗಗಳಾಗಿ ಮಾಡಿದಾಗ ನಮಗೆ ದೊರೆಯುವ ಕೋನಗಳು ಪೂರ್ಣಾಂಕಗಳಾಗಿ ಇರುವುದಿಲ್ಲ. ಹಾಗಾಗಿ ಗಣಿತದಲ್ಲಿ ಪೂರ್ಣ ತಿರುವನ್ನು 360 ಡಿಗ್ರಿಗಳಾಗಿ ಪರಿಗಣಿಸಲಾಗಿದೆ. ಧನ್ಯವಾದಗಳು.
15: ಗಣಿತದಲ್ಲಿ ಪೂರ್ಣ ಕೋನ 360 ಡಿಗ್ರಿ ಇರುತ್ತೆ ಯಾಕೆ ಅನ್ನುವ ವಿಚಾರವಾಗಿ ಮಾಹಿತಿಯನ್ನ ತಿಳಿಸಿದಂತ ಆಫ್ರಿನ್ಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಜೈಫಾನ್ ಒಂದು ಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
3: ನನ್ನ ಹೆಸರು ಜೈಫಾನ್, ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ನಾನು ಒಂದು ಭಕ್ತಿ ಗೀತೆ

0: ಧನ್ಯವಾದಗಳು.
1: ಭಕ್ತಿ ಗೀತೆಯನ್ನ ಭಕ್ತಿ ಪೂರ್ವಕವಾಗಿ ಹೇಳಿದಂತಹ ಜೈಫಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಮೆಹರ್ ತಾಜ್ ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಕೇಳೋಣ.
2: Good morning everyone, my name is Mehar Taj. I am studying in 6th standard. My school name is G.H.P. Shanti Nagar. I tell you one story. Story name is The Fox and the Grapes. One day a hungry fox saw some grapes. The grapes were hanging high on a climber. The fox was tried to reach them but they were too high. He jumped and jumped but couldn't get them. The fox was tried and said, "These grapes are sour." Then the fox walked away. Thank you.
1: ಮೆಹರ್ ತಾಜ್ ಹೇಳಿದಂತ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ? ಅಂದ್ರೆ ನರಿ ದ್ರಾಕ್ಷಿ ಹಣ್ಣುಗಳನ್ನ ಪಡೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಿಗೋದಿಲ್ಲ. ಕೊನೆಗೆ ಅದು ತನ್ನ ವಿಫಲತೆಯನ್ನ ಒಪ್ಪಿಕೊಳ್ಳುವ ಬದಲು ಆ ದ್ರಾಕ್ಷಿ ಹಣ್ಣೆ ಹುಳಿ ಅಂತ ಹೇಳಿ ಹೊರಟೋಗುತ್ತೆ. ಅಂದ್ರೆ ಕಷ್ಟಪಟ್ಟು ಇನ್ನಷ್ಟು ಪ್ರಯತ್ನ ಪಟ್ಟಿದ್ರೆ ಸಿಕ್ತಿತ್ತೇನೋ ಭವಿಷ್ಯ, ಆದ್ರೆ ತನಗೆ ಸಿಕ್ಕಿಲ್ಲ ಅನ್ನೋ ಕಾರಣದಿಂದ ನರಿ ಆ ದ್ರಾಕ್ಷಿ ಹಣ್ಣು ಹುಳಿಯಾಗಿದೆ, ಆ ಹಣ್ಣು ಬೇಡ ಅಂತ ಹೇಳಿ ಹೋಯ್ತು. ಈ ರೀತಿಯ ನೀತಿ ಉಳ್ಳಂತ ಕತೆಗಳು ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ನಡೆಯುತ್ತೆ. ನಮ್ಗೆ ಸಿಗದೆ ಇರುವಂತಹ ವಸ್ತು ನಾವ್ ಎಷ್ಟೇ ಕಷ್ಟಪಟ್ಟರು ಸಿಗ್ಲಿಲ್ಲ ಅಂತ ಹೇಳಿದಾಗ ಆ ವಸ್ತುವಿನ ಬಗ್ಗೆ ತಾತ್ಸಾರವನ್ನ ಪಡ್ತೀವಿ ಅಲ್ವಾ? ಈಗ ಸ್ನೇಹಿತರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯಲ್ಲಿ ಎರಡನೇ ತರಗತಿ ಓದ್ತಾ ಇರುವಂತಹ ಆನಂ ಒಂದು ರೈಮ್ಸ್ ಅನ್ನ ಹೇಳ್ತಾರೆ ಕೇಳೋಣ.
3: ಮೈ ನೇಮ್ ಇಸ್ ಅನಂ, ಐ ಆಮ್ ಸ್ಟಡಿಂಗ್ ಇನ್ 2nd ಸ್ಟ್ಯಾಂಡರ್ಡ್. ಐ ರಿಸೈಟ್ ಅ ರೈಮ್. ಟೂ ಲಿಟಲ್ ಹ್ಯಾಂಡ್ಸ್ ಗೋ ಕ್ಲಾಪ್ ಕ್ಲಾಪ್ ಕ್ಲಾಪ್. ಟೂ ಲಿಟಲ್ ಲೆಗ್ಸ್ ಗೋ ಟ್ಯಾಪ್ ಟ್ಯಾಪ್ ಟ್ಯಾಪ್. ಟೂ ಲಿಟಲ್ ಐಸ್ ಆರ್ ಓಪನ್ ವೈಡ್. ಒನ್ ಲಿಟಲ್ ಹೆಡ್ ಟು ಸೈಡ್ ಟು ಸೈಡ್. Two little eyes to look around. Two little ears to hear any sound. One little nose to smell and breathe. One little mouth the sight to eat. Hands to clap, legs to walk, nose to smell, mouth to speak. Have a little body belongs to me.
1: ರೈಮ್ಸ್ ಅನ್ನ ಹೇಳಿದಂತಹ ಆನಂಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ

0: ಬೇರೆಯವರಿಗೆ ಎಲ್ಲವೂ ಸಿಗುತ್ತೆ, ಮತ್ತೆ ತಡ ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ಈಗ ಒಂದು ವಿಜ್ಞಾನದ ಕಿರು ನಾಟಕ. ನನ್ನ ಹೆಸರು ಆಫ್ರೀನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪಾತ್ರ ಅಜ್ಜಿ ಪಾತ್ರ.
3: ನನ್ನ ಹೆಸರು ರಜಿಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ಸುಮಾ.
4: ನನ್ನ ಹೆಸರು ಹೇಮಂತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ರಘು.
5: ನನ್ನ ಹೆಸರು ಮದನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ತರಕಾರಿ ಗಾಡಿಯವನು. ತರಕಾರಿ ತಾಜಾ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬನ್ನಿ ಬನ್ನಿ.
3: ಓ, ತರಕಾರಿ ಗಾಡಿ ಬಂದಿದೆ. ಅಮ್ಮ ಬಾ ಇಲ್ಲಿ, ನಿಮ್ಮೂರ್ಗಿಂತ ನಮ್ಮೂರ್ನಲ್ಲಿ ತರಕಾರಿಗಳು ಎಷ್ಟು ಚೆನ್ನಾಗಿವೆ ಅಂತ ನೋಡ್ ಬಾ.
2: ಅದೆಂತ ತರಕಾರಿ ನೋಡೋಣ ಬಾ. ಹ್ಮ್, ಹೌದು, ಈ ತರಕಾರಿಗಳು ಎಷ್ಟೊಂದು ಚೆನ್ನಾಗಿವೆ. ಈ ಹೀರೆಕಾಯಿ ಸ್ವಲ್ಪವೂ ಡೊಂಕಾಗದೆ ತುಂಬಾ ಚೆನ್ನಾಗಿ ಬೆಳೆದಿದೆಯಲ್ಲ. ಏನಪ್ಪ, ನೀವು ಈ ತರಕಾರಿಗಳನ್ನು ಹೇಗೆ ಬೆಳೆಸುವಿರಿ? ನಾವು ಕೊಟ್ಟಿಗೆ ಗೊಬ್ಬರ, ನೀರು ಎಲ್ಲಾ ಹಾಕಿದ್ರು ಇಷ್ಟು ಚೆನ್ನಾಗಿ ಬೆಳೆಯೋದಿಲ್ಲವಲ್ಲ, ಇದು ಹೇಗೆ?
3: ಹೌದಮ್ಮ, ನಾವು ವಿಶೇಷವಾದ ಗೊಬ್ಬರ ಔಷಧಿಗಳನ್ನು ಹಾಕಿ ಬೆಳೆಸುತ್ತೇವೆ. ಆಗ ಮಾತ್ರ ಈ ರೀತಿ ಫಸಲು ಬರಲು ಸಾಧ್ಯ.
2: ಸುಮಾ, ಇವರು ಹೇಗೆ ಬೆಳೆಸುತ್ತಾರೆ? ಒಮ್ಮೆ ಇವರ ಜಮೀನಿನ ಕಡೆ ಹೋಗಿ ಬರೋಣ.
3: ಆಯ್ತಮ್ಮ, ಇಲ್ಲೇ ಹತ್ತಿರದಲ್ಲಿದೆ, ಸಂಜೆ ವಾಕ್ ಹೋದಾಗ ಹೋಗ್ ಬರೋಣ.
2: ಇದೇನ ಇವರ ಜಮೀನು? ಬಳ್ಳಿಯಲ್ಲಿಯೇ ಎಷ್ಟು ಸಂಪಾಗಿ ಕಾಣುತ್ತಿವೆ, ನಿಜಕ್ಕೂ ಸೋಜಿಗ. ಈ ಟೊಮ್ಯಾಟೊ ನೋಡು ಎಷ್ಟು ಚೆನ್ನಾಗಿದೆ, ಎಲ್ಲ ಗಿಡಗಳು ಚೆನ್ನಾಗಿವೆ. ಹ್ಮ್, ಇದೇನು ಚೀಲಗಳು ಇಲ್ಲಿ ಬಿದ್ದಿವೆ ಅಲ್ಲ? ಓ, ಖಾಲಿ ಪ್ಲಾಸ್ಟಿಕ್ ಕ್ಯಾನ್ಗಳು ಬೇರೆ ಬಿದ್ದಿವೆ. ವಿಶೇಷವಾದ ಗೊಬ್ಬರ ಮತ್ತು ಔಷಧಿಗಳೋ ಏನೋ.
3: ಅಮ್ಮ, ಪಕ್ಕದ ಮನೆಯ ರಘು ಹೋಗ್ತಿದ್ದಾನೆ, ಅವನನ್ನೇ ಕೇಳೋಣ. ಜಾಣ ಹುಡುಗ, ಡಿಗ್ರಿ ಬೇರೆ ಮಾಡ್ತಿದ್ದಾನೆ. ಏ ರಘು, ರಘು ಬಾ ಇಲ್ಲಿ.
4: ಏನ್ ಅಂಟಿ, ವಾಕ್ ಮಾಡಲು ಬಂದವರು ಬೇರೆಯವರ ಜಮೀನಿನ ಒಳಗೆ ಬಂದಿದ್ದೀರಾ? ಅಜ್ಜಿ, ಏನಿದು ನಿಮ್ಮ ಕೈಯಲ್ಲಿ?
2: ಹೂನಪ್ಪ, ಇದೇನಂತ ಸ್ವಲ್ಪ ಓದ್ ಹೇಳು.
4: ಅಜ್ಜಿ, ಇದು ಗಿಡಗಳಿಗೆ ಹಾಕುವ ಕೀಟನಾಶಕಗಳು. ಅಂದರೆ ಕೀಟಗಳು ತರಕಾರಿಗಳನ್ನು ಹಾಳು ಮಾಡಬಾರದೆಂದು ಹಾಕುತ್ತಾರೆ.
2: ಮತ್ತೆ ಈ ಚೀಲ?
4: ಇದು ರಾಸಾಯನಿಕದ ಗೊಬ್ಬರ ಚೀಲ. ತರಕಾರಿಗಳು ಚೆನ್ನಾಗಿ ಬೆಳೆಯಲೆಂದು ಹಾಕುತ್ತಾರೆ.
2: ಒಳ್ಳೇದೇ ಆಯ್ತು ರಘು. ನಾಳೆ ಸಂಜೆ ನಾನು ಊರಿಗೆ ಹೋಗುವಾಗ ನನಗೂ ಇವುಗಳನ್ನು ಕೊಡ್ಸಪ್ಪ, ನಾನು ನಮ್ಮ ಜಮೀನಿನಲ್ಲಿ ಹಾಕ್ಬೇಕು.
4: ಅಯ್ಯೋ ಅಜ್ಜಿ, ಹಾಗೆ ಮಾತ್ರ ಮಾಡಬೇಡಿ.
2: ಯಾಕಪ್ಪ?
4: ಅಜ್ಜಿ, ಇವುಗಳನ್ನು ಹಾಕಿದರೆ ತರಕಾರಿಗಳು ಚೆನ್ನಾಗಿ ಬರುತ್ತವೆ ನಿಜ, ಆದರೆ ಈ ರಾಸಾಯನಿಕಗಳು ತರಕಾರಿಗಳ ಮೂಲಕ ನಮ್ಮ ದೇಹವನ್ನು ಸೇರಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಅಷ್ಟೇ ಅಲ್ಲ, ಇವುಗಳನ್ನು ಸಿಂಪಡಿಸುವಾಗ ಮಣ್ಣಿಗೆ ಬಿದ್ದು ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತವೆ. ಮಣ್ಣು ತನ್ನ ಸಾರವನ್ನು ಕಳೆದುಕೊಳ್ಳುತ್ತದೆ. ಮುಂದೆ ಬೆಳೆ ತೆಗೆಯಲು ನಾವು ಈ ರಾಸಾಯನಿಕಗಳನ್ನು ಅವಲಂಬಿಸಬೇಕಾಗುತ್ತದೆ. ನಾವು ರಾಸಾಯನಿಕಗಳ ದಾಸರಾಗುತ್ತಿದ್ದೇವೆ. ನೋಡಲು ಚೆನ್ನಾಗಿರುತ್ತವೆ, ಹೆಚ್ಚು ಬೆಳೆ ತೆಗೆಯಬಹುದು ಎಂಬ ಕಾರಣಕ್ಕೆ ನಾವು ಪ್ರತಿನಿತ್ಯ ನಮಗೆ ಅರಿವಿಲ್ಲದಂತೆ ವಿಷ ತಿನ್ನುತ್ತಿದ್ದೇವೆ. ಬೇಡ ಅಜ್ಜಿ, ಬೇಡ.
2: ಹೌದಪ್ಪ, ನೀನ್ ಹೇಳೋದು ಸರಿ. ಕಡಿಮೆ ಬೆಲೆ ಬಂದರೂ ಪರವಾಗಿಲ್ಲ, ಅಂಕು ಡೊಂಕಾದ ಹೀರೆಕಾಯಿ ಬೆಳೆದರೂ ಪರವಾಗಿಲ್ಲ. ಈ ಭೂಮಿಯನ್ನು ವಿಷಮಯ ಮಾಡುವುದು ಬೇಡ. ನನಗೆ ನಮ್ಮ ಕೊಟ್ಟಿಗೆ ಗೊಬ್ಬರ, ಉದುರಿದ ಎಲೆಗಳಿಂದಾದ ಗೊಬ್ಬರ ಇವೇ ಸಾಕು, ಬನ್ನಿ ಹೋಗೋಣ.
6: ಧನ್ಯವಾದಗಳು.
1: ಕಿರು ನಾಟಕವನ್ನ ಪ್ರಸ್ತುತಪಡಿಸಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ನಾವು ತಿನ್ನುವಂತ ಆಹಾರ ಎಷ್ಟು ಶುದ್ಧವಾಗಿದೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ನಾವು ನೋಡಿ ಸೇವಿಸಬೇಕಾಗುತ್ತೆ. ಯಾಕೆಂದ್ರೆ ಈಗ ಬೆಳೆಯುವಂತಹ ಎಲ್ಲ ತರಕಾರಿಗಳಿರ್ಬೋದು, ಹಣ್ಣು, ಎಲ್ಲವಕ್ಕೂ ಕೂಡ ಔಷಧಿಗಳನ್ನ ಸಿಂಪಡಿಸ್ತಾರೆ. ಆದ್ರಿಂದ ನಾವು ಮಾರ್ಕೆಟ್ ಇಂದ ಮನೆಗೆ ತಂದಾಗ ಅದನ್ನ ಉಪ್ಪು ನೀರಿನಲ್ಲಿ ತೊಳೆಯೋದಿರ್ಬೋದು ಅಥವಾ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನ ತರಕಾರಿ ಇರ್ಬೋದು, ಹಣ್ಣನ್ನಿರ್ಬೋದು, ಅದನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ತಂದ ತಕ್ಷಣ ಹಾಗೆ ತಿನ್ನುವ ಅಭ್ಯಾಸ ಬೇಡ. ಜೊತೆಗೆ ಆದಷ್ಟು ನಾವೇ ಬೆಳೆದು ತಿನ್ನೋದ್ರಿಂದ ಆರೋಗ್ಯವಾಗಿರ್ಬೋದು. ಹೀಗೆ ಆರೋಗ್ಯದ ಕುರಿತಾದಂತಹ ಒಂದು ಚಿಕ್ಕ ಕಿರು ನಾಟಕವನ್ನ ಕೇಳಿದ್ವಿ. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಜೈಫಲ್ ಒಂದು ಕನ್ನಡ ಪದ್ಯವನ್ನ ಹಾಡ್ತಾರೆ, ಕೇಳೋಣ.
7: ಜೈಫಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ನಾನು ಒಂದು ಪದ್ಯ ಹೇಳುತ್ತೇನೆ. ಈ ಪದ್ಯದ ಹೆಸರು ಕನ್ನಡಮ್ಮನ ಹರಕೆ ಪದ್ಯ. ಈ ಪದ್ಯವನ್ನು ಬರೆದ ಕವಿ ಹೆಸರು ಕುವೆಂಪು. ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ ಕನ್ನಡ.

0: ಕಲಿಯಾಗಿ ನನ್ನ ಧನ್ಯವಾದಗಳು. ಧನ್ಯವಾದಗಳು.
1: ಕನ್ನಡಮ್ಮನ ಹರಕೆ ಪದ್ಯವನ್ನ ಹೇಳಿದಂತಹ ಸೈಫಲ್ಗೆ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ, ರಾಷ್ಟ್ರಕವಿ ಕುವೆಂಪು ಅವರ ರಚನೆಯ ಕನ್ನಡಮ್ಮನ ಹರಕೆ ಕವಿತೆಯು ಕನ್ನಡ ನಾಡು ನುಡಿಯ ಮೇಲಿನ ಅಪಾರವಾದಂತಹ ಪ್ರೀತಿ, ಕನ್ನಡಿಗರ ಕರ್ತವ್ಯವನ್ನ ಸಾರುವಂತಹ ಒಂದು ಅತ್ಯಂತ ಜನಪ್ರಿಯವಾದಂತಹ ಒಂದು ಪದ್ಯ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರಕವಿಯವರು ಕನ್ನಡವನ್ನ ಉಳಿಸಬೇಕು, ಕನ್ನಡಕ್ಕಾಗಿ ಹೋರಾಟವನ್ನ ಮಾಡಬೇಕು, ಕನ್ನಡವನ್ನ ರಕ್ಷಣೆಯನ್ನ ಮಾಡಬೇಕು, ಇದು ಪ್ರತಿಯೊಬ್ಬ ಕನ್ನಡಿಗನು ತನ್ನ ಮಾತೃಭಾಷೆಯಾದಂತಹ ಕನ್ನಡದ ರಕ್ಷಣೆ ಹಾಗೆ ಬೆಳವಣಿಗೆಗೆ ಶ್ರಮಿಸಬೇಕು, ಕನ್ನಡವನ್ನ ಕಾಪಾಡುವುದರಲ್ಲಿ ಕನ್ನಡಮ್ಮನಿಗೆ ನಿಜವಾದ ಆನಂದ ಇದೆ ಎಂಬುದನ್ನ ರಾಷ್ಟ್ರಕವಿಯವರು ಈ ಪದ್ಯದ ಮೂಲಕ ಇಷ್ಟು ಚಂದವಾಗಿ ಬರೆದಿದ್ದಾರೆ. ಕನ್ನಡಮ್ಮನ ಹರಕೆ ಪದ್ಯವನ್ನ ಹೇಳಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಂತಹ ಆಫ್ರಿನ್, ಇವರು ಬಸವಣ್ಣನವರ ಒಂದು ವಚನವನ್ನ ಹೇಳ್ತಾರೆ, ಕೇಳೋಣ.
2: ನನ್ನ ಹೆಸರು ಆಫ್ರಿನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಬಸವಣ್ಣನವರ ಪ್ರಸಿದ್ಧ ವಚನ ವಾಚಿಸುತ್ತೇನೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ. ದೇವನೊಲಿಸುವ ಪರಿ ಭಾವಾರ್ಥ, ಇತರರ ವಸ್ತುಗಳನ್ನು ಕಳ್ಳತನ ಮಾಡಬೇಡ, ಯಾವುದೇ ಜೀವಿಯನ್ನು ಕೊಲ್ಲಬೇಡ, ದೈಹಿಕ ಹಿಂಸೆ ನೀಡಬೇಡ, ಸುಳ್ಳು ಹೇಳಬೇಡ, ಯಾವುದೇ ಕಾರಣಕ್ಕೂ ಇತರರ ಸಂತೋಷಕ್ಕೆ ಸುಳ್ಳು ಹೇಳಬಾರದು, ಅದು ಅಪರಾಧವಾಗಿದೆ. ನಮ್ಮಿಂದ ಅನಾಗತ್ಯ ಕಾರ್ಯಗಳಿಗೆ ಕಾರಣವಾಗುವ ಕೋಪವನ್ನು ನಾವು ಮಾಡಿಕೊಳ್ಳಬಾರದು. ಅನ್ಯರಿಗೆ ಅಸಹ್ಯ ಪಡಬೇಡ ಎಂದರೆ ನನಗೆ ಸಹಿಸಲು ಆಗದಿರುವುದನ್ನು ಇತರರು ಮಾಡುವುದನ್ನು ಕಂಡು ಅಸಹ್ಯ ಪಟ್ಟುಕೊಳ್ಳಬೇಡ. ಅವರ ಭಾವನೆಗಳಿಗೂ ಬೆಲೆ ಕೊಡುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ಅಹಂಕಾರವನ್ನು ಬಲಪಡಿಸುವ ಸ್ವಯಂ ಹೊಗಳಿಕೆಯನ್ನು ತ್ಯಜಿಸಬೇಕು. ಏಕೆಂದರೆ ಅಹಂಕಾರ ಮಡಿಲಿನಲ್ಲಿ ಕಟ್ಟಿಕೊಂಡ ಬೆಂಕಿಯಂತೆ, ಅದು ನಮ್ಮನ್ನು ಸರ್ವನಾಶ ಮಾಡುತ್ತದೆ. ಇವುಗಳೇ ನಮ್ಮ ಅಂತರಂಗವನ್ನು ಮತ್ತು ಬಹಿರಂಗವನ್ನು ಶುದ್ಧಗೊಳಿಸುವ ಸಪ್ತ ಸೂತ್ರಗಳಾಗಿವೆ. ನಮ್ಮಿಂದ ಅನಗತ್ಯ ಕಾರ್ಯಗಳಿಗೆ ಕಾರಣವಾಗುವ ಕೋಪವನ್ನು ನಾವು ಮಾಡಿಕೊಳ್ಳಬಾರದು ಮತ್ತು ಭಗವಂತನನ್ನು ಓಲೈಸುವ ಮಾರ್ಗಗಳಾಗಿವೆ ಎಂದು ಬಸವಣ್ಣನವರು ಹೇಳಿದ್ದಾರೆ. ಧನ್ಯವಾದಗಳು.
1: ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಈ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದಂತಹ ಆಫ್ರಿನ್ಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಗಳು ಒಂದು ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳ್ತಾರೆ, ಕೇಳೋಣ.
3: ಹಲೋ ಎವ್ರಿವನ್, ಮೈ ನೇಮ್ ಇಸ್ ಜೈಫಾ.
4: ಮೈ ನೇಮ್ ಇಸ್ ತಜೈನ್ ಖಾನಂ.
3: ವಿ ಆಸ್ಕ್

ರೈಮ್ಸ್ ಅನ್ನ ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿ ಅರ್ಮನ್ ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ.
3: ಮೈ ನೇಮ್ ಇಸ್ ಅರ್ಮನ್, ಮೈ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಮಾರಲ್ ಸ್ಟೋರಿ: ಹೂ ಇಸ್ ಹ್ಯಾಪಿ. ಒನ್ಸ್ ಅ ಕ್ರೋ ಲುಕ್ಡ್ ಅಟ್ ಅ ಸ್ವಾನ್ ಅಂಡ್ ಥಾಟ್, ಹೌ ಬ್ಯೂಟಿಫುಲ್ ದ ಸ್ವಾನ್ ಈಸ್, ಶಿ ಹ್ಯಾಡ್ ಆಲ್ ವೈಟ್ ಫೆದರ್ಸ್, ವೇರ್ ಆಸ್ ದ ಕ್ರೋ ವಾಸ್ ಬ್ಲ್ಯಾಕ್. ದ ಕ್ರೋ ವಾಸ್ ಎಕ್ಸ್ಪ್ರೆಸ್ಡ್ ಹಿಸ್ ಥಾಟ್ಸ್ ಟು ದ ಸ್ವಾನ್. ದ ಸ್ವಾನ್ ರಿಪ್ಲೈಡ್ ದಟ್ ಅಕಾರ್ಡಿಂಗ್ ಟು ಅರ್ the parrot is the most beautiful bird. According to her, the parrot is the most beautiful bird as it has two color and the swan had just one. Next, the crow approached the parrot, who simply said, "The cock is more beautiful than him as it is multicolored." When the crow expressed his thoughts, the peacock replied, "My dear crow, you are the luckiest bird on this planet. As you are never caged because of my beauty, I am trapped in this cage and you are free." On hearing this, the crow thought how foolish she had been, and thanking God for making him the way he was. Moral of the story: never compare yourselves to others. Be happy with what you are and what you have. Thank you.
2: ಅರ್ಮನ್ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ? ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಕೋಬಾರ್ದು ಎಂಬುದನ್ನ ಈ ಕತೆಯಿಂದ ತಿಳಿಬಹುದು. ಈಗ ಇದೇ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿನಿ ಅನಾಮ್ ಈಗ ಒಂದು ಕಣಿಯನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ, ಕೇಳೋಣ.
4: ನನ್ನ ಹೆಸರು ಅನಾಮ್, ನಾನು 2ನೇ ತರಗತಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ಕಣಿ ಹೇಳ್ತಿದ್ರವಾ ಕಣಿ, ಕಣಿ ಹೇಳ್ತಿದ್ರವಾ ಕಣಿ, ಇದ್ದಿದ್ದು ಇದ್ದಾಗೆ ನಡೆದದ್ದು ನಡೆದಾಗೆ, ಹುಟ್ಟು ರಟ್ಟು ನೋಡಿ ಸಾವೊಂದು ಗುಟ್ಟು.

0: ಕಣಿ ಅನ್ನ ಹೇಳಿದಂತ ಆ ನಮ್ಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ ಆರನೇ ತರಗತಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಅವರ ಪರಿಚಯದೊಂದಿಗೆ ಒಂದು ಕಿರು ಸಂಭಾಷಣೆಯನ್ನ ನೆಡ್ಸ್ಕೊಡ್ತಾರೆ, ಕೇಳೋಣ.
1: ಮೈ ನೇಮ್ ಇಸ್ ದಾದಾ ಕಲಂದರ್, ಐ ಆಮ್ ಸ್ಟಡಿಂಗ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ ಜಿ ಎಚ್ ಪಿ ಎಸ್ ಶಾಂತಿನಗರ.
2: ಮೈ ನೇಮ್ ಇಸ್ ಮೆಹತಾಜ್, ಐ ಆಮ್ ಸ್ಟಡಿಂಗ್ ಇನ್ ಸಿಕ್ಸ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ ಜಿ ಎಚ್ ಪಿ ಎಸ್ ಶಾಂತಿನಗರ.
1: ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಕಿಡ್ಸ್ ಕಾರ್ನರ್ ಎಫ್ ಎಂ. ಐ ಆಮ್ ಕಲಂದರ್
2: ಅಂಡ್ ಐ ಆಮ್ ಮೆಹತಾಜ್. ವಿ ಆರ್ ಹ್ಯಾಪಿ ಟು ಬಿ ವಿತ್ ಯು ಟುಡೇ.
1: ವಿ ಹೋಪ್ ಯು ಆರ್ ಸ್ಮೈಲಿಂಗ್ ಬಿಕಾಸ್ ಟುಡೇ ಶೋ ಇಸ್ ಪ್ಯಾಕ್ಡ್ ವಿತ್ ಫನ್, ಜೋಕ್ಸ್ ಅಂಡ್ ಎ ಬ್ಯೂಟಿಫುಲ್ ಮೋರಲ್. ಮೆಹರ್, ಆರ್ ಯು ರೆಡಿ?
2: ರೆಡಿ, ಐ ವಾಸ್ ಬಾರ್ನ್ ರೆಡಿ. ಲೆಟ್ಸ್ ಬಿಗಿನ್.
1: ಫಸ್ಟ್ ಹಿಯರ್ ಇಸ್ ಎ ಕ್ವೆಶ್ಚನ್. ವಾಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಇನ್ ದ ವರ್ಲ್ಡ್?
2: ಸೂಪರ್ ಹೀರೋ?
1: ನೋ.
2: ರೋಬೋಟ್?
1: ನೋ.
2: ದೆನ್ ವಾಟ್?
1: ಎ ಕೈಂಡ್ ಹಾರ್ಟ್. ಕೈಂಡ್ನೆಸ್ ಕ್ಯಾನ್ ಮೇಕ್ ಸಮ್ವನ್ಸ್ ಡೇ ಬ್ರೈಟರ್.
2: ದಟ್ಸ್ ಟ್ರೂ. ಇವನ್ ಅ ಸ್ಮಾಲ್ ಸ್ಮೈಲ್ ಕ್ಯಾನ್ ಮೇಕ್ ಅ ಬಿಗ್ ಡಿಫ್ರೆನ್ಸ್.
1: ಮೆಹರ್, Do you know what the best school subject is?
2: Lunch break?
1: Is it? Nice try. Every subject is important because each one teaches us something new.
2: That's true. Learning is like planting a seed. The more we learn, the more we grow.
1: Do you know why was the math book so sad?
2: I don't know. Why?
1: Because it had too many problems.
2: Haha, that's a good joke.
1: I have one more question for you.
2: Yes?
1: What should you do if your friend is sad? What should you do if your friend is sad?
2: Cheer them up, listen to them and be kind.
1: Excellent!
2: The more you share kindness, the more happiness you receive.
1: Okay, now let's talk about healthy habits.
2: That's a great topic. What's your first healthy habit?
1: I wake up early, brush my teeth, exercise and eat a healthy breakfast.
2: Excellent. I also drink plenty of water, eat fruits and vegetables and play outdoor games every day.
1: That's wonderful. We should also avoid too much screen time.
2: Yes, reading books and spending time with family are much better.
1: We hope you enjoyed today's program.
2: Keep learning, keep laughing and keep helping others.
1: Thank you for listening to Kids Corner FM.
2: Have a happy, healthy and wonderful day.
1: Now your friends are going to entertain you by their learning.
2: Goodbye.
0: ಸಂಭಾಷಣೆಯಲ್ಲಿ ಭಾಗವಹಿಸಿದಂತ ಇಬ್ಬರು ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನ ಅನುಕರಿಸಲಿಕ್ಕೆ ಬರ್ತಾ ಇದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿ ಶಶಾಂಕ್. ಹಾಗಾದ್ರೆ ಶಶಾಂಕ್, ಯಾವ ಯಾವ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನ ಮಿಮಿಕ್ರಿ ಮಾಡ್ತಾರೆ ಅಂತ ಕೇಳೋಣ ಬಂದು.
3: ನನ್ನ ಹೆಸರು ಶಶಾಂಕ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಜಿ ಎಚ್ ಪಿ ಎಚ್ ಶಾಂತಿನಗರ. ನಾನು ಪ್ರಾಣಿಗಳ ಧ್ವನಿ ಮಾಡುತ್ತೇನೆ. ಕತ್ತೆ, ಕುದುರೆ,

ಮೇಕೆ ಮೇ ಮೇ ಮೇ ಮೇ ಮೇ ಮೇ ಮೇ ಮೇ ಮೇ ಮೇ ನಾಯಿ ಮರಿ ಗಿಳಿ ಕೋಳಿ ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊಕ್ಕೊ

ಪ್ರಾಣಿ ಪಕ್ಷಿಗಳ ಧ್ವನಿಯನ್ನ ತುಂಬಾ ಚೆನ್ನಾಗಿ ಅನುಕರಿಸಿದಂಥ ಶಶಾಂಕ್ ಮತ್ತು ಶ್ಯಾಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮಂಜನಾಯಕ್ ಸರ್ ಇರ್ಬೋದು, ಹಾಗೆ ಇತರ ಎಲ್ಲ ಶಿಕ್ಷಕ ವರ್ಗದವರಿಗೆ, ಬಿಸಿ ಊಟದವರಿಗೆ, ಹಾಗೆ ಎಲ್ಲ ಪೋಷಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ನಿಮಗೂ ಕೂಡ ನಿಮ್ಮ ಶಾಲೆಯ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಒಂದು ವೇದಿಕೆ ಬೇಕಾದರೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಶಾಲೆಯ ಮಕ್ಕಳ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆಯಾಗಿದೆ ನಮ್ಮ ರೇಡಿಯೋ ಶಿವಮೊಗ್ಗ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕು.

ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಯ್ತು. ಹಾಗೆ ನಾನು ನಿಮ್ಮ ಪ್ರೀತಿಯ ಆರ್ಜೆ ರಕ್ಷಿತಾ ಹೊಳ್ಳಾನು ಬಂದಾಯ್ತು. ಏನಪ್ಪ ಇವತ್ತು ಟಾಪಿಕ್ ಸಂಡೇ ಸ್ಪೆಷಲ್ ಅಂತ ನೀವೆಲ್ಲ ಕೇಳಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಹಾಡನ್ನು ಆಯ್ಕೆ ಮಾಡ್ಕೋಬೇಕು, ಹಾಗೆ ಆ ಹಾಡನ್ನು ಹಾಡಬೇಕು ಅಷ್ಟೇನಾ, ಅದರಲ್ಲೇನಿದೆ ಅಂತ ನೀವು ಕೇಳಬಹುದು. ಆ ಹಾಡನ್ನು ನೀವು ಒಂದು ಅಳ್ತಾ ಹಾಡಬೇಕು, ಹಾಗೆಯೇ ನಗ್ತಾ ಹಾಡಬೇಕು. ಒಂದೇ ಹಾಡನ್ನು ಅಳ್ತಾನೂ ಹಾಡಬೇಕು, ನಗ್ತಾನೂ ಹಾಡಬೇಕು. ಸೊ ಟಾಪಿಕ್ ಎಲ್ಲಿಗೂ ಕೂಡ ಗೊತ್ತಾಗಿದೆ ಅಲ್ವಾ? ಹಾಗೆ ಟಾಪಿಕ್ ಗೊತ್ತಾಗಿದೆ ಅಂದಮೇಲೆ ನೀವೇನು ಮಾಡ್ಬೇಕು ಹೇಳಿ? ನಮ್ಮ ಸಂಖ್ಯೆ 9686927969627 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬೇಕು. ಹಾಗೇ ಹಾಡನ್ನು ಅಳ್ತಾ ನಗ್ತಾ ಹಾಡಬೇಕು. ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಹಾಗೆ ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅಳ್ತಾ ನಗ್ತಾ ಹಾಡ್ತಾರೆ ಅಂತ ಕೇಳೋಣ ಅಲ್ವಾ? ಸೊ ಹಾಗಿದ್ರೆ ಬನ್ನಿ ಮಾತನಾಡ್ಸೋಣ. ಹಲೋ,
9: ನಮಸ್ತೆ ಮೇಡಮ್.
8: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್.
8: ತಿಂಡಿ ಆಯ್ತಾ?
9: ತಿಂಡಿ ಆಯ್ತು ಮೇಡಮ್. ಇವತ್ತು ಕಡುಬು ಮೇಡಮ್, ಕಾಯಿ ಮತ್ತೆ ಹಾಲಿನ ಕಡುಬು ಮೇಡಮ್.
8: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ಮೊದಲು ನಕ್ಕಾಯ ಆಡ್ಲ ಮೇಡಮ್, ಆಮೇಲೆ ಅಳ್ತಾ ಆಡ್ಲ ಮೇಡಮ್.
8: ಓಕೆ ಓಕೆ, ನಿಮ್ಮಿಷ್ಟ.
9: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸಿಂದು ಕುಣಿದಾಡಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲಿ ನೀನೀಗ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂದಲೇ ಹಾಳದಿ ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಇರುಳಲ್ಲಿ ಜ್ವರದಂತೆ ಕಾಣಿ ಈಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನು ಮೂಡಿ ನಿನ್ನೆಲ್ಲಿ ನೋಡುವ ಬರಿಯೇನು ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಸರಿ ಮೇಡಮ್.
3: ಓಕೆ ಸೂಪರ್, ಚೆನ್ನಾಗಿ ಹಾಡಿದ್ರಿ.
9: ಧನ್ಯವಾದ.
3: ನೋಡಿ, ಒಂದು ಹಾಡಿನ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಹಾಡಿನ ಫೀಲೇ ಚೇಂಜ್ ಆಗೋಗುತ್ತೆ ಅಲ್ವಾ ಮ್ಯಾಮ್?
9: ಹೌದು ಮೇಡಮ್.
3: ಓಕೆ, ಸೂಪರ್ ಆಗಿ ಹಾಡಿದ್ರಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
9: ಧನ್ಯವಾದ.
3: ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೇನೆ ಹಾಡನ್ನ ಆಳ್ತಾ ಆಳ್ತಾ ನಗ್ತಾ ನಗ್ತಾ ಹಾಡ್ತಾ ಇದ್ರು. ಅದೇ ರೀತಿ ನೀವು ಕೂಡ ಕರೆ ಮಾಡಬಹುದು, ಹಾಗೆ ಹಾಡನ್ನ ಆಳ್ತಾ ನಗ್ತಾ ಹಾಡ್ಬಹುದು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ತೆ.
10: ನಮಸ್ತೆ ಮೇಡಮ್. ಶುಭೋದಯ. ತಿಂಡಿ ಆಯ್ತಾ?
3: ತಿಂಡಿ ಆಯ್ತು. ಉಮಾ ಮೇಡಮ್, ನಿಮ್ದಾಯ್ತಾ?
10: ಇಲ್ಲಪ್ಪ, ತಳಿಪಿಟ್ಟು.
3: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಉಮಾ ಮ್ಯಾಮ್?
10: ಚೆನ್ನಾಗಿದೆ ಚೆನ್ನಾಗಿದೆ.
3: ಓಕೆ, ನಿಮ್ಮ ನೆಚ್ಚಿನ ಹಾಡು ಯಾವುದು?
10: ಇದು ಅರಳುವ ಹೂಗಳೇ ತಗೊಂಡಿದ್ದೀನಮ್ಮ.
3: ಓಹೋ, ಹೇಳಿ.
10: ಹಾಕೊಂತ ಹೇಳ್ಬೇಕು ಅಂತ ಗೊತ್ತಿಲ್ಲ.
3: ಆಲಿಸಿರಿ
10: ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೇ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಬೇಕು
3: ನಗು
10: ಮನವೇ ಓ ಮನವೇ ನೀಳುಕದಿರು ಮಳೆಯು ಬರಸಿಡಿಲು ನೀ ನಡೆಯದಿರು. ಮತ್ತೆ ಈಗ ಅಳ್ಬೇಕೇನಮ್ಮ?
3: ಹೌದು.
10: ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೇ ಬೆಳಕೊಂದು ತೋರಿಸಿರಿ. ಸಾಕಮ್ಮ, ಏನಾಕೈನು?
3: ಓಕೆ, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
10: ಥ್ಯಾಂಕ್ ಯು.
3: ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ.
11: ನಮಸ್ತೆ.
3: ನಮಸ್ತೆ, ಯಾರಿದು?
11: ಮೇಡಮ್, ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಅಂತ. ಮೇಡಮ್.
3: ಏನ್ ಸರ್ ನಿಮ್ ಹೆಸರು?
11: ರಾಮಚಂದ್ರ ಅಂತ. ಮೇಡಮ್,
3: ರಾಮಚಂದ್ರ ಅವರು ಹೇಗಿದ್ದೀರಾ ಸರ್?
11: ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
3: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
11: ತಿಂಡಿ ಆಯ್ತು ಮೇಡಮ್.
3: ಓಕೆ,
11: ನಿಮ್ದಾಯ್ತಾ?
3: ನಮ್ದು ಕೂಡ ಆಯ್ತು ಸರ್.
11: ನಮ್ಗ ಇದ್ರ ವಿಷಯ ಏನು ಅಂತ ಗೊತ್ತಿರಲಿಲ್ಲ.
3: ಓಕೆ,
11: ನಮ್ಮ ಎಸ್ ಪಿ ಉಚ್ಚೇಗೌಡ ಅವರು ನಂಬರ್ ಕೊಟ್ರು.
3: ಹ್ಮ್.
11: ಈ ತರ ಹಾಡಿ ಈ ತರ
3: ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡು ಆ ಹಾಡನ್ನ ಅಳ್ತಾ ಹಾಡ್ಬೇಕು, ಹಾಗೆ ನಗ್ತಾ ಹಾಡ್ಬೇಕು. ಹಾಡಿ.
10: ನಗು ನಗು ತಾನಿ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗು ತಾನಿ ಬರುವೆ ನಗುವಿನಲ್ಲಿ ಹೌದು ಮನಸೆಳೆವೆ.
3: ಹಾಗೆ ಅಳ್ತಾ ಹಾಡ್ಬೇಕು ಸರ್.
10: ಸಂತಸಕ್ಕೆ ಆಡು ಸಂತಸಕ್ಕೆ ನಾನು ನೀನು ನೀನು ನಾನು ನೀನು ಎಲ್ಲೇ ಸಂತಸಕ್ಕೆ ಹಾಡು ಸಂತಸಕ್ಕೆ.
3: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಯಾವಾಗ್ಲೂ.
11: ಮೇಡಮ್, ನಮ್ಮ ನಂಜನಗೂಡಲ್ಲಿ ಬಹಳ ಪ್ರಸಿದ್ಧವಾದ ಊರು ಅದು. ನಮ್ಮ ನಂಜನಗೂಡ ರಸಬಾಳೆ ಅಂತ ಪ್ರಸಿದ್ಧವಾಗಿದೆ.
3: ಏನ್ ಸರ್?
11: ರಸಬಾಳೆ ಅಂತ ಪ್ರಸಿದ್ಧವಾಗಿದೆ.
3: ಹೌದು ಹೌದು.
11: ಅದು ಎಲ್ಲ ಬೆಂಗಳೂರು ಬೆಳಗಾವಿ ಅಲ್ಲೆಲ್ಲ ಬರ್ತಾ ಇದ್ರೆ ನಮ್ಮ ನಂಜನಗೂಡ ಕಡೆಗೆ. ಅಲ್ಲೆಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರೆ ಮೇಡಮ್.
3: ಓಕೆ ಓಕೆ ಸೂಪರ್. ಸೊ ಹಾಗೆ ನಾವು ಕೂಡ ಬರ್ತೀವಿ ಸರ್ ನಿಮ್ಮ ಊರಿಗೊಮ್ಮೆ.
11: ಮೇಡಮ್, ನಿಮ್ಮ ಹೆಸರು?
3: ರಕ್ಷಿತಾ ಹೊಳ್ಳ.
11: ರಕ್ಷಿತಾ
3: ಹೊಳ್ಳ.
11: ಹೊಳ್ಳ.
3: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
11: ಥ್ಯಾಂಕ್ ಯು ಮೇಡಮ್.
3: ಥ್ಯಾಂಕ್ ಯು. ಎಸ್, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
12: ಹಲೋ,
3: ನಮಸ್ತೆ.
12: ನಮಸ್ತೆ
3: ಮೀನಾ ಮ್ಯಾಮ್, ಹೇಗಿದ್ದೀರಾ?
12: ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಮ್ಯಾಮ್?
12: ಓ, ಸ್ವಲ್ಪ ಹುಷಾರಿಲ್ಲ.
3: ಓಹೋ,
12: ಜ್ವರ ಬಂದಿದೆ. ಅದ್ರಲ್ಲೇ ಫೋನ್ ಮಾಡ್ತಾ ಇದ್ದೀವಿ ನೋಡಿ, ನಿಮ್ ಜೊತೆ ಮಾತಾಡಿದ್ರೆ ಜ್ವರ ಓಡೋಗುತ್ತೆ ಅಂತ.
3: ನಿಜ ನಿಜ, ಹಾಡ್ ಹೇಳಿದ್ರೆ ಓಡೋಗ್ಬಿಡತ್ತೆ ಈಗ ಜ್ವರ. ನಗ್ತಾ ನಗ್ತಾ ಅಳ್ತಾ ಅಳ್ತಾ ಹಾಡ್ತಿದ್ರೆ
12: ಎಲ್ಲ ಓಡೋಗ್ಬಿಡುತ್ತೆ.
3: ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ರು ಮೀನಮ್ಮ?

0: ಓಕೆ, ಚೆನ್ನಾಗಿ ಹಾಡಿದ್ರಿ. ಬೇಗ ಗುಣಮುಖರಾಗಿ ಜ್ವರದಿಂದ ಹೊರಬನ್ನಿ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು ಮೀನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಓಕೆ, ಕರೆ ಕಟ್ ಆಗಿದೆ. ಅದೇ ರೀತಿಯಾಗಿ ನೀವು

0: ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡನ್ನ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್. ನಾನು ಸೂಪರ್ ಆಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ ಸರ್?
1: ತಿಂಡಿ ಆಯ್ತು ಮೇಡಮ್. ಇದು ಇವತ್ತು ದೋಸೆ ಮೇಡಮ್, ಮಸಾಲೆ ದೋಸೆ.
0: ಓಹೋ, ಮನೇಲಿ ಮಾಡಿದ್ದಾ ಹೋಟೆಲ್ದಾ?
1: ಇಲ್ಲ, ಹೋಟೆಲ್ದು ನಾವು ಆದಷ್ಟು ಕಮ್ಮಿನೇ ಮೇಡಮ್. ಎಲ್ಲಾನ ಹೊರಗಡೆ ಟ್ರಿಪ್ ಹೋದಾಗ ಮಾತ್ರ ಬಿಟ್ರೆ ಇನ್ನ ಮಿಕ್ಕಿದ ಟೈಮಲ್ಲಿ ಯಾವತ್ತೇ ಆಗ್ಲಿ ಎಷ್ಟೊತ್ತೇ ಆಗ್ಲಿ ಮನೆ ಅಡಿಗೆನೆ ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ, ಗೊತ್ತಾಗಿದೆ. ಒಂದ್ ನಗ್ತಾ ಹೇಳ್ಬೇಕು, ಒಂದ್ ಅಳಿತಾ ಹೇಳ್ಬೇಕಲ್ವಾ ಮೇಡಮ್?
0: ಹ್ಮ್, ಹೌದು.
1: ಸರಿ ಮೇಡಮ್, ಆಯ್ತು ಮೇಡಮ್. ಮಲ್ಲಿ ಹುಡುಗಿ ಮನಸ್ಸು ಬಂತ, ಒಂದಲ್ಲೋ ಒಂದಲ್ಲೋ ಕರುನಾಡ ಕನಸು ಬಂತ, ಒಂದಲ್ಲೋ ಒಂದಲ್ಲೋ ನಮ್ಮ ಮಣ್ಣಿನ ಗುಣವು ಬಂತ, ಒಂದಲ್ಲೋ ಒಂದಲ್ಲೋ ನಗೆ ತುಂಬಿದ ನಾಚಿಕೆ ಬಂತ, ಒಂದಲ್ಲೋ ಒಂದಲ್ಲೋ ನನ್ನ ಕಂಡ ಕ್ಷಣದಲ್ಲಿ ನಿನ್ನ ಗುಂಡಿಗೆ ಯಕ್ಕೋ ಪ್ರೀತಿ ಕೋಗಿಲಯ್ಯ ಕೂಗಿದ್ದ. ಮಳೆ ಹುಡುಗಿ ಮನಸ್ಸು ಬಂತ, ಒಂದಲ್ಲೋ ಒಂದಲ್ಲೋ ಕರುನಾಡ ಕನಸು ಬಂತ, ಒಂದಲ್ಲೋ ಒಂದಲ್ಲೋ ನಮ್ಮ ಮಣ್ಣಿನ ಗುಣವು ಬಂತ, ಒಂದಲ್ಲೋ ಒಂದಲ್ಲೋ ನಗೆ ತುಂಬಿದ ನಾಚಿಕೆ ಬಂತ, ಒಂದಲ್ಲೋ ಒಂದಲ್ಲೋ ನನ್ನ ಕಂಡ ಕ್ಷಣದಲ್ಲಿ ನಿನ್ನ ಕುಂಡಿಗೆಯ ಕೂಡಿನಲ್ಲಿ ಪ್ರೀತಿಲೆಯು ಕೋಗಿಲೆಯು ಕುಕ್ಕಿತ.
0: ಓಕೆ, ಸೂಪರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಚೆನ್ನಾಗಿ ನಕ್ಕು ಅತ್ರಿ, ಸಾರಿ ಅತ್ತು ನಕ್ರಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸುಬ್ರಹ್ಮಣ್ಯ ಸರ್. ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ ಅಕ್ಷತೋಳವ್ರೆ.
0: ನಮಸ್ತೆ.
2: ನಮಸ್ತೆ
0: ಅಕ್ಕ ಮಹಾದೇವಿ ಅವರು, ಹೇಗಿದ್ದೀರಾ?
2: ಆರಾಮಿದ್ದೀವ್ರಿ, ನೀವು?
0: ನಾವು ಆರಾಮಿದ್ದೀವ್ರಿ. ತಿಂಡಿ ಆಯ್ತೇನ್ರಿ?
2: ರೊಟ್ಟಿ ರೀ.
0: ರೊಟ್ಟಿ, ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
2: ಗೊತ್ತಾಯ್ತು ಅಲ್ರಿ, ಒಂದು ಅರ್ಧ ಒಳದ ಅರ್ಧದ ಹೆಂಗ್ ಚೆನ್ನಾಗಿರ್ತ.
0: ಓ, ಚೆನ್ನಾಗಿರುತ್ತೆ ಹಾಡ್ರಿ.
2: ಅಲ್ಲಲ್ಲ, ನೀವು ಹಾಡ್ಬೇಕು, ಹೆಂಗ್ ಹೋಯ್ತು ನಗ್ತಿರ್ ನೋಡ್ಬೇಕಲ್ಲ.
0: ನಾವು ಕೊನೆಯಲ್ಲಿ ಹಾಡ್ತೀವ್ರಿ, ನೀವು ಹಾಡ್ರಿ ಈಗ.
2: ಹಾಡನ್ರಿ, ಹಾಡ್ತೇನ್ರಿ.

0: ಮ್ಯಾಮ್ ನಗ್ತಾ ಇಲ್ಲ, ಅಳ್ತಾನು ಇಲ್ಲ, ಏನಾದ್ರು ಒಂದ್ ಮಾಡಿ
1: ಮಾಡೋಕ್ರಿ. ಅಯ್ಯೋ ನಂಗ ಅಳಕ ನಗಕ್ ಬರಲ್ಲಷ್ಟು. ಈ ಮಾತನ್ನೆಲ್ಲ ನಿಜವೆಂದು ನಂಬಿ ಮನದಾಶೆ ಮಣ್ಣಾಯ್ತೆ ಮನದಾಶೆ.

0: ಪ್ರತಿ ತೊಳಲಾಡಿದೆ ಜೀವಾ. ಹಲೋ, ಎರಡಂದ್ರೆ ಆಗ್ತಾ ಇಲ್ಲ, ಇದು ನೆನಪಾಗಲ್ಲ.
1: ಓಕೆ, ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಲಾಸ್ಟ್ ನೀವು ಆಡ್ರಿ, ಹೆಂಗ್ ಹೋಗ್ತಾರೆ ಹೆಂಗ್ ನಗ್ತಾರೆ ಹಂಗ ಗೊತ್ತಾಗ, ನನ್ನ ಖುಷಿ ಪಡ್ಬೇಕು.
1: ಓಕೆ, ಧನ್ಯವಾದಗಳು. ಎಸ್ ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ,
1: ನಮಸ್ತೆ. ಹಲೋ,
2: ಬೆಳಗ್ಗೆ ಮೇಡಮ್ ಕೇಳಿಸ್ತಿದೆ ಮೇಡಮ್.
1: ಓಕೆ, ನಮಸ್ತೆ ಕಲ್ಪನಾ ಅವರು, ಹೇಗಿದ್ದೀರಾ?
2: ಹಾ ಮೇಡಮ್, ಆರಾಮಿದ್ದೀವಿ ಮೇಡಮ್. ಈಗ ಎರಡ್ ಮೂರ್ ದಿನ ನಮ್ಗೆ ಲೈನೇ ಸಿಗ್ಲಿಲ್ಲ, ಇವತ್ ಸಿಕ್ಕಿದೆ ನೋಡ್ರಿ.
1: ಹೌದ್ರಿ, ಅದೇ ಖುಷಿಗೆ ನಗ್ತಾ ಅಳ್ತಾ ಹಾಡ್ರಿ.
2: ನಗ್ತಾ ಅಳ್ತಾ ದಿಢೀರ್ ಅಂತ ಸಿಕ್ಬಿಟ್ಟಿದೆ, ಯಾವ್ದು ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್.
1: ಯಾವ್ದಾದ್ರು ಒಂದು ಹಾಡನ್ನ, ನಿಮ್ಮ ನೆಚ್ಚಿನ ಹಾಡನ್ನ ಆಯ್ಕೆ ಮಾಡ್ಕೊಂಡು.
2: ಹಾ ಮೇಡಮ್, ಮತ್ತೆ ತಿಂಡಿ ಆಯ್ತು ಮೇಡಮ್?
1: ತಿಂಡಿ ಆಯ್ತು, ನಿಮ್ದು ಆಯ್ತಾ?
2: ಟ್ರೈ ನೆನ್ನೆ ಅಂತೂ ಶ್ರೀಧರ್ ಸರಿಗೆ 50 ಸಲ ಫೋನ್ ಮಾಡಿದ್ದು ಸರ್, ಸಿಕ್ಲೇ ಇಲ್ಲ.
1: ಓಕೆ
2: ಆಯ್ತು ಮೇಡಮ್.
1: ಓಕೆ,
2: ನೀರ ಮೇಲೆ ಹಲೆಯ ಹುಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆವ ನಲ್ಲ ಕೊಟ್ಟ ನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ, ನೀರ ಮೇಲೆ ಹಲೆಯ ದುಂಗುರ. ಮೇಡಮ್ ಅದ್ರ ಅಂಬಿಗನ ಏನೋ ಇದೆ ಅಲ್ಲ ಮೇಡಮ್, ನೆನಪೇ ಆಗ್ತಿಲ್ಲ.
1: ಓಕೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಓಕೆ, ಕರೆ ಕಟ್ ಆಗಿದೆ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡನ್ನ ಹಾಡಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9660969926 9862690 9627. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಾ?
3: ಆರಾಮಿದ್ದೀವ್ರಿ. ನಾಷ್ಟ ಆಯ್ತು ರೀ?
1: ನಾಷ್ಟ ಆಯ್ತು. ನಿಮ್ದಾಯ್ತೇನ್ರಿ?
3: ನಂದು ಆಯ್ತು ರೀ, ಉಪ್ಪಿಟ್ಟು ಆಯ್ತು ಇವತ್ತು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
3: ಹಾ ಗೊತ್ತು ರೀ, ಅಳತಾ ನಗತಾ ಎರಡು ಕೂಡಿ ಹಾಡ್ಬೇಕಲ್ಲ.
1: ಹೌದ್ರಿ,

ಆಭಾನೀವುಮೆ ನೋಡಲ್ಲಿ ಒಂದಾಗಿದೆ ನಮ್ಮಂತೆ ನೀವೆಂದು ಒಂದಾಗಿ ಇರಿ ಎಂದಿದೆ.

0: Ano? Naguta, naguta, jagawa, maritum, naliwa. Ni medida, ni napelu, yede tum bihada gide. Okay, madam.
1: Okay, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸೌಮ್ಯ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ನಮಸ್ತೆ ಮೇಡಮ್. ನಮಸ್ತೆ.
1: ನಮಸ್ತೆ. ಸೌಮ್ಯ ಅವರು ಕರೆ ಮಾಡಿದ್ರು, ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ರಕ್ಷಿತಾ ಮೇಡಮ್, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಬ್ರಹ್ಮಾನಂದ ಸರ್, ನಿಮ್ದಾಯ್ತಾ?
2: ನಮ್ದು ಆಯ್ತು ಮೇಡಮ್. ಉಪ್ಪಿಟ್ಟು ಇವತ್ತು, ಉಪ್ಪಿಟ್ಟು ಉಪ್ಪಿಟ್ಟು ಗೋವಿಂದ ಉಪ್ಪಿಟ್ಟಮ್ ಗರಡ ಧ್ವಜ. ನಿಮ್ದು?
1: ನಮ್ದು ಇವತ್ತು ಚಪಾತಿ.
2: ಚಪ್ ಚಪ್ ಚಪಾತಿ.
1: ಹೌದು. ಸೊ ಹಾಗೆ
2: ತಿಂದ್ರೆ ಬಹಳ ಚೆನ್ನಾಗಿರತ್ ಮೇಡಮ್.
1: ಏನ್ ಸರ್?
2: ಸಾಸ್ ಹಾಕೊಂಡ್ ತಿಂದ್ರೆ, ಟೊಮೆಟೊ ಸಾಸ್ ಚಟ್ನಿ ಹಾಕೊಂಡ್ ತಿಂದ್ರೆ ಚಪ್ಪಸ್ತಾ ಇರ್ಬೋದು ಚಪಾತಿ ಅಂದ್ರೆ.
1: ನಿಜ ನಿಜ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಮೇಡಮ್, ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ ಇದೆ.
1: ಹೌದು.
2: ಇವತ್ತಿನ ದಿನದಲ್ಲಿ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಒಂದು ಒಳ್ಳೆ ದೊಡ್ಡ ಇದು ಟಾಪಿಕ್ ಆಗಿ ಬೆಳೆದಿದೆ. ಹಳಬ್ರು ಹೇಳ್ತಾ ಇದ್ರು, ದೇಶ ಸುತ್ತು ಕೋಶ ಓದು ಅಂತ. ಇವಾಗ ಯಾರಿಗೂ ಕೋಶ ಓದಕ್ ಟೈಮ್ ಇಲ್ಲ, ಎಲ್ಲ ಪ್ರವಾಸ ಹೋಗ್ತಾ ಇದಾರೆ, ಅದ್ ಸಂತೋಷ. ಅದರಿಂದ ನಾವು ಎಲ್ಲ ಚೆನ್ನಾಗಿ ತಿಳ್ಕೊಳ್ಳಿ, ಪ್ರವಾಸೋದ್ಯಮ ಚೆನ್ನಾಗಿ ಬೆಳಿಲಿ. ಪ್ರವಾಸೋದ್ಯಮ ಅಂತಕ್ಕಂಥದ್ದು ನಮ್ಮ ಒಂದು ಚೈತನ್ಯವನ್ನ, ನಮ್ಮ ಬುದ್ಧಿಮಟ್ಟವನ್ನ ಹೆಚ್ಚಿಸುತ್ತೆ ಮೇಡಮ್.
1: ಓಕೆ ಸರ್, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಓ ಮೇಡಮ್, ನಗ್ತಾ ಅಳ್ತಾ ಹಾಡ್ರಿ ಬೇ, ಹಾಡ್ ಹೇಳಿ ಅಂದ್ರು ಒಂಥರ ವಿಚಿತ್ರ ಅನ್ನಿಸ್ತು. ಆದ್ರೂ ಹೇಳ್ಬೋದು ಮೇಡಮ್, ಏನ್ ತೊಂದ್ರೆ ಇಲ್ಲ.
1: ಓಕೆ, ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಮೇಡಮ್, ಬೆಳ್ಳಿ ಮೂಡಿತ್ತು, ಕೋಡಿಕ್ ಹೋಗಿತ್ತು, ಅದರಿಂದ ಹಾಡ್ತಾ ಇದ್ದೀನಿ.
1: ಓಕೆ.
2: ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫಿಲಂ ಇಂದ.
1: ಓಕೆ.
2: ಫಸ್ಟ್ ಗೆ ನಗ್ತಾ ಹೇಳ್ಬಿಡ್ತೀನಿ ಮೇಡಮ್.
1: ಆಮೇಲೆ
2: ಅಳ್ತಾ ಹೇಳ್ತೀನಿ ಮೇಡಮ್, ಆಗತ್ತಲ್ಲ?
1: ಆಗತ್ತೆ ಆಗತ್ತೆ.
2: ಆಯ್ತು ಮೇಡಮ್. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಆನಾಗೆ ರಂಗು ಚಲಿತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಎಳೆ ಬಿಸಿಲು ಗೆಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಳಗುಡ್ತೈತೆ, ಅಕ್ಕಿ ಹಾರುತ್ತಿದೆ ಚಿಟಿಪಿಟಿ ಗೆನ್ನುತ್ತಿದೆ, ಮಂಗ ಬರವೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕೋ ಹನುಮಂತಣ್ಣ ಗುರುಕುಡ್ತೀಯ, ಮಂಗ ಮರವೇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು.

0: ಚಲಿತರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆಯ್ತು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ರಿ
0: ಮೇಡಮ್. ಹೊಸ ಟೈಪ್
1: ಧನ್ಯವಾದಗಳು. ಎಸ್ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಾಡನ್ನ ಆಯ್ಕೆ ಮಾಡಿಕೊಂಡು ಹಾಡನ್ನ ಆಳ್ತಾ ಹಾಡ್ಬೇಕು, ಹಾಗೆ ನಗ್ತಾ ಹಾಡ್ಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿದ್ದೀರಾ ಅಂತ ಅನ್ಕೊಳ್ತಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686069 6 7 9 6 2 7 9 ಈ ಸಂಖ್ಯೆಗೆ ಕರೆ ಮಾಡಿ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆ ಹಾಡನ್ನು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
10: ಹಲೋ,
1: ನಮಸ್ತೆ.
10: ನಮಸ್ತೆ ಮೇಡಮ್.
1: ಯಾರಿದು?
10: ನಂಜನಗೌಡ, ಮೈಸೂರು ಡಿಸ್ಟ್ರಿಕ್ಟ್, ನಂಜನಗೌಡ ತಾಲೂಕು.
1: ಹಲೋ,
10: ಕಲ್ಕುಂದ ಗ್ರಾಮದಿಂದ.
1: ಓಕೆ, ಹಲೋ, ಓಕೆ, ಕರೆ ಕಟ್ ಆಗಿದೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇಂದ ಇರ್

0: ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ನೀವು ಕರೆ ಮಾಡಿರುವ ಗ್ರಾಹಕರು ಹೋಲ್ಡ್ ಮಾಡಿ.
0: ಓಕೆ, ಕರೆಯನ್ನೇ ಹೋಲ್ಡ್ ಮಾಡಿಬಿಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ರಕ್ಷಿತ್.
0: ವೇದಾ ಮೇಡಮ್, ಹೇಗಿದ್ದೀರಾ? ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಸೊ ಹಾಗೆ ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಅಲ್ಲ, ನೀವು
0: ನಿಮ್ಮನ್ನ ಅಳಿಸೋದ್ರಲ್ಲೇ ನನಗೆ ಖುಷಿ ಇದೆ. ಇವತ್ತು
1: ಕರುಣಾಮಯಿದು ಅಂತ ತಗೊಂಡಿದೆ. ಊರು ಹೇಗೆಂದು, ಊರ ಜನರು ಹೇಗೆಂದು, ಎಂದು ಹರಿತೇ ನನ್ನ ಅಣ್ಣಯ್ಯ. ಅಹ, ಊರು ಹೇಗೆಂದು, ಊರ ಜನರು ಹೇಗೆಂದು, ಎಂದು ಹರಿತೇ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಊರು ಹೇಗೆಂದು, ಊರ ಜನರು ಹೇಗೆಂದು, ಎಂದು ಹರಿತೇ ನನ್ನ ಅಣ್ಣಯ್ಯ. ತಿಳಿದೆ ನನ್ನ ಅಕ್ಕಯ್ಯ. ಮಾವಿನ ಹೊಟೆಯಲ್ಲಿ ಮಾವಿನ ಮರ ಹುಟ್ಟ ಕಾಲ ಹೋಯಿತು. ಮಾವಿನ ಹಣ್ಣಿನಲ್ಲಿ ಬೇವಿನ ಕಹಿ ತುಂಬಿ ಕೊಲ್ಲುವ ಕಾಲ ಬಂದಿತು. ಇಂಥ ಕಲಿಗಾಲದಾಗ ಅಹ, ಇಂಥ ಜನ ಬಾಳುವಾಗ ಓಹೋ, ಇಂಥ ಕಲಿಗಾಲದಾಗ ಇಂಥ ಜನ

0: ಊರುಪ್ಪೆಗೆಂದು ಪುರ ಜನರು ಹೇಗೆಂದು ಎಂದು ಹರಿತೇ ನನ್ನ ಅಣ್ಣಯ್ಯ. ಅಹ, ಊರು ಹೇಗೆಂದು ಊರ ಜನರು ಹೇಗೆಂದು ಎಂದು ಹರಿತೇ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಅರಿತೇ ನನ್ನ ಅಣ್ಣಯ್ಯ, ತಿಳಿದೆ ನನ್ನ ಅಕ್ಕಯ್ಯ. ಧನ್ಯವಾದ.
1: ಯಾಕೋ ಅಳು ನಗು ಎರಡು ಜಾಸ್ತಿ ಕೇಳಿಸ್ಲೇ ಇಲ್ಲ ಮೇಡಮ್.
0: ಎರಡು ಗಾಜಿಗೆ ಅದು ಯಾಕಂದ್ರೆ ನನ್ಗೆ ವಿಷಯಗಳಿಗೆಲ್ಲ ಶಕ್ತಿ ಎಲ್ಲ ಹೋಗಿತ್ತಲ್ಲ, ಅದಕ್ಕೆ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ.
1: ಶಕ್ತಿ ಹೋಗಿದ್ದಕ್ಕೆ ಗೊತ್ತಾಗಿಲ್ವಾ ನಿಮಗೆ? ಶಕ್ತಿ ಹೋಗಿದ್ದಕ್ಕೆ ನನಗೆ ಗೊತ್ತಾಗಿಲ್ವಾ? ಏನ್ ಚೆನ್ನಾಗಿದೆ.
0: ನನಗೆ ಶಕ್ತಿ ಹೋಗಿತ್ತಲ್ಲ, ಹಾಗಾಗಿ ನಾನು ಹಾಡಿದ ಸೌಂಡ್ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ.
1: ಓಕೆ ಓಕೆ, ಧನ್ಯವಾದಗಳು. ಎಸ್ ವೇದ ಅವರು ಕರೆ ಮಾಡಿದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡ್ಸೋಣ. ಹಲೋ,
2: ನಮಸ್ತೆ ರಕ್ಷಿತಾ ಒಳ್ಳೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
2: ಹಾ ಮೇಡಮ್, ಚೆನ್ನಾಗಿದ್ದು. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ?
2: ಹಾ ಮೇಡಮ್, ಇಡ್ಲಿ ಮಾಡಿದ್ರು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ಗೊತ್ತಾಗಿಲ್ಲ, ಈಗ ಆನ್ ಮಾಡಿದೆ ರೇಡಿಯೋ.
1: ಓಕೆ, ಗೊತ್ತಾಗಿಲ್ವಾ? ಒಂದು ಹಾಡನ್ನು ಆಯ್ಕೆ ಮಾಡ್ಕೋಬೇಕು, ಹಾಗೆ ಆ ಹಾಡನ್ನು ಅಳ್ತಾ ಹಾಡಬೇಕು, ಹಾಗೆ ನಗ್ತಾ ಹಾಡಬೇಕು.
2: ಅಯ್ಯೋ ಅಯ್ಯೋ, ಅಳ್ತಾ ಅಂತೂ ಆಡ್ಲಿಕ್ಕೆ ಬರಲ್ಲ, ನಗ್ತಾ ಬೇಕಾದ್ರೆ ಹೇಳ್ತೀನಿ ಮೇಡಮ್. ಒಂದು
1: ಟ್ರೈ ಮಾಡಿ ಸರ್.
2: ಬರಲ್ಲ ಮೇಡಮ್, ವಾಯ್ಸೇ ಬರಲ್ಲ ಅದ್ರದ್ದು.
1: ನೋಡೋಣ, ಟ್ರೈ ಮಾಡಿ.
2: ಬೇಡ ಮೇಡಮ್, ಅದ ರವಿ ಉಮಾ ಫಿಲಮ್ ಇನ್ನೊಂದು ಹೇಳ್ತೀನಿ ಮೇಡಮ್. ಒಂದು
1: ಓಕೆ,

ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು. ಅಲ್ಕಣ್ ಮಗ, ನಿನ್ ತಂಗಿ ಇಷ್ಟೊಂದು ಓದಿಸ್ತಿಲ್ಲ, ಅವಳಿಗೆ ಎಂತ ಕಾಣ್ತಿರ್ತೀಯ? ಸೂಟು ಬೂಟು ವೀರನ ಜೋಡಿ ನೀಡುವೆ, ಅಂಬಾರಿ ಮೇಲೆ ಅವಳ ಮೆರವಣಿಗೆ ಮಾಡುವೆ. ಓ ತೆಂಗು ಬಾಳೆ ಚಪ್ಪರ ಊರ ಬೀದಿಗೆ, ಕಂಸಾಳೆ ಡೊಳ್ಳು ತಾಳೆ ಉಲಗ ತರಿಸುವೆ. ಅವಳ ಪಾದ ಭೂಮಿಗೆ ಸೋಕದಂತೆ ಕಾಯುವೆ, ನಡೆದ ದಾರಿಗೆಲ್ಲವೂ ಹೂವ ರಾಶಿ ಚೆಲ್ಲುವೆ. ನಗೆ ಚೆಲ್ಲೋ

0: ತಂತ ಬೊಂಬೆಯು. ಸಾಕ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್. ಆದ್ರೆ ಅಳು ನಗು ಯಾಕೋ ನಿಮ್ದ್ರಲ್ಲಿ ಹೆಚ್ಚಾಗಿ ಕಾಣಿಸ್ಲಿಲ್ಲ, ಕೇಳಿಸ್ಲಿಲ್ಲ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಉಲ್ಲಾಸ್ ಅವರು ಕರೆ ಮಾಡಿದ್ರು. ಸೊ ಹಾಗೇನೆ ಹಾಡುವಾಗ ಅಳ್ತಾ ನಗ್ತಾ ಹಾಡ್ಬೇಕು ಅಂತ

0: ಕೇಳಿದ್ದೆ. ಕೆಲವರು ಅಷ್ಟು ಗೊತ್ತಾಗ್ತಿಲ್ಲ ಹಾಡೋದು ನಗೋದು, ಕೆಲವರು ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ದಾರೆ. ಸೊ ಹಾಡುವಾಗ ಇವತ್ತಿನ ಟಾಸ್ಕ್ ಇರೋದೇ ಅದಲ್ವಾ, ಸೊ ಹಾಗಾಗಿ ಹಾಡುವಾಗ ಇವೆರಡನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ನಿಮ್ಮ ಹಾಡನ್ನು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ, ಯಾರಿದು?
1: ವಿಶ್ವನಾಥ್ ನಾಯಕ್ ಅಂತ, ಅಡ್ವೊಕೇಟ್ ಶಿವಮೊಗ್ಗ.
0: ನಮಸ್ತೆ ವಿಶ್ವನಾಥ್ ನಾಯಕ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀವಿ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್? ಸರ್ ದಯವಿಟ್ಟು ರೇಡಿಯೋ ವಾಲ್ಯೂಮ್ ನ ಕಮ್ಮಿ ಮಾಡಿಕೊಂಡು ಮಾತಾಡಿ.
1: ವಿಚಾರ ಏನು ಅಂದ್ರೆ, ನಾನು ಸುಮಾರು 2023 ಫೆಬ್ರವರಿ ತಿಂಗಳಿಂದನು
0: ಓಕೆ
1: ನಿಮ್ಮ ರೇಡಿಯೋ ಶಿವಮೊಗ್ಗನ ಇದು ಕಾರ್ ತಗೊಂಡಿದೀನಿ, ಕಾರಲ್ಲಿ ಕೂತೀನಿ, ಕಾರಲ್ಲಿ ಹಾಕಿರೋದು ಇದು.
0: ಓಹೋ, ಓಕೆ.
1: ಅವತ್ತಿಂದ ಇದನ್ನ ಮಾತ್ರ 10-11 ಮಿಸ್ ಮಾಡ್ದಲೆ ಕೇಳ್ತಾ ಇದ್ದೀನಿ.
0: ಓ ಸೂಪರ್.
1: ಕೋರ್ಟಿಗೆ ಹೋಗ್ತಾ ಇರ್ತೀವ ಆ ಟೈಮು, ಆ ಟೈಮಲ್ಲಿ ಕರೆಕ್ಟ್ ಆಗಿ ಇದನ್ನ ಹಾಕೊಂಡ್ಬಿಟ್ರೆ ಮುಗೀತು
0: ಕಾರ್ಯಕ್ರಮ.
1: ಆಮೇಲೆ ಬೆಳಿಗ್ಗೆ 7 ಗಂಟೆಯಿಂದ ವಚನ ವಿಹಾರದಿಂದ ಹಿಡಿದು ರಾತ್ರಿ 8 ಗಂಟೆ ನಿಮ್ದು ಆಫ್ ಆಗತ್ತಲ್ಲ ಅಲ್ಲಿ ತನಕನು ಆಲ್ಮೋಸ್ಟ್
0: ಕೇಳಿಸ್ಕೊಳ್ತೀರಾ
1: ಎಲ್ಲಾದ ನಾಯಿ. ನೀವು ಹೇಳೋದು ಅಂದ್ರೆ ಕರೆಕ್ಟ್ ಆಗಿ ಒಂದಾದ್ಮೇಲೆ ಒಂದು ಟೈಮಿಂಗ್ ಸಮೇತ ಆಗ್ಬಿಡ್ತೀವಿ ಯಾವಾಗ ಯಾವಾಗ ಏನೇನು ಬರುತ್ತೆ ಅಂತ, ಅಷ್ಟು ಫಾಲೋ ಅಪ್. ಆದ್ರೆ ನಾನು ಇಷ್ಟು ವರ್ಷದಲ್ಲಿ ಇದು ಸೆಕೆಂಡ್ ಟೈಮ್ ಫೋನ್ ಮಾಡಿರೋದು.
0: ಓಕೆ,
1: ಮೊನ್ನೆ ಒಂದ್ ಮಾಡಿದ್ದೆ, ಅದ ನಿಮ್ಗೆ ಇಷ್ಟವಾದ ಜಬರ್ದಸ್ತ್ ಹಾಡು ಹೇಳಿ ಅಂದ್ರಲ್ಲ ಅವತ್ತು,
0: ಓಕೆ.
1: ಅದಾದ್ಮೇಲೆ ಇವತ್ತೇನೆ ಚೆನ್ನಾಗಿದೆ, ಕಾರ್ಯಕ್ರಮಗಳು ಎಲ್ಲದೂ ಚೆನ್ನಾಗಿ ಬರ್ತಾ ಇದೆ.
0: ಧನ್ಯವಾದಗಳು ಸರ್,
1: ತುಂಬಾ ಇನ್ಫಾರ್ಮೇಶನ್ ಇತ್ತು. 8 ಗಂಟೆ ಒಂದು ಕೊಡ್ತಿರಲ್ಲ ಇದು ಶಿವಮೊಗ್ಗದಲ್ಲಿ ವಿಚಾರಗಳು ಏನೇನ್ ಕಾರ್ಯಕ್ರಮ ಆಗಿದೆ, ಅದು ಪೇಟೆ ಸಂಚಾರ, ಆಮೇಲೆ 6:30 ಬರುತ್ತಲ್ಲ ಬಿಸ್ನೆಸ್ ಪ್ಲೇಸ್,
0: ಹೌದು,
1: ಆಮೇಲೆ ರೈತರದು ಎಲ್ಲರದು ಫಾಲೋಅಪ್ ಮಾಡ್ತೀವಿ ಮೇಡಮ್, ಚೆನ್ನಾಗಿರುತ್ತೆ. ನಾನು ಅದನ್ನ ತಿಳ್ಕೊಂಡಿದ್ ಬೇರೆಗೂ ಹೇಳ್ತೀನಿ, ಫಾಲೋಅಪ್ ಮಾಡ್ತೀವಿ, ತುಂಬಾ ಚೆನ್ನಾಗಿದೆ.
0: ಊಟದ
1: ಗಾರ್ಡಿಂದ ಇಡ್ಬೋದು, 4 ಗಂಟೆಗೆ ಬರೋ ಕಾರ್ಯಕ್ರಮ ಇರ್ಬೋದು ಎಲ್ಲದನ್ನು.
0: ಓಕೆ, ಧನ್ಯವಾದ.
1: ಲಾಂಗ್ ಜರ್ನಿ ಮಾತ್ರ ಹೇಳಿ ಮಾಡಿಸ್ತಂಗಿದೆ ರೇಡಿಯೋ. ಬೇರೆ ಬೇರೆ ಊರಿಗೆ ಕೋರ್ಟಿಗೆ ಹೋಗ್ಬೇಕಾದ್ರೆ ರೇಡಿಯೋ ಶಿವಮೊಗ್ಗ ಹಾಕೊಂಡ್ಬಿಟ್ರೆ ಹೆಚ್ಚು ಕಮ್ಮಿ ಮಹಾರಾಷ್ಟ್ರದಂಗ ಪ್ರಚಾರ ಆಗಿದೆ ನೋಡ್ರಿ ಇದು.
0: ಓಹೋ, ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿ ಅಭಿಮಾನಕ್ಕೆ ಸರ್. ಹಾಗೆ ಇವತ್ತಿನ ಟಾಪಿಕ್ ಗೆ ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
1: ಈಗ ಆಡ್ಬೇಕು ಅಂತ ಅದು ಗೊತ್ತಾಗಿಲ್ಲ, ಎರಡ್ಸಲಿ ಕೇಳಿದೆ ಮತ್ತೆ ಎರಡ್ಸಲಿ ಯಾರು ಬಂದಿದ್ರು ಮಾತಾಡ್ಸಕ್ಕೆ. ಕೇಳೋದು ಇದು ಮನೇಲೂ ಕೇಳೋದಲ್ಲ ಇದು.
0: ಓಕೆ, ಇವತ್ತಿನ ಟಾಪಿಕ್ ಏನ್ ಗೊತ್ತಾ ಸರ್, ಒಂದು ಹಾಡನ್ನ ಆಯ್ಕೆ ಮಾಡ್ಕೋಬೇಕು, ಹಾಗೇನೆ ಆ ಹಾಡನ್ನ ಅಳ್ತಾ ಹಾಡ್ಬೇಕು ಹಾಗೆ ನಗ್ತಾ ಹಾಡ್ಬೇಕು ಅಂತ ಹೇಳ್ತಾ ಇದೆ.
1: ಹೌದಾ, ಆಗ್ಲಿ, ಹಂಗಿರ ಎರಡು ಮಾಡಬಹುದು, ಆ ತರದ ಒಂದು ಹಾಡಿದೆ
0: ಹಾಡಿ ಸರ್. ಅಂದ್ರೆ ಒಂದೇ ಹಾಡನ್ನ ಅಳ್ತಾ ಹಾಡ್ಬೇಕು ನಗ್ತಾ ಹಾಡ್ಬೇಕು.
1: ಹೌದಾ, ಓಕೆ, ಖಂಡಿತ. ಫಸ್ಟ್ ಗೆ ಅಳ್ಬೇಕಾ ಅಳ ನಗ್ಬೇಕಾ
0: ಅದು ನಿಮ್ಗೆ ಬಿಟ್ಟಿದ್ದು ಸರ್.
1: ಓಕೆ ಓಕೆ, ಹಂಗಿದ್ರೆ ಓಕೆ
0: ಓಕೆ.
1: ನನ್ನ ನೀನು ಗೆಲ್ಲಲಾರೆ ಹಾ ತಿಳಿದು ತಿಳಿದು ಕೊನೆಗೆ ಫಸ್ಟ್ ಹೇಳ್ತೀನಿ, ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಅಳೆತಾ ಮನೆಗೆ ಹೋಗುವೆ ನನ್ನಂತ ಗಂಡಿಂದ ಸೋಲುವ ಆಸೆಯೇ ನಿನಗೆ ಎರಡು ಬಂತು ಅನ್ಸತ್ತೆ ಮೇಡಮ್.
0: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಖಂಡಿತ,
0: ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ ಸರ್.
1: ಆಯ್ತು ಮೇಡಮ್,
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ಕೇಳಿಸ್ಕೊಂಡಲ್ವ ಎಷ್ಟು ಈ ರೀತಿಯ ಒಂದು ಪ್ರೀತಿ ಅಭಿಮಾನ ತೋರಿಸಿದಾಗ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ನೀವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬಿಡುವು ಮಾಡಿಕೊಂಡು ಕರೆ ಮಾಡಿ ನಿಮ್ಮ ಕೆಲಸದ ನಡುವೆ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳ್ತೀರಾ ಅಂದಾಗ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ, ನಮಸ್ತೆ.
2: ಹಲೋ,
0: ಹಲೋ, ಕೇಳಿಸ್ತಾ ಇದೆಯಾ?
2: ಹೌದು ಮೇಡಮ್.
0: ನಮಸ್ತೆ
2: ಮೇಡಮ್, ಮಾಧುಸ್ವಾಮಿ ಅಂತ.
0: ಸೋಮಶೇಖರ್ ಸರ್ ಅವರಾ
2: ಮೇಡಮ್?
0: ಸೋಮಶೇಖರ್ ಸರ್ ಅವರಾ ಮಾತಾಡ್ತಿರೋದು?
2: ಇಲ್ಲ, ಮಾಧುಸ್ವಾಮಿ ಅಂತ.
0: ಮಾಧುಸ್ವಾಮಿ ಅವರು ಎಲ್ಲಿಂದ ಕರೆ ಮಾಡ್ತಿರೋದು ಸರ್?
2: ನನ್ನೂರು ಪಕ್ಕ ಕಲ್ಕುಂದ ಅಂತೇಳಿ.
0: ಓಕೆ, ಹೇಗಿದ್ದೀರಾ ಸರ್?
2: ಮೇಡಮ್ ಆರಾಮ್.
0: ಆರಾಮಿದ್ದೀರಾ? ನಾವು ಕೂಡ ಆರಾಮ್ ಸರ್. ಆಯ್ತಾ ತಿಂಡಿ? ನಮ್ದು ಆಯ್ತು ಸರ್.
2: ಏನ್ ತಿಂಡಿ?
0: ನಮ್ದು ಇವತ್ತು ಚಪಾತಿ ಸರ್.
2: ನಮ್ದು ಬೆಳೆ ಬಂತು.
0: ಓಹೋ, ಸೂಪರ್, ಸಂಡೇ ಸ್ಪೆಷಲ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಲ್ಲವಲ್ಲ ಮೇಡಮ್.
0: ಗೊತ್ತಾಗಿಲ್ವಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ?

0: ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿರೋ ಒಂದು ಹಾಡನ್ನ ಆಯ್ಕೆ ಮಾಡ್ಕೋಬೇಕು, ಹಾಗೇನೆ ಆ ಹಾಡನ್ನ ಅಳ್ತಾ ಹಾಡ್ಬೇಕು, ಜೊತೆಗೆ ನಗ್ತಾ ಹಾಡ್ಬೇಕು. ಏನ್ ಸರ್ ಟ್ರೈ ಮಾಡಿ ಸರ್,
1: ಟ್ರೈ ಮಾಡಕ್ಕಾಗಲ್ಲ.
0: ಓಕೆ, ನಗ್ತಾನೆ ಹಾಡಿ ಸರ್. ಯಾವ್ದಾದ್ರು ಹಾಡನ್ನ ಆಯ್ಕೆ ಮಾಡ್ಕೊಂಡು ನಗ್ತಾ ಹಾಡಿ ಸರ್.
1: ನಿನ್ನ ನೋಡಲೆಂದು ಮಾತನಾಡಲೆಂದು ಅಹವಂತರ ತರ ಕೇಳಲೊಂತರ ತರ ಕೇಳಲೊಂತರ ತರ.
0: ಓಕೆ, ಧನ್ಯವಾದಗಳು ಮಹಾದೇವ ಸ್ವಾಮಿ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಮಹಾದೇವ ಸ್ವಾಮಿ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ.
2: ಒಳ್ಳ ಮೇಡಮ್ ಅವ್ರಿಗೆ
0: ನಮಸ್ತೆ. ಅನಂತರಾಜ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್.
0: ಓಕೆ, ತಿಂಡಿ ಆಯ್ತಾ ಅನಂತರಾಜ್ ಸರ್?
2: ಮೇಡಮ್, ತಿಂಡಿ ಇವತ್ತು ಊಟ ಮೇಡಮ್.
0: ಊಟನೇ ಮಾಡ್ಬಿಟ್ರಾ?
2: ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಲ್ಲ ಮೇಡಮ್. ಏನ್ ಮೇಡಮ್, ಈಗ ಸ್ವಲ್ಪ ಮುಂಚೆ ಟೂನ್ ಮಾಡಿದೆ. ಏನ್ ವಿಷಯ ಮೇಡಮ್?
0: ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಹಾಡನ್ನ ಆಯ್ಕೆ ಮಾಡ್ಕೋಬೇಕು, ನಿಮ್ಮ ನೆಚ್ಚಿನ ಹಾಡನ್ನ ಆಯ್ಕೆ ಮಾಡ್ಕೊಂಡು ಆ ಹಾಡನ್ನ ಅಳ್ತಾ ಹಾಡ್ಬೇಕು, ಹಾಗೆ ನಗ್ತಾ ಹಾಡ್ಬೇಕು.
2: ಹೌದಾ?
0: ಹೌದು ಸರ್.
2: ಅಳುವುದೇ ಸ್ವರ್ಗ, ನಗುವುದೇ ನರಕ, ನಗ ಅಗಳುವುದ ಬಿಡಿ ನಗಸೋಣ, ನಾವು ನಗುತ್ತಾ ಬಾಳೋಣ. ಪ್ರೀತಿಯೇ ಸ್ವರ್ಗ, ಭೀತಿಯೇ ನರಕ, ಪ್ರೀತಿಸಿ ಬಾಳೋಣ, ಸೇರಿ ಸ್ವರ್ಗವ ಕಾಣೋಣ. ನಗುವುದೇ ಸ್ವರ್ಗ, ಅಳುವುದೇ ನರಕ. ಅಷ್ಟೇ ಮೇಡಮ್.
0: ಓಕೆ, ಅಳ್ಲಿಲ್ವಲ್ಲ ಸರ್?
2: ಅದು ಬರಲ್ಲ ಮೇಡಮ್, ಕಾನ್ಸೆಪ್ಟ್.
0: ಓಕೆ, ಧನ್ಯವಾದಗಳು ಅನಂತರ ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಮೇಡಮ್, ನಿಮಗೂ
0: ಧನ್ಯವಾದಗಳು. ಎಸ್, ಅನಂತರಾಜ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಸರ್, ಶ್ವೇತಾ, ನಾನು ಆಶಾ ಪ್ರಕಾಶ್ ಕೋಲಾರ.
0: ಶ್ವೇತಾ ಅವ್ರು ಇಲ್ಲಿಲ್ಲ, ನಾನು ರಕ್ಷಿತಾ ಮಾತಾಡ್ತಿರೋದು.
3: ರಕ್ಷಿತಾ, ಸಾರಿ, ಹೇಳಮ್ಮ, ಗೊತ್ತಾಗೋಗ್ಬಿಡುತ್ತೆ.
0: ಓಕೆ, ಆಶಾ ಮೇಡಮ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಪ್ಪ.
0: ಓಕೆ, ತಿಂಡಿ ಆಯ್ತಾ?
3: ಆಯ್ತಮ್ಮ, ತಿಂಡಿ ಆಯ್ತಾ? ಹಾಡಿಲ್ಲ, ಟೈಮ್ ಪಾಸ್ ಆಗ್ಬಿಡುತ್ತೆ.
0: ಓಕೆ, ಹಾಡಿ.

0: நூறு ஹாரைக்கு செல்லும் செல்லுவினா கல்ல
1: ಗೊತ್ತಾಗ್ತಿಲ್ವಾ?
0: ಇಲ್ಲ ಇಲ್ಲ ಹೇಳ್ತೀನಿ ಹೇಳ್ತೀನಿ.
1: ಓಕೆ, ನಗ್ತ ನಗಿಲ ಅಳಿ ಸ್ವಲ್ಪ
0: ನಗದೆ ನಗದೆ ಇದೆ ಹೇಳ್ತಾ ಇರೋದು ಇದೆಂತದು ಸಿತಾರ್ ನುಡಿಸ್ಕೊಂಡ್ ಹೇಳ್ತಾಳಲ್ಲಮ್ಮ. ಬರ್ತದ ಹಾಡೋದು ಅದು ಉಯ್ಯಾಲ ಹಾಡು ಅದು ಬರ್ತದ, ತುಂಬಾ ಚೆನ್ನಾಗಿದೆ ಅದು.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಆಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು, ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದಾಗಿದೆ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಹಾಗೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ

0: ಇಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: Yes, welcome back to Radio Shivamogga 90.8 FM Samudaya Banuli Bharavasegagi Bhavishyakkagi Nama Banuli Nanu Nima RJ Rakshita Holla Idu Madhura Gana Karyakrama Snehitre Ivattina Nama ee Madhura Gana Karyakramadalli Nanu Ivattu Nama Radio Shivamogga Dalli ಇವತ್ತಿನ ಕಾರ್ಯಕ್ರಮದಲ್ಲಿ ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಾಡನ್ನ ಆಯ್ಕೆ ಮಾಡ್ಕೋಬೇಕು, ಹಾಡನ್ನ ಅಳ್ತಾ ಹಾಡ್ಬೇಕು, ಹಾಗೆ ಅದೇ ಹಾಡನ್ನ ನಗ್ತಾ ಹಾಡ್ಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ನಮಸ್ತೆ ಮೇಡಮ್, ನನ್ನ ಹೆಸರು ಎಚ್ ಪಿ ಹುಚ್ಚೇಗೌಡ ಅಂತ, ಅಲಗಾಪುರ ಗ್ರಾಮ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ ಮೇಡಮ್.
0: ನಮಸ್ತೆ ಹುಚ್ಚೇಗೌಡ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ತಾವೇ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
1: ಎಲ್ಲ ತಿಂಡಿ ಎಲ್ಲ ಆಯ್ತು ಮೇಡಮ್.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
1: ಗೊತ್ತಾಯ್ತು ಮೇಡಮ್, ಸಂತೋಷವಾಗಿ ಹಾಡೋದನ್ನ ಅದನ್ನ ಅಳೋ ರೀತಿ ಹಾಡೋದು.
0: ಒಂದು ಹಾಡು ಯಾವ್ದಾದ್ರು ಸಂತೋಷವಾಗಿರೋ ಹಾಡಾಗಿರ್ಬೋದು, ಯಾವ ಹಾಡಾದ್ರೂ ಪರವಾಗಿಲ್ಲ, ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡು ನಗ್ತಾ ಹಾಡ್ಬೇಕು, ಹಾಗೆ ಅಳ್ತಾ ಹಾಡ್ಬೇಕು.
1: ಹೇಳ್ತೀನಿ ಮೇಡಮ್, ಹೇಳ್ತೀನಿ ಮೇಡಮ್.
0: ಓಕೆ
1: ಮೇಡಮ್,
0: ಹಾಡಿ ಸರ್.
1: ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಈಗ ನಾನು ಅದನ್ನ ಅದು ಇದೇ ಅಣ್ಣ ಅಳತಾ ಇರ್ತೀನಿ ಮೇಡಮ್.
0: ಓಕೆ.
1: ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಹಲೋ.
0: ಓಕೆ, ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಸರ್, ಧನ್ಯವಾದಗಳು.
1: ಓಕೆ ಮೇಡಮ್, ಓಕೆ ಮೇಡಮ್,
0: ಓಕೆ, ಥ್ಯಾಂಕ್ ಯು. ಎಸ್ ಹುಚ್ಚೇಗೌಡ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್. ನಮಸ್ತೆ ಮೇಡಮ್, ವಿಶ್ವಾಸ್ ಮೇಡಮ್, ವಿದ್ಯಾನಗರ ಶಿವಮೊಗ್ಗ ಮೇಡಮ್.
0: ನಮಸ್ತೆ ವಿಶ್ವಾಸ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ಡೈರೆಕ್ಟ್ ಆಗಿ ಟಾಸ್ಕ್ ಬರ್ತೀನಿ ಮೇಡಮ್.
0: ಓಕೆ,

0: ಮೇಡಮ್
1: ಓಕೆ ಓಕೆ ಹಾಡಿ ಸರ್.
0: ವೇದಾಂತಿ ಹೇಳಿದನು ಮಣ್ಣಲ್ಲ ಮಣ್ಣು ಮಣ್ಣ.

0: ಹೆಣ್ಣು ಮಾಯೆ ಮಾಯೇ ಕವಿಯೊಬ್ಬ ಕನವರಿಸಿದನು, ಹೆಣ್ಣು ಮಾಯೆ ಮಾಯೇ.
1: ಓಕೆ, ಪರವಾಗಿಲ್ಲ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ವಿಶ್ವಾಸ್ ಅವರು ಕರೆ ಮಾಡಿದ್ರು, ಹಾಗೆ ಒಂದು ಹಾಡನ್ನು ಆಳ್ತಾ ನಗ್ತಾ ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು, ಹಾಗೆ ಅಳ್ತಾನೂ ಹಾಡ್ಬೋದು, ನಗ್ತಾನೂ ಹಾಡಬಹುದು. ಸಾಮಾನ್ಯವಾಗಿ ಯಾವಾಗಲೂ ಕೂಡ ಹಾಡನ್ನು ಅದು ಹೇಗಿರುತ್ತೋ ಹಾಡು ಹಾಗೆ ಹಾಡ್ತಾ ಇರ್ತೀರಾ, ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
2: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮ ಮೇಡಮ್, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ರಕ್ಷಿತಾ, ಹ್ಯಾಪಿ ಸಂಡೇ, ನೀವ್ ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ.
2: ತಿಂಡಿ ರಕ್ಷಿತಾ?
1: ತಿಂಡಿ ಚಪಾತಿ ಆಯ್ತು ಮ್ಯಾಮ್, ನಿಮ್ದೇನಾಯ್ತು?
2: ನಮ್ದು ಕಾಯಿ ಕಡಬು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇವತ್ತು ಗೊತ್ತಾಯ್ತು, ಮಿಲನ ಚಿತ್ರ ತಗೊಂಡಿನಿ, ಟ್ರೈ ಮಾಡ್ತೀನಿ, ನೋಡೋಣ.
1: ಓಕೆ,

0: ದಕಳೆ ಬಂದಿದೆ. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
0: ಅಳ್ತಾಡೋದು ತುಂಬ ಕಷ್ಟ ರಕ್ಷಿತಾ ಅಲ್ವಾ? ಜಸ್ಟ್ ಟ್ರೈ.
1: ಯಾ, ಚೆನ್ನಾಗಿ
0: ಥ್ಯಾಂಕ್ ಯು,
1: ಟ್ರೈ ಮಾಡಿದ್ರಿ,
0: ಟಾಪಿಕ್
1: ಗುಡ್ ಟ್ರೈ.
0: ಚೆನ್ನಾಗಿದೆ ಟಾಪಿಕ್. ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ
2: ಮೇಡಮ್, ಹೆಸರು ನಿಂಗಣ್ಣ ಕುರಿಗಾರ ಅಂತ ಮಾತಾಡೋ ಮೇಡಮ್. ಯಾತಿರ ಜಿಲ್ಲಾ ಸುರಪುರ ತಾಲೂಕು ಹಾಲಗೇರಿ ಗ್ರಾಮದಿಂದ.
1: ನಿಂಗಣ್ಣ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್, ತಾವ್ ಹೆಂಗಿದ್ದೀವಿ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
2: ಆಯ್ತು ಮೇಡಮ್, ಇವತ್ತು ದೋಸೆ ಚಟ್ನಿ ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಯ್ತು ಮೇಡಮ್. ನಾವು ಹಾಳುವುದು ನಾಕೊಂದು ಮಾತಾಡೋದು ಮೇಡಮ್.
1: ಹೌದು,
2: ಸ್ವಲ್ಪ ನಮ್ಗೆ ಹಾಳಕ್ಕಂತ ಬರಲ್ಲ ಮೇಡಮ್.
1: ನಗಿ ನಗಿ ಸರ್ ಆಗಿದ್ರೆ.
2: ಹಂಗಾಗಿ ಇವತ್ತು ಮೇಡಮ್ ಒಂದು ಚಂದ್ರಚಕೋರಿ ಚಿತ್ರದಿಂದ ಹಾಡ್ತೇನೆ ಮೇಡಮ್.
1: ಹ್ಮ್, ಹಾಡಿ ಸರ್.
2: ಅಂದಗಾತಿ ಕಣ್ಣ ತುಂಬಾ ಬಣ್ಣ ಬಣ್ಣ ಚಿತ್ತಾರ, ಸೂರ್ಯಕಾಂತಿ ಕಣ್ಣೇ ತುಂಬಾ ಬಣ್ಣ ಬಣ್ಣ ಚಿತ್ತಾರ, ನಗಿವೆ ತುಂಬಾ ನಾಗಿನಿ ಸಿಂಧೂರ.
1: ನಗಬೇಕು ಸರ್, ನಗಬೇಕು, ನಗಬೇಕು ಸರ್.
2: ನಗದ ಬರಲ್ಲ ಮೇಡಮ್, ಹಾಡಾಡ್ತ ನಮ್ಗೆ. ನಾನು
1: ಹಾಡಿ ಟ್ರೈ ಮಾಡಿ ಸರ್.
2: ಮೇಡಮ್ ನಗದ ನಗದ ಬರಲ್ಲ ಮೇಡಮ್, ಅಷ್ಟು ಜನ ಹಾಡ್ಬೋದು ಮೇಡಮ್. ಸರಿ ಮೇಡಮ್, ಆಯ್ತು ಮೇಡಮ್, ಮುಂದೆ.
1: ಓಕೆ ಸರ್, ಧನ್ಯವಾದಗಳು. ಎಸ್, ನಿಗಣ್ಣ ಅವರು ಕರೆ ಮಾಡಿದ್ರು, ಹಾಗೆ ನಗ್ತಾ ಬರಲ್ಲ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಲೋ,
1: ನಮಸ್ತೆ. ನಮಸ್ತೆ
3: ಮೇಡಮ್, ಹಾಸನಿಂದ ಮಾತಾಡೋದು.
1: ನಮಸ್ತೆ, ಯಾರಿದು?
3: ಚಂದ್ರು ಅಂತ, ಹಾಸನಿಂದ ಮಾತಾಡ್ತೀನಿ.
1: ಓಕೆ ಚಂದ್ರು ಸರ್, ಹೇಗಿದ್ದೀರಾ?
3: ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್, ತಾವು ಚೆನ್ನಾಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
3: ತುಂಬಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತವೆ ಮೇಡಮ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
3: ಈಗ ಒಂದು ರಾಜ್ಕುಮಾರ್ ಅವರ ಒಂದು ಸಾಂಗ್ ಅನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತೀನಿ ಮೇಡಮ್.
1: ಓಕೆ ಹಾಡಿ ಸರ್.
3: ಬಹಳ

0: ದುಃಖದ ಹಾಗೆ ಎಂದು ಜೊತೆಯಲ್ಲಿ ಬರುವೆ.
1: ಅದೇ ಹಾಡನ್ನ ಅಳ್ತಾ ಹಾಡ್ಬೇಕು ಸರ್ ದುಃಖದಲ್ಲಿ.
0: ಓಕೆ ಓಕೆ ಓಕೆ ಬಹಳ ಬೆಳಕ.

0: ದುಃಖ ಬರ್ಬೇಕು ಸರ್.
1: ನಿನ್ನ ಸೇರಿ ಬಾಳು ಬೆಳಕಾಯಿತು.
2: ಸ್ವಲ್ಪ ಕಷ್ಟ ಇದೆ ಮೇಡಮ್ ಎರಡೂ.
0: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ, ಧನ್ಯವಾದಗಳು ಸರ್.
2: ಎಸ್ ಮೇಡಮ್, ಥ್ಯಾಂಕ್ ಯು.
0: ಎಸ್, ಚಂದ್ರ ಅವರು ಹಾಸನದಿಂದ ಕರೆ ಮಾಡಿದ್ರು, ಹಾಗೆ ಬರ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಕೆಲವರು ತುಂಬಾ ಚೆನ್ನಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರು, ಕೆಲವರು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿ ಕೆಲವರು ನಗುವನ್ನು ಆಯ್ಕೆ ಮಾಡಿಕೊಂಡ್ರೆ, ಕೆಲವರು ಅಳುವನ್ನು ಆಯ್ಕೆ ಮಾಡಿಕೊಂಡು ಹಾಡಿದ್ರಿ. ಸೊ ಹಾಗೆ ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗೆ ಈ ಒಂದು ಅಳುವ ನಗುವ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು, ಇಷ್ಟ ಆಯಿತೋ ಇಲ್ವೋ ಅಂತ ಹೇಳಿ ನಮ್ಮ ಸಂಖ್ಯೆ 9686029729 ಈ ಸಂಖ್ಯೆಗೆ ಕರೆ ಮಾಡಿ, ಮೆಸೇಜ್ ಮಾಡಿ, ಇಲ್ಲ ವಾಯ್ಸ್ ನೋಟ್ನ ಕಳಿಸ್ಕೊಟ್ಟು ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಮಧುರ ಗಾನ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: Say yes or no, say yes or no.

0: politician.
1: Yes or no?

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏಯ್, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
0: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈ ರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಜೀವನದ ರೋಮಾಂಚನ ಕ್ಷಣಗಳನ್ನು ಹಿಡಿದಿಡುವ ಬಯಕೆ ಆಕೆಯದು, ಆದರೆ ಆಕೆಯ ಒಡೆತನ ಆತನದು. ಆ ಒಡೆತನವನ್ನು ಅತಿ ಜಾಣ್ಮೆಯಿಂದ ತನ್ನದಾಗಿಸಿಕೊಂಡ ಆ ಹುಡುಗಿಯನ್ನು ಕವಯತ್ರಿ ಜಾಣತನದಿಂದಲೇ ವರ್ಣಿಸಿದ್ದಾರೆ. ಆ ಹುಡುಗನ ಬುದ್ಧಿವಂತಿಕೆಗೆ ಹಾಡಾಗಿದ್ದಾರೆ ಮಾಲತಿ ಶರ್ಮಾ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090977755. ಇದಕ್ಕೆ ಸಂಪರ್ಕಿಸಬಹುದು.
3: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕೋಡೂರು ಸಮೀಪದ ಅಮ್ಮನಘಟ್ಟದ ಶ್ರೀ ಜೇನುಕಲ್ಲಮ್ಮ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 29 ಅಕ್ಟೋಬರ್ 9 ಪ್ರತಿ ಮಂಗಳವಾರ ಶುಕ್ರವಾರ ವಾರ್ಷಿಕ ಜಾತ್ರಾ ಮಹೋತ್ಸವ, ಆಗಸ್ಟ್ 11 ನವರಾತ್ರಿ ದಸರಾ ಉತ್ಸವ ನಡೆಯಲಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕಲಗೋಡು ರತ್ನಾಕರ ಹೇಳಿದರು. ಅಮ್ಮನಘಟ್ಟದ ದೇವಸ್ಥಾನದಲ್ಲಿ ಶನಿವಾರ ದೇವಿಗೆ ಸಾಂಪ್ರದಾಯಿಕ ಕಂಕಣ ಕಟ್ಟುವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಜಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಪುರಾತನ ಪರಂಪರೆ ಹೊಂದಿರುವ ಶಕ್ತಿ ದೇವತೆ ಶ್ರೀ ಜೇನುಕಲ್ಲಮ್ಮ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ, ಶಿವಮೊಗ್ಗ ತಾಲೂಕಿನ ವಿವಿಧ ಭಾಗದಲ್ಲಿ ದೇವಿ ಆರಾಧಿಸುವ ಭಕ್ತರಿದ್ದು ಜಾತ್ರೆಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಭಕ್ತರ ಅನುಕೂಲಕ್ಕೆ ಸಮರ್ಪಕ ಕುಡಿಯುವ ನೀರು, ಶೌಚಗೃಹ ಸೇರಿ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ. ಪ್ರಾಚೀನ ಕಲ್ಯಾಣಿಯನ್ನ ನೂತನ ವಿನ್ಯಾಸದೊಂದಿಗೆ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಧಾನ ಅರ್ಚಕ ಭಾಸ್ಕರ್ ಜೋಯಿಸ್, ಗುರುರಾಜ ಭಟ್, ಎಂಪಿ ಸುರೇಶ್, ಯೋಗೇಂದ್ರ, ಉಮೇಶ್, ಹೇಮಾ, ಶಿವಮ್ಮ, ಭದ್ರಪ್ಪ, ಸಂತೋಷ್, ತಿಮ್ಮಪ್ಪ ಇತರರಿದ್ದರು. ಮುಂದಿನ ವಿವರ. ಸಿದ್ದಲಗಂಗಾ ಪೀಠದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅಕ್ಷರ ಹಾಗೂ ಅನ್ನದಾಸೋಹಕ್ಕೆ ಬಹಳಷ್ಟು ಮಹತ್ವ ನೀಡಿದ್ದರು. ಸಿದ್ದಗಂಗಾ ಮಠ ಜ್ಞಾನ ಹಾಗೂ ಸಂಸ್ಕಾರದ ಪರಂಪರೆ, ಆ ಪರಂಪರೆಯ ಆಶೀರ್ವಾದ ನಮ್ಮ ಮಕ್ಕಳಿಗೆ ಸಿಗುತ್ತಿರುವುದು ವಿಶೇಷ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ಬಸವೇಶ್ವರ ವೀರಶೈವ ಲಿಂಗಾಯಿತ ಸಮಾಜ ಸೇವಾ ಸಂಘದಿಂದ ನಗರದ ಕುವೆಂಪು ರಂಗಮಂದಿರದಲ್ಲಿ ಶನಿವಾರ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಸಮಾಜದ ದೊಡ್ಡ ಶಕ್ತಿ ಗುರು ಪರಂಪರೆ, ಸಂಸ್ಕಾರ ಹಾಗೂ ನಮ್ಮ ಮಕ್ಕಳು. ಈ ಮೂರು ಆಧಾರ ಸ್ತಂಭಗಳು ಸಮಾಜದ ಹಿರಿಮೆ ಸಾರುತ್ತವೆ ಎಂದರು. ನಾನು ಸಿಎಂ ಆಗಿದ್ದ ಸಂದರ್ಭದಲ್ಲಿ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮ ಸ್ಥಾಪಿಸಿ 500 ಕೋಟಿ ರು ಅನುದಾನ ನೀಡಿದ್ದು, ಅನುಭವ ಮಂಟಪ ನಿರ್ಮಾಣಕ್ಕೆ 500 ಕೋಟಿ ರುಗೂ ಹೆಚ್ಚು ಅನುದಾನ ನೀಡಿ ತೃಪ್ತಿ ಇದೆ ಎಂದರು. ತುಮಕೂರು ಸಿದ್ದಗಂಗಾ ಮಠದ ಉತ್ತರಾಧಿಕಾರಿ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಗೌರವ ಕಾರ್ಯದರ್ಶಿ ಎಸ್ಪಿ ದಿನೇಶ್, ಉಪಾಧ್ಯಕ್ಷೆ ಎಚ್ ಶಾಂತಾ, ಆನಂದ್, ಕೋಶಾಧ್ಯಕ್ಷ ಕೆಎಸ್ ತಾರಾನಾಥ್, ಸಹ ಕಾರ್ಯದರ್ಶಿ ಬಳ್ಳಾಕೆರೆ ಸಂತೋಷ್, ನಿರ್ದೇಶಕರಾದ ಅನಿತಾ ರವಿಶಂಕರ್, ಸಿ ರೇಣುಕಾರಾಧ್ಯ, ಎಂ ಮೋಹನ್ ಕುಮಾರ್, ಟಿಬಿ ಜಗದೀಶ್, ಪಿ ರುದ್ರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಪಡೆದ ವೀರಶೈವ ಲಿಂಗಾಯಿತ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 20 ಲಕ್ಷ ರು ನಗದು ರೂಪದಲ್ಲಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸರಿಗಮಪ ಖ್ಯಾತಿಯ ಮಹನ್ಯ ಗುರು ಪಾಟೀಲ್ ಮತ್ತು ತಂಡದವರು ಸಂಗೀತ ಕಾರ್ಯಕ್ರಮ ಪ್ರದರ್ಶಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8.

ಕಾರ್ಯಕ್ರಮ. ಕೋಡೂರು ಸಮೀಪದ ಅಮ್ಮನಘಟ್ಟದ ಗುರುರಾಜ ಭಟ್, ಎಂಪಿ ಸುರೇಶ್, ಯೋಗೇಂದ್ರ, ಉಮೇಶ್, ಹೇಮಾ, ಶಿವಮ್ಮ, ಭದ್ರಪ್ಪ, ಸಂತೋಷ್, ತಿಮ್ಮಪ್ಪ ಇತರರಿದ್ದರು. ಮುಂದಿನ ವಿವರ. ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಗೌರವ ಕಾರ್ಯದರ್ಶಿ ಎಸ್ಪಿ ದಿನೇಶ್, ಉಪಾಧ್ಯಕ್ಷೆ ಎಚ್ ಶಾಂತಾ, ಆನಂದ್, ಕೋಶಾಧ್ಯಕ್ಷ ಕೆಎಸ್ ತಾರಾನಾಥ್, ಸಹ ಕಾರ್ಯದರ್ಶಿ ಬಳ್ಳಾಕೆರೆ ಸಂತೋಷ್, ನಿರ್ದೇಶಕರಾದ ಅನಿತಾ ರವಿಶಂಕರ್, ಸಿ ರೇಣುಕಾರಾಧ್ಯ, ಎಂ ಮೋಹನ್ ಕುಮಾರ್, ಟಿಬಿ ಜಗದೀಶ್, ಪಿ ರುದ್ರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 75%ಕ್ಕಿಂತ ಹೆಚ್ಚು ಅಂಕ ಪಡೆದ ವೀರಶೈವ ಲಿಂಗಾಯತ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 20 ಲಕ್ಷ ರು ನಗದು ರೂಪದಲ್ಲಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸರಿಗಮಪ ಖ್ಯಾತಿಯ ಮಹನ್ಯಾ ಗುರು ಪಾಟೀಲ್ ಮತ್ತು ತಂಡದವರು ಸಂಗೀತ ಕಾರ್ಯಕ್ರಮ ಪ್ರದರ್ಶಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲು ಜಿಲ್ಲಾ ಮಟ್ಟದ ಆಯ್ಕೆ ಅನುಷ್ಠಾನ ಸಮಿತಿ 2 ವರ್ಷಗಳ ಅವಧಿಗೆ ಒಟ್ಟು 5 ಜನ ನಾಮನಿರ್ದೇಶಿತ ಸದಸ್ಯರ ಆಯ್ಕೆಗೆ ಈ ಸಮುದಾಯಗಳಿಗಾಗಿ ಶ್ರಮಿಸಿದ ಸಾಧಕರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಚೇರಿ ಅವಧಿಯಲ್ಲಿ ಅರ್ಜಿಯನ್ನ ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಅಕ್ಟೋಬರ್ 3 ಒಳಗೆ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ. ಮುಂದಿನ ವಿವರ. ಸ್ವದೇಶಿ ಮತ್ತು ಸ್ವಾವಲಂಬನೆಯ ತತ್ವವನ್ನು ಅಳವಡಿಸಿಕೊಂಡು ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ನೀಡುವುದರಿಂದ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಸಾಗರ ತಾಲೂಕಿನ ಹೊನ್ನೇಸರದ ಚರಕ ಶ್ರಮಜೀವಿ ಆಶ್ರಮದಲ್ಲಿ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಕವಿ ಕಾವ್ಯ ಟ್ರಸ್ಟ್, ದೇಶಿ ಟ್ರಸ್ಟ್ ಹಾಗೂ ಜೀವಸಮ್ಮುಖಿ ಸಾಗರ ಆಯೋಜಿಸಿರುವ 2 ದಿನಗಳ ಕೂಡು ಕೊಳ್ಳುವವರ ಸಮಾವೇಶ ಹಾಗೂ ಗಾಂಧಿ ಸಂತೆ 2026 ಶನಿವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಆಧುನಿಕತೆ ಮತ್ತು ನಗರೀಕರಣದ ಪರಿಣಾಮ ಗ್ರಾಮಗಳಿಂದ ನಗರಗಳತ್ತ ವಲಸೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ನಮ್ಮ ಮಣ್ಣು, ಸ್ಥಳೀಯ ಉತ್ಪಾದನೆ ಹಾಗೂ ಗ್ರಾಮೀಣ ಜೀವನ ಪದ್ಧತಿಯ ಮಹತ್ವವನ್ನು ಮರೆಯಬಾರದು. ಸ್ವದೇಶಿ ಎನ್ನುವುದು ಕೇವಲ ವಸ್ತುಗಳ ಉತ್ಪಾದನೆ ಮತ್ತು ಖರೀದಿಗೆ ಸೀಮಿತವಲ್ಲ, ಅದು ಸ್ಥಳೀಯ ಆರ್ಥಿಕತೆ, ಉದ್ಯೋಗ, ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯೊಂದಿಗೆ ಬೆಸೆದುಕೊಂಡಿರುವ ಪರಿಕಲ್ಪನೆ ಎಂದರು. ಭಾರತ ಇಂದು ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಇದರ ಹಿಂದೆ ದೇಶದ ಸ್ವದೇಶಿ ಮತ್ತು ಸ್ವಾವಲಂಬನೆಯ ಚಿಂತನೆಯು ಪ್ರಮುಖವಾಗಿದೆ. ಗಾಂಧೀಜಿ ಪ್ರತಿಪಾದಿಸಿದ ಸ್ವದೇಶಿ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸ್ಥಳೀಯ ಸಂಪನ್ಮೂಲ ಹಾಗೂ ಕೌಶಲವನ್ನ ಬಳಸಿಕೊಂಡು ಉತ್ಪಾದನೆ ಹೆಚ್ಚಿಸುವ ಅಗತ್ಯವಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಇಂತಹ ಪ್ರಯತ್ನಗಳು ಆರ್ಥಿಕ ಸ್ವಾವಲಂಬನೆಗೆ ನೆರವಾಗಲಿ ಎಂದರು. ಸ್ವದೇಶಿಗಾಗಿ ಗಾಂಧೀಜಿಯವರ ಕಾಲದಲ್ಲಿ ಬಡ ಮಹಿಳೆಯೊಬ್ಬರು ತಮ್ಮಲ್ಲಿದ್ದ ಒಂದೇ ಒಂದು ತಾಮ್ರದ ನಾಣ್ಯವನ್ನ ದೇಣಿಗೆಯಾಗಿ ನೀಡಿದ ಪ್ರಸಂಗವನ್ನ ಉಲ್ಲೇಖಿಸಿದ ರಾಘವೇಂದ್ರ, ಆ ನಾಣ್ಯದ ಆರ್ಥಿಕ ಮೌಲ್ಯಕ್ಕಿಂತ ಅದರ ಹಿಂದಿದ್ದ ತ್ಯಾಗ ಮತ್ತು ಸ್ವದೇಶದ ಮೇಲಿನ ನಂಬಿಕೆ ದೊಡ್ಡದು ಎಂದು ಗಾಂಧೀಜಿ ಪರಿಗಣಿಸಿದ್ದರು. ಸ್ವದೇಶಿ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಕೊಡುಗೆಯೂ ಮಹತ್ವದ್ದಾಗಿದೆ ಎಂಬ ಸಂದೇಶ ಇದರಲ್ಲಿದೆ ಎಂದರು. ಸ್ಥಳೀಯವಾಗಿ ತಯಾರಾಗಿರುವ ಕೈಮಗ್ಗ, ನೈಸರ್ಗಿಕ ಉತ್ಪನ್ನಗಳು, ಆಹಾರ ಪದಾರ್ಥಗಳು, ಕರಕುಶಲ ವಸ್ತುಗಳು ಸೇರಿದಂತೆ ದೇಸಿ ಉತ್ಪನ್ನಗಳಿಗೆ ದೇಶ ವಿದೇಶಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಈ ಬೇಡಿಕೆಯನ್ನು ಅವಕಾಶವಾಗಿ

ಬಳಸಿಕೊಂಡು ಉತ್ಪಾದನೆ, ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನ ಬಲಪಡಿಸಬೇಕು. ಆತ್ಮನಿರ್ಭರ ಭಾರತದ ಆಶಯವೂ ಇದೇ ಆಗಿದ್ದು, ಸ್ವದೇಶಿ ಉತ್ಪಾದನೆಗೆ ಉತ್ತೇಜನ ನೀಡುವ ಕೆಲಸ ನಿರಂತರವಾಗಿ ನಡೆಯಬೇಕಿದೆ ಎಂದರು. ಚರಕ ಅಧ್ಯಕ್ಷೆ ಮಹಾಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಚರಕದ ಪ್ರಮುಖರಾದ ರಂಗಕರ್ಮಿ ಪ್ರಸನ್ನ, ರಮೇಶ್, ಪದ್ಮಶ್ರೀ, ನಾಗರತ್ನ, ಕೃಷ್ಣ, ರುದ್ರಪ್ಪ, ಸಿಇಒ ಟೆರೆನ್ಸ್ ಪೀಟರ್, ದೇಶಿ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಶಾರದಾ, ತಾಂತ್ರಿಕ ಸಲಹೆಗಾರ ರಾಮಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ವಿದುಷಿ ವಸುಧಾ ಶರ್ಮಾ ಮತ್ತು ತಂಡದಿಂದ ಲಘು ಸಂಗೀತ ಹಾಗೂ ಶ್ರಮಜೀವಿಗಳ ಫ್ಯಾಷನ್ ಶೋ ನಡೆಯಿತು. ಮುಂದಿನ ವಿವರ. ಶಿವಮೊಗ್ಗ ನಗರದ ವೇದಿಕ್ ಎಕ್ಸ್ಪರ್ಟ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಇತ್ತೀಚೆಗೆ ಗುರುವಂದನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಮೋಟಿವೇಶನ್ ಸ್ಪೀಕರ್ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಜ್ಞಾನ, ಕೌಶಲ, ಸಾಧನೆ, ಭದ್ರತೆ ಮತ್ತು ಸಮಯ ಪಾಲನೆ ಬಗ್ಗೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ, ಮಕ್ಕಳು ಹೆಚ್ಚಿನ ಸಮಯವನ್ನ ಮೊಬೈಲ್ ನೋಡುವುದಕ್ಕೆ ಬಳಸುತ್ತಿರುವುದರಿಂದ ಮಕ್ಕಳಲ್ಲಿ ಕಲರ್ ಬ್ಲೈಂಡ್ನೆಸ್ ಉಂಟಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ರಾಜ್ಯ ಪೊಲೀಸ್ ನೇಮಕ ವಿಭಾಗದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 28 ವಲಯವಾರು ದೇಹದಾಢ್ಯ ಮತ್ತು ಸಹಿಷ್ಣುತಾ ಪರೀಕ್ಷೆಗಳು ಆರಂಭಗೊಳ್ಳಲಿದೆ. 3,991 ಹುದ್ದೆಗಳಿಗೆ ರಾಜ್ಯದೆಲ್ಲೆಡೆ ನಡೆದ ಪರೀಕ್ಷೆಯಲ್ಲಿ 19,396 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಉಳಿದ ಮೂಲ ವೃಂದದ ಒಟ್ಟು 3,395 ಪರೀಕ್ಷೆಗೆ ಅರ್ಹತೆ ಪಡೆಯಲಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದದ 596 ಹುದ್ದೆಗಳಿಗೆ 2,942 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. ಪೂರ್ವ ವಲಯ ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಹಾಗೂ ಚಿತ್ರದುರ್ಗ ಘಟಕಗಳ ವ್ಯಾಪ್ತಿಯ 250 ಹುದ್ದೆಗಳಿಗೆ 1,234 ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಇವರ ದೈಹಿಕ ಪರೀಕ್ಷೆಯು ಸೆಪ್ಟೆಂಬರ್ 29 ಅಕ್ಟೋಬರ್ 6 ಶಿವಮೊಗ್ಗದ ನವಲಿಯಲ್ಲಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ನಡೆಯಲಿದೆ. ಪರೀಕ್ಷೆಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ತಮ್ಮ ಕರೆ ಪತ್ರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ತಮಗೆ ನಿಗದಿಪಡಿಸಿದ ದಿನಾಂಕಗಳಂದು ನಿಗದಿತ ದೈಹಿಕ ಪರೀಕ್ಷಾ ಕೇಂದ್ರಗಳಿಗೆ ಕಡ್ಡಾಯವಾಗಿ ವರದಿ ಮಾಡಬೇಕೆಂದು ಪೊಲೀಸ್ ನೇಮಕ ವಿಭಾಗವು ಸ್ಪಷ್ಟಪಡಿಸಿದೆ. ಮುಂದಿನ ವಿವರ. ಭದ್ರಾವತಿ ನಗರದ ಮೂಲೆಕಟ್ಟೆಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಥಮ ಹಂತದಲ್ಲಿ ನಿರ್ಮಿಸಿರುವ ಆಶ್ರಯ ಯೋಜನೆಯಡಿ 416 3G ಮನೆಗಳನ್ನು ಫಲಾನುಭವಿಗಳಿಗೆ ಸೆಪ್ಟೆಂಬರ್ 28 ಬೆಳಗ್ಗೆ 10 ಶಾಸಕ ಬಿಕೆ ಸಂಗಮೇಶ್ವರ್ ಅಧ್ಯಕ್ಷತೆಯಲ್ಲಿ ಲಾಟರಿ ಮೂಲಕ ಹಂಚಿಕೆ ಮಾಡಲಿದ್ದು ಎಲ್ಲಾ ಫಲಾನುಭವಿಗಳು ಹಾಜರಾಗುವಂತೆ ನಗರಸಭೆ ಪೌರಯುಕ್ತ ಕೆಎನ್ ಹೇಮಂತ್ ತಿಳಿಸಿದ್ದಾರೆ. ಆಶ್ರಯ ಯೋಜನೆಯಡಿ ಆಯ್ಕೆಯಾಗಿರುವ ಮನೆಗಳಿಗಾಗಿ ಬ್ಯಾಂಕ್ಗೆ ತಲಾ 10,000 ಪಾವತಿಸಿದ ಎಲ್ಲಾ 2,048 ಫಲಾನುಭವಿಗಳು ತಿಮ್ಲಾಪುರದಿಂದ ಬೊಮ್ಮನಕಟ್ಟೆಗೆ ಹೋಗುವ ರಸ್ತೆಯ ಮೂಲೆ ಕಟ್ಟೆಯಲ್ಲಿ ಪ್ರಥಮ ಹಂತದಲ್ಲಿ 13 ಬ್ಲಾಕ್ಗಳಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸ್ಥಳಕ್ಕೆ ಆಗಮಿಸಬೇಕು. ಶಾಸಕರ ನೇತೃತ್ವದಲ್ಲಿ ಫಲಾನುಭವಿಗಳ ಎದುರು ಲಾಟರಿ ಮೂಲಕ ವಿಲೇವಾರಿ ಮಾಡಲಾಗುವುದು. ಉಳಿದ ಫಲಾನುಭವಿಗಳಿಗೆ ತಿಮ್ಲಾಪುರ ರಸ್ತೆಯಲ್ಲಿ ಮಂಜೂರಾಗಿರುವ 18 ಭೂ ಪ್ರದೇಶದಲ್ಲಿ 3G ಮನೆಗಳನ್ನು ನಿರ್ಮಾಣ ಮಾಡಿ ಆದಷ್ಟು ಶೀಘ್ರ ವಿತರಿಸಲಾಗುವುದು ಎಂದು ಪೌರಯುಕ್ತರು ತಿಳಿಸಿದ್ದಾರೆ. ಮುಂದಿನ ವಿವರ. ಹಳೇನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇತ್ತೀಚೆಗೆ ಅಖಿಲ ಭಾರತ ಮಾಧ್ವ ಮಂಡಳಿಯಿಂದ ಹರಿಕಥಾಮೃತ ಸಾರದ ಪ್ರವರ್ತಕರಾದ ದಾಸ ಶಿರೋಮಣಿ ಶ್ರೀ ಜಗನ್ನಾಥ ದಾಸರ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಹೋತ್ಸವವು ಶ್ರೀ ಮಠದಿಂದ ಆರಂಭವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದವರೆಗೂ ಗ್ರಾಮ ಪ್ರದಕ್ಷಿಣೆ ಮೂಲಕ ಸಂಚರಿಸಿ ಭಕ್ತರ ಮನೆಯಲ್ಲಿ ಭಿಕ್ಷಾ ಸ್ವೀಕರಿಸಿ ನಂತರ ರಾಯರ ಮಠದಲ್ಲಿ ಸಂಪನ್ನಗೊಂಡಿತು. ನಂತರ ಸಿದ್ದಾರೂಢನಗರದ ನಂಜನಗೂಡು ಶ್ರೀ ರಾಯರ ಮಠದಲ್ಲಿ ಶಿವಮೊಗ್ಗದ ಪಂಡಿತ ಕುಷ್ಟಗಿ ವಾಸುದೇವಾಚಾರ್ ಅವರಿಂದ ಶ್ರೀ ಜಗನ್ನಾಥದಾಸರ ಕೃತಿಗಳು ಹಾಗೂ ಜೀವನ ಚರಿತ್ರೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ನಂತರ ಅಷ್ಟಾವಧಾನ ಹಾಗೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಡಳಿ ಅಧ್ಯಕ್ಷ ಜೈತೀರ್ಥ, ಪ್ರಧಾನ ಕಾರ್ಯದರ್ಶಿ ಕೆಆರ್ ವೆಂಕಟೇಶ್, ಸುಧೀಂದ್ರ, ರಮಾಕಾಂತ್, ಗೋಪಾಲಾಚಾರ್ಯರು, ಪರಿಮಳ ನಾಗರಾಜ್, ಜಯಲಕ್ಷ್ಮಿ ಭಾಗವಹಿಸಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಜೀವನದ ರೋಮಾಂಚನ ಕ್ಷಣಗಳನ್ನು ಹಿಡಿದಿಡುವ ಬಯಕೆ ಆಕೆಯದು, ಆದರೆ ಆಕೆಯ ಒಡೆತನ ಆತನದು. ಆ ಒಡೆತನವನ್ನು ಅತಿ ಜಾಣ್ಮೆಯಿಂದ ತನ್ನದಾಗಿಸಿಕೊಂಡ ಆ ಹುಡುಗಿಯನ್ನು ಕವಯತ್ರಿ ಜಾಣತನದಿಂದಲೇ ವರ್ಣಿಸಿದ್ದಾರೆ. ಆ ಹುಡುಗನ ಬುದ್ಧಿವಂತಿಕೆಗೆ ಹಾಡಾಗಿದ್ದಾರೆ ಮಾಲತಿ ಶರ್ಮಾ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹರಿಕತೆ ಕೀರ್ತನೆ ವಿಚಕ್ಷಣ ಶ್ರೀ ಆರ್ ಗುರುರಾಜುಲು ನಾಯ್ಡುರವರ ಶ್ರೀರಾಮ ಮಹಿಮೆ, ಶ್ರೀ ಭದ್ರಾಚಲ ರಾಮದಾಸರ ಚರಿತ್ರೆ ಹರಿಕತೆ.
13: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಚದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಭಿಭೂತಿ ಸರ್ವಂ ಯದೇ ವನಿಯವೇ ನವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಣಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭತ್ರಂ ನಿಭಕ್ತ್ಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇರಂ ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನು ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ.
14: ಈ ದಿವಸದ ಕಥೆ ಭದ್ರಾಚಲ ರಾಮದಾಸರ ಕಥೆ. ಗೋದಾವರಿ ಜಿಲ್ಲಾ ನೆಲಕೊಂಡಪಲ್ಲಿ ಎಂಬತಕ್ಕಂಥ ಗ್ರಾಮ, ನೆಲಕೊಂಡಪಲ್ಲಿ ಎಂಬತಕ್ಕಂಥ ಗ್ರಾಮದಲ್ಲಿ ಲಿಂಗನ್ನ ಮಂತ್ರಿ ಕಾಮಾಂಬ ಎಂಬತಕ್ಕಂಥ ಹೆಂಡತಿಯಿಂದೊಡಗೂಡಿ ಸಂಸಾರವನ್ನು ನಿರ್ವಹಿಸುತ್ತಿದ್ದಾರೆ. ಆಂಧ್ರ ದೇಶದಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ದೇವಿ ಸ್ವರೂಪವನ್ನು ಕೊಟ್ಟಿದ್ದಾರೆ ಅನ್ನುವುದಕ್ಕೆ ಅವರ ಹೆಸರಿನ ಪಕ್ಕದಲ್ಲೇ ಅಂಬ, ಆ ಎಮ್ಮನ ಹೆಸರು ಕಮಲ ಅಂತಿದ್ರೆ ಕಮಲ ಅಂಬ. ಇಲ್ಲಿ ಕಾಮಾಂಬ ಎಂಬ ಹೆಂಡತಿಯಿಂದೊಡಗೂಡಿ ಬಹುಕಾಲ ಕಾರ್ಯ ನಿರ್ವಹಣೆಯನ್ನು ಮಾಡುತ್ತಿರತಕ್ಕಂಥ ಈ ಮಹಾನುಭಾವನಿಗೆ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಆ ಮಕ್ಕಳಿಲ್ಲ ಅನ್ನುವ ಚಿಂತೆಗಾಗಿ ರಾಮ ಭಕ್ತನಾಗಿರ್ತಕ್ಕಂಥ ಲಿಂಗನ್ನ ಬಹು ದಿವಸಗಳ ಕಾಲ ಶ್ರೀರಾಮನ ಸೇವೆಯನ್ನು ಮಾಡಿದಂತೆ, ರಾಮದೇವರನ್ನ ಬಹುವಿಧದಲ್ಲಿ ಪ್ರಾರ್ಥನೆ ಮಾಡಿದರಂತೆ ಈ ಲಿಂಗನ್ನ ಮಂತ್ರಿ. ಸ್ವಲ್ಪ ಕಾಲವಾದ ಮೇಲೆ ಆ ಶ್ರೀರಾಮಾನುಗ್ರಹದಿಂದ ಈ ಲಿಂಗನ್ನ ಮಂತ್ರಿಗೆ ಒಂದು ಗಂಡು ಮಗು. ಏನ್ ಆನಂದ, ಮಕ್ಕಳಿಲ್ದೇ ಇರೋರ್ ಮನೇಲಿ ಏನಾರ ಒಂದೇ ಒಂದ್ ಮಗುವಾಗ್ಬಿಟ್ರೆ ಆ ಮಗುಗ್ ಬಲು ತೊಂದ್ರೆ. ಮಾವ, ತಾತ, ಮುತ್ತಾತ, ಬಂದವರು ಹೋದವರು ಎಲ್ಲ ಹಿಸಿಗಿ ಹೀರೆಕಾಯಿ ಮಾಡಕ್ ಬಿಡ್ತಾರೆ. ಒಂದೇ ಮಗುವಾದ್ರೆ ಒಂದ್ ಏಳು ಎಂಟೊಂಬತ್ತು ಮಕ್ಕಳಾಗೋದ್ರೆ ಒಂದೊಂದ್ ಮೂಲೆಯಲ್ಲಿ ಒಬ್ಬೊಬ್ರು ಕೂತಿರ್ತಾರೆ. ಒಬ್ಬ ಅಪ್ಪ ಅದೇ ಚಮ್ ಗೊತ್ತಲ್ಲ ಅಂದಂಗ ಆಗುತ್ತೆ. ಮಕ್ಕಳು ಅವರೇನು ಮಾಡಿದ್ರು ಚಂದ. ಮಕ್ಕಳಿಲ್ಲದೆ ಇದ್ದಂತ ಲಿಂಗನ್ನ ಮಂತ್ರಿಯ ಮನೆಯಲ್ಲಿ ಒಂದು ಗಂಡು ಮಗುವಾಯ್ತು. ಲಿಂಗನ್ನ ಆನಂದಕ್ಕೆ ಪಾರವೇ ಇಲ್ಲ. ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವನು ಲಿಂಗನ್ನ, ಆ ಪದವಿಯನ್ನು ಹಾಗೆ ಪೂರ್ವಿಕರ ಆಶೀರ್ವಾದದಿಂದ ಉಳಿಸಿಕೊಂಡು ಬಂದಿದ್ದ ಲಿಂಗನ್ನ ವಿಶೇಷವಾದ ರೀತಿಯಲ್ಲಿ ಪುತ್ರೋತ್ಸವವನ್ನು ಮಾಡಿದ. ಪುತ್ರೋತ್ಸವ ಅಂತ ನಮ್ಮಲ್ಲಿ ಬಲು ವಿಜೃಂಭಣೆಯಿಂದ ಮಾಡ್ತಾರೆ. ಚಿನ್ನದ ತೊಟ್ಟಿಲನ್ನ ದೇವರಿಗೆ ಅರ್ಪಿಸಿದವರಿದ್ದಾರೆ. ಈಗಲೂ ಮಕ್ಕಳಿಲ್ಲ ಅಂತ ಹರಿಕೆ ಹೊತ್ತು ಚಿನ್ನದ ತೊಟ್ಟಿಲನ್ನ ದೇವರಿಗೆ ಕೊಟ್ಟವರಿದ್ದಾರೆ. ಲಿಂಗನ್ನ ಮಂತ್ರಿ ತನ್ನ ಮಗನ ನಾಮಕರಣವನ್ನು ಬಹು ವಿಜೃಂಭಣೆಯಿಂದ ಮಾಡಿದ್ದಾನೆ. ದೊಡ್ಡವರನ್ನು ಬರಮಾಡಿಸಿ ಹೆಸರಿಡಲಿ ಕೂರಿಸಿದ. ಏನಂತ ಹೆಸರಿಡ್ತೀರಾ? ಆಗ ಎಲ್ಲರೂ ತೀರ್ಮಾನ ಮಾಡಿ ಕೊನೆಗೊಬ್ಬ ದೊಡ್ಡ ಜ್ಯೋತಿಷ್ಯರು ಹೇಳಿದರಂತೆ, ಅಯ್ಯ ಇವನಿಗೆ ಗೋಪನ್ನ, ಅದಕ್ಕೆ ಅರ್ಥ ಹೇಳ್ತಾರೆ ಗೊಪ್ಪ ಗುಣಮುಗಲವಾಡು, ಗೊಪ್ಪ ಗುಣಮುಗಲವಾಡು, ಗೋಪಿಕಾನಂದನ ಲಾಂಟಿವಾಡು. ದೊಡ್ಡ ಗುಣ ಕಣಪ್ಪ ಇವನಿಗೆ. ಗೋಪಿಕಾನಂದನ ಅಂದ್ರೆ ಗೋಪಿಯರ ಕಂದನಾದ ಯಶೋದೆಯ ಕಂದನಾಗಿದ್ದ ಶ್ರೀ ಕೃಷ್ಣನಂಥವನಾದ್ದರಿಂದ ಗೋಪನ್ನ. ಮಗು ಬೆಳೀತಾ ಇದ್ದಾನೆ, ಒಂದು ಎರಡು ಮೂರು ನಾಲ್ಕು ಐದು ವರ್ಷದವನಾದ. ತಂದೆ ಲಿಂಗನ್ನ ಮಂತ್ರಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟ. ಗುರುಗಳೇನ್ ಮಾಡಿದ್ರು? ಪಾಠ ಹೇಳ್ತಿದ್ರು ಶಿಷ್ಯರಿಗೆ. ಎಲ್ಲಪ್ಪ ಹೇಳು. ಓ ಎಲ್ಲ ಹುಡುಗರು ಓ ಅಂತಿದ್ರು. ಈ ಗೋಪನ್ನ ಕೇಳಿದ ಗುರುಗಳೇ, ನೀವು ಓಂ ಅಂತಿದ್ರು, ನಾನು ಓಂ ಅಂತಿದ್ದೀನಿ. ಒಬ್ರು ಹೇಳಿದ್ದೇನೆ ಇನ್ನೊಬ್ರು ಕೇಳೋದು. ಶಂಕರಾಚಾರ್ಯ ಶಿಷ್ಯರನ್ನು ಕರ್ಕೊಂಡು ಬರ್ತಾ ಇದ್ರು. ಬಹಳ ಬಿಸಿಲು, ಅವ್ರಿಗೆ ಬಾಯಾರಕ್ಕೆ ಬಂದ್ಬಿಡ್ತು. ಆ ಬಾಯಾರಕ್ಕೆ ತಡೆಯೋಕಾಗ್ಲಿಲ್ಲ ಅವರಿಂದ ಭೌತಿಕ ದೇಹ. ಪಕ್ಕದಲ್ಲಿ ನೋಡಿದ್ರು, ಅಲ್ಲಿ ಯಾರೋ ಒಬ್ಬ ಈಚಲ ಮರದಲ್ಲಿ ಹೆಂಡ ಇಡಿಸ್ತಿದ್ದ. ಗುರುಗಳು ಹೋಗಿದ್ದೆಪ್ಪ ಬಾಯಾರಿಕೆ ಆಗ್ತಾ ಇದೆ ಕೊಡೋ. ಅವನು ಹೆದರ್ಕೊಂಬಿಟ್ಟ, ಸ್ವಾಮಿ ಇದೋ ಏನಾದ್ರೂ ಆಗ್ಲಿ ಕೊಡೋ, ಸ್ವಾಮಿ ನೀವೇ ಕೊಡು ಅಂದ್ರೆ ತಗೊಳ್ಳಿ, ಕೊಟ್ಬಿಟ್ಟ. ಗುರುಗಳು ಬಾಯಾರಿಕೆ ತಡೆಯುವಷ್ಟು ಕುಡಿದ್ರು, ಮುಂದಕ್ಕೆ ಹೋದ್ರು. ಈ ಜೊತೆಲಿ ಬರ್ತಿದ್ ಶಿಷ್ಯರು ನೋಡಿದ್ರು, ಲೇ ಗುರುಗಳೇ ತಗೊಂಡ್ಮೇಲೆ ನಮ್ದೇನೋ ತಗಳ. ಏನ್ ಒಬ್ಬೊಬ್ರು ಒಂದೊಂದು ಗಡೆಗೆ ತಗೊಂಡ್ಬಿಟ್ರು. ಏನ್ ರೋಡ್ ಅಳಿತಾ ಬರ್ತಾವ್ರೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಗುರುಗಳು ನೋಡಿದ್ರು, ಓಹೋ ಇವರು ನಾನು ಸೇವಿಸಿದೆ ಅಂತ ಇವರು ಸೇವಿಸ್ತಾ ಇದ್ದಾರೆ, ನೋಡೋಣ ಅಂತ. ಮಾರನೇ ದಿವಸ ಮತ್ತೊಂದು ಬೀದಿಯಲ್ಲಿ ಬರ್ತಿದ್ದಾರೆ. ಅಲ್ಲೊಬ್ಬ ಕಬ್ಬಿಣದ ಕೆಲಸ ಮಾಡುವವನು, ಈ ಸೀಸವನ್ನ ಚೆನ್ನಾಗಿ ಕಾಯಿಸಿ ಬಿಟ್ಟಿದ್ದಾನೆ, ಅದು ನೀರಾಗ್ಬಿಟ್ಟಿದೆ, ತಕ ತಕ ತಕ ಕುದೀತಾ ಇತ್ತು. ಗುರುಗಳು ಹೋದ್ರಪ್ಪ ಬಹಳ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ಕುಡಿಯೋ ಕೊಡೋ. ಅವನಂದ, ಸ್ವಾಮಿ ಇದು ಇದು ಸೀಸ ಸ್ವಾಮಿ, ಅಯ್ಯ ಏನಾದ್ರೂ ಆಗಿರ್ಲಿ ಕೊಡೋ. ಅಯ್ಯಪ್ಪ ಇದು ಬಿಸಿ, ನಾನೇ ತಗೊಳ್ತೀನಿ ಅಂತ ಒಂದು ಬೊಗ್ಸ ಎತ್ಕೊಂಡ್ರು. ಕುಡಿದ್ಬಿಟ್ಟು ಶಿಷ್ಯರ ಕಡೆ ತಿರ್ಗದ್ರಪ್ಪ, ನೀವೆಲ್ಲ ತಗೊಳ್ರೋ, ಸ್ವಲ್ಪ ಸ್ವಲ್ಪ ತಗೊಳ್ರೋ. ಅಪ್ಪ ಅಂತ, ಇದು ತಗೊಂಡ್ರೆ ಬದುಕ್ತೀವ ಸ್ವಾಮಿ, ಮತ್ತೆ ಅದು ತಗೊಂಡ್ರಲ್ಲ ಸ್ವಾಮಿ, ಅದ್ ನೀವು ತಗೊಂಡ್ರಿ ಅಂತ ನಾವು ತಗೊಂಡ್ವಿ. ಸರಿ ನಾನು ಇದು ತಗೊಂಡಿದ್ದೀನಲ್ಲ ತಗೊಳ್ಳಿ. ಅಯ್ಯ ಅದ ಅದು ಅದು ಅದು ಅಂದ್ರೆ ಅದು ಬೇರೆ, ಇದು ಇದು ಬೇರೆ. ಆಗ ಗುರುಗಳು ಹೇಳ್ತಾರೆ, ಹುಚ್ಚರೇ, ಯಾರಾದ್ರೂ ಏನಾದ್ರೂ ಮಾಡ್ತಾರೆ ಅಂದ್ರೆ ಅವರಿಗೆ ಆ ಯೋಗ್ಯತೆ ಇದೆಯಾ? ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರ ಅವರು ಏನು ಮಾಡಬಲ್ಲರು ಅನ್ನುವುದನ್ನು ತಿಳಿದು ಹೋಗಬೇಕೇ ವಿನಃ ಅವರಂತೆ ನಾವು ಅಂದ್ರೆ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಿ ಯಾಕೆ ಮಾತು ಬಂತು ಅಂದ್ರೆ, ಓಂ ಅಂದಾಗ ಈ ಹುಡುಗ ಕೇಳ್ತಾನೆ, ಗುರುಗಳೇ ಓಂಕಾರದ ಅರ್ಥವೇನು? ಅವ್ರು ಹೇಳಿದ್ರೆ, ಹೇಳಪ್ಪ ಹೇಳಿ ಗುರುಗಳೇ.

ಎಂದ ಓಂಕಾರ, ಓಂಕಾರ ಎಂದರೆ ಜ್ಞಾನ, ಜ್ಞಾನ ಎಂದರೆ ಬೆಳಕು. ಆ ಜ್ಞಾನಾತೀತನಾಗಿರ್ತಕ್ಕಂಥ ಅವನೇ ಪರಮಾತ್ಮ. ಆ ಪರಮಾತ್ಮನನ್ನು ಕಾಣುವುದಕ್ಕೆ ಒಂದು ಪ್ರಣವಾಕ್ಷರ ಬೇಕಯ್ಯ, ಅದೇ ಓಂಕಾರ. ಹಾಗಂದ ಕೂಡಲೇ ಈ ಮಹಾನುಭಾವನಾದಂತಹ ಹುಡುಗ ಕೇಳ್ತಾನೆ, ಪರಮಾತ್ಮನನ್ನು ಕಾಣುವುದಕ್ಕೆ ಇದೊಂದು ಮಾರ್ಗ ಅಂತಿರಲ್ಲ, ಆ ಪರಮಾತ್ಮ ಅಂದ್ರೆ ಯಾರು? ಗುರುಗಳೇ. ಆಗ ಗುರುಗಳೇನ್ ಮಾಡಿದ್ರು, ಅವ್ರು ರಾಮನ್ ಭಕ್ತರು, ಇಲ್ಲಿ ಇವ್ರು ಆರಾಧನೆ ಮಾಡ್ತಿದ್ದು ರಾಮನ್ನ. ಇವರೇನ್ ಮಾಡಿದ್ರು, ಅಯ್ಯ ಅವನೇ ಪರಮಾತ್ಮ. ಯಾರು ಗುರುಗಳೇ? ರಾಮ. ರಾಮ ಅಂದ ಕೂಡಲೇ ಈ ಹುಡುಗ ಏನ್ ಮಾಡಿಬಿಟ್ಟ, ಹುಡುಗತನ ಚಿಕ್ಕ ಹುಡುಗ ಗೊತ್ತಾಗಲ್ಲ ನೋಡಿ, ಆ ಹುಡುಗ ಏನ್ ಮಾಡಿಬಿಟ್ಟ, ಗುರುಗಳೇ ಅಂದ್ರೆ ಆ ರಾಮ ಯಾರು? ರಾಮನಾರು ಎಲ್ಲಿಗನು, ಕಾಂಬ ಬಗೆ ಬೇಡ ಗುರುರಾಯ. ಗುರುಗಳೇ ರಾಮ ರಾಮ ಅಂತಿರಲ್ಲ, ರಾಮ ಯಾರು, ಎಲ್ಲಿದ್ದಾನೆ, ಅವನ್ ಹೆಂಗ್ ನೋಡೋದು? ಗುರುಗಳೇ ಗುರುಗಳು ನೋಡಿದ್ರು, ರಾಮ ರಾಮ ರಾಮ ರಾಮ, ಒಳ್ಳೆ ಕಡೆ ಸಿಕ್ಕಾಕಲ್ಲ ನಾನು. ಅಪ್ಪ ರಾಮ ಎಂಬುವನಿದ್ದಾನೆ, ಅವನನ್ನು ಕಾಣಬೇಕಾದ್ರೆ ಒಬ್ಬ ಗುರು ಬೇಕನ್ನು ತೋರಿಸೋನು. ಗುರುಗಳೇ ಹೌದಪ್ಪ, ಮಾರ್ಗದರ್ಶನವನ್ನು ಮಾಡಿಸ್ತಕ್ಕಂತ ಒಬ್ಬ ಮಹಾನುಭಾವನಿದ್ದರೆ, ಒಬ್ಬ ಗುರುವಿದ್ದರೆ, ಅವನ ಸೇವೆಯನ್ನು ಮಾಡಿ ಅವನ ಆಶೀರ್ವಾದದಿಂದ ರಾಮನನ್ನು ಕಾಣಬಹುದು. ಗುರುಗಳೇ ನೀವೇ ಇದ್ದೀರಲ್ಲ, ಅಪ್ಪ ನಾನು ಕೇವಲ ಸಾಮಾನ್ಯವಾದವನು, ಒಬ್ಬ ಲೌಕಿಕ ಅಕ್ಷರ ಜ್ಞಾನವನ್ನು ಇಲ್ಲಿ ಕಲಿಸ್ತಕ್ಕಂಥ ಅವನು, ಆ ಅಕ್ಷರ ಬ್ರಹ್ಮನನ್ನೇ ತೋರ್ತಕ್ಕಂತ ಒಬ್ಬ ಗುರು ಬರಬೇಕಾನು. ಗುರುಗಳೇ ಹಾಗಾದ್ರೆ ಗುರುಗಳನ್ನ ಯಾವಾಗ ನೋಡ್ಲಿ? ನೀನ್ ಯಾವಾಗ್ಲೂ ನೋಡ್ಬೇಡ, ನೀನಿರು, ಅವನೇ ತಾನಾಗಿ ಬರ್ತಾನೆ. ಹಾಗಾದ್ರೆ ಗುರುವೇ ಬರ್ತಾನ? ಕಾದಿರ್ತೇನೆ ಅಂತ ಈ ಹುಡುಗ ಆವತ್ತರಿಂದ ಕಾಯುತ್ತಿದ್ದಾನಂತೆ ಗುರುವಿಗಾಗಿ. ಇಲ್ಲಿ ಈ ಹುಡುಗ ಒಂದು ದಿನ ಹುಡುಗರ ಜೊತೆಯಲ್ಲಿ ಆಟವಾಡ್ತಾ ಇದ್ದಾನೆ, ಅದೇ ಮಾರ್ಗವಾಗಿ ಕಬೀರ್ ದಾಸರು ಬರ್ತಾ ಇದ್ದಾರೆ. ಆ ಕಬೀರ್ ದಾಸರು ರಾಮ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾರೆ, ರಾಮ ರಾಮ ರಾಮ ರಾಮ ರಾಮ. ಈ ಹುಡುಗರು ಮಾತಾಡ್ತಿದ್ರು, ಲೋ ಇವ್ರು ಕಬೀರ್ರ ಕಾಣು. ಏನು ಕಬೀರ್ರು ಅಂದ್ರೆ, ಇವರು ರಾಮದೇವನ ಜೊತೆಲಿ ಮಾತಾಡ್ತಾರಂತೆ, ರಾಮ ಇವ್ರು ಹೇಳ್ದಂಗೆಲ್ಲ ಕೇಳ್ತಾನಂತೆ. ಮಕ್ಕಳು ಮಾತಾಡೋದು ಬಲು ಚಂದ ಅವರಿಗೆ, ಈ ಪ್ರಪಂಚದಲ್ಲಿ ಇನ್ನೇನು ಗೊತ್ತಾಗಲ್ಲ, ಮುಗ್ಧವಾಗಿರ್ತಾರೆ, ಅವರ ಮಾತನ್ನು ಕೇಳ್ತಿದ್ರೇನೆ ಆನಂದ. ಇಲ್ಲಿ ಈ ಮಕ್ಕಳು ಮಾತನಾಡ್ತಾ ಇದ್ರೆ ಕಬೀರ್ ದಾಸರು ಬರ್ತಿದ್ದಾರೆ, ರಾಮ ರಾಮ ರಾಮ ರಾಮ. ನಿಮ್ ಪಾದ ಹಿಡಿದಿದ್ದೀನಿ, ಈ ಪಾದ ಬಿಡೋದಿಲ್ಲ ನಾನು. ಅಪ್ಪ ಏನ್ ಬೇಕೋ ನಿನಗೆ? ಏನಿಲ್ಲ ಗುರುಗಳೇ, ಒಂದೆರಡು ಮೂರು ಮಾತು ಹೇಳ್ಕೊಟ್ಬಿಡಿ, ಬಿಟ್ಬಿಡ್ತೀನಿ. ಇವ್ರು ಯೋಚನೆ ಮಾಡಿದ್ರು, ಏನ್ ಕೇಳ್ತಾನ ಇವನು, ಪೆಪರ್ಮೆಂಟ್ ಮಾಡೋದು ಹೆಂಗೆ ಅಂತ ಕೇಳ್ತಾನೋ ಏನೋ, ಅಥವಾ ಈ ಕಡಲೆಪುರಿ ಮಾಡೋದು ಹೆಂಗೆ ಅಂತ ಕೇಳ್ತಾನೇನೋ. ಮಕ್ಕಳು ಆಗಬಹುದಪ್ಪ, ನಿನಗೇನ್ ಬೇಕೋ ಹೇಳ್ಕೊಡ್ತೀನಿ ಬಿಡೋ. ಇವನೇನ್ ಮಾಡ್ದ, ಪಾದ ಹೇಳ್ಕೊಂಡಿದ್ದವನು, ಗುರುಗಳೇ ಹಂಗಂದ್ರೆ ಬಿಡ್ತೀನ, ಮತ್ತಿನ್ನೇನಪ್ಪ, ರಾಮ ಪಾದ ಸಾಕ್ಷಿ ಹೇಳಿ. ಕಬೀರದಾಸ ಅಂದ್ರು, ರಾಮ ರಾಮ ರಾಮ ರಾಮ ರಾಮ, ಎಂತ ದೊಡ್ಡ ಮಾತಾಡ್ತಾನೆ ಹುಡುಗ, ರಾಮನ್ ಪಾದದ ಮೇಲೆ ಆಣೆ ಹೇಳು ಅಂತಾನಲ್ಲ. ಅಪ್ಪ ರಾಮ ಪಾದದ ಮೇಲೆ ಆಣೆ ಹೇಳ್ತೀನಿ, ಆದ್ರೆ ನನಗೆ ಗೊತ್ತಿದ್ರೆ ನಿನಗೆ ಹೇಳ್ಕೊಡ್ತೀನಿ, ಇಲ್ದಿದ್ರಿಲ್ಲ. ಆಗ್ಬೋದು ಗುರುಗಳೇ, ತಥಾಸ್ತು. ಏನ್ ಹೇಳು? ಏನಿಲ್ಲ ಗುರುಗಳೇ, ರಾಮ ಅನ್ನೋನ್ ಯಾರು, ಎಲ್ಲಿದ್ದಾನೆ, ಅವ್ನ್ ನೋಡೋದ್ ಹೇಗೆ ಅಷ್ಟು ಹೇಳ್ಕೊಟ್ಬಿಡಿ. ಮಾತು ಕೊಟ್ಟ ಈ ಕಬೀರ್ ದಾಸರು ಅಂತಾರೆ, ಅಪ್ಪ ನೀನಿನ್ನು ಚಿಕ್ಕವನಲ್ಲೋ, ಅವನಂತಾನೆ ಚಿಕ್ಕವನಂದ ಮಾತ್ರಕ್ಕೆ ನೀವು ನನ್ನನ್ನು ದೂರ ಮಾಡಿಬಿಡ್ತೀರ ಗುರುಗಳೇ. ಚಿಕ್ಕವನೇ ಅಲ್ಲದೆ ಪ್ರಹ್ಲಾದ, ಚಿಕ್ಕವನೇ ಅಲ್ಲದೆ ಮಾರ್ಕಂಡೇಯ, ಚಿಕ್ಕವನೇ ಅಲ್ಲದೆ ಧ್ರುವರಾಯ. ಗುರುಗಳೇ ಬೆಂಕಿ ಗಿಳಿ ಚಿಕ್ಕದು ನಿಜ, ಹುಲ್ಲಿನ ಮೆದೆಯ ಮೇಲೆ ಎಸೆದರೆ ಸುಡದೆ ಮೆದೆಯನ್ನ. ಅಯ್ಯ ಹೇಳು ಅಂತ ಹೇಳಿ ತಲೆಯ ಮೇಲೆ ಕೈಯಿಟ್ಟು ಕಬೀರದಾಸರು ಹೇಳ್ತಾರೆ, ಹೃದಯ ಮಂದಿರವೆಂಬುದು ಅಯೋಧ್ಯ ನಗರಿ, ಶುದ್ಧ ಬ್ರಹ್ಮನೇ ದಶರಥ. ಅವನಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಂಬ ಮೂರು ಜನ ಹೆಂಡತಿಯರು. ಆ ಜ್ಞಾನಶಕ್ತಿ ಎಂಬತಕ್ಕಂತ ಕೌಸಲ್ಯೆಯಲ್ಲಿ ಹುಟ್ಟಿದವನೇ ಜ್ಯೋತಿ ಸ್ವರೂಪನಾದ ಶ್ರೀರಾಮ. ಆ ಜ್ಞಾನಮೂರ್ತಿ ಜ್ಯೋತಿ ಸ್ವರೂಪನಾದ ರಾಮನಿಗೆ ವಸು ಇಷ್ಟ ವಸಿಷ್ಠ, ವಿಶ್ವಕ್ಕೆ ಮಿತ್ರ ವಿಶ್ವಾಮಿತ್ರ, ಇಬ್ಬರೂ ಸೇರಿ ಮುಕ್ತಿಕಾಂತ ಎಂಬತಕ್ಕಂಥ ಸೀತೆಯನ್ನು ತಂದು ರಾಮ ಎಂಬ ಜ್ಯೋತಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಆ ಸೀತಾ ಕಲ್ಯಾಣವಾಯಿತು ಅಂದ್ರೆ ಲೋಕ ಕಲ್ಯಾಣವಾಯಿತು. ಅಯ್ಯ ಆತ್ಮ ಮತ್ತು ಮುಕ್ತಿ ಎರಡು ಒಂದಾದಾಗ ಇಚ್ಛಾಶಕ್ತಿ ಎಂಬತಕ್ಕಂಥ ಕೈಕೆಗೆ ಮಾಯಾ ಎಂಬ ಮಂಥನೆಯು ಸೇರಿ ರಾಮ ಎಂಬತಕ್ಕಂಥ ಜ್ಯೋತಿಯನ್ನು ಕಷ್ಟ ಎಂಬ ಕಾಡಿಗಟ್ಟಿದರಯ್ಯ.
ಕಷ್ಟ ಎಂಬ ಕಾಡಿಗೆ ಜ್ಯೋತಿ ಹೋಗುವಾಗ ಮುಕ್ತಿ ಹೇಳುತ್ತಂತೆ, ಪರಮಾತ್ಮ ನೀನಲ್ಲಿದ್ದರೆ ನಾನು ಅಲ್ಲಿರಬೇಕಾದ್ದರಿಂದ ನಾನು ಸಂಗಡ ಬಂದೆ. ಅವರಿಬ್ಬರು ಹೋಗುವಾಗ ಈ ಕಡೆ ಕ್ರಿಯಾಶುದ್ಧಿ ಎಂಬತಕ್ಕಂಥ ಮಹಾಗುಣ ಸಂಪನ್ನನಾದ ಲಕ್ಷ್ಮಣ, ಕ್ರಿಯಾಗುಣ, ಅವನು ಹೇಳ್ತಾನೆ, ಅಣ್ಣ ಎಲ್ಲಿ ಮುಕ್ತಿ ಜ್ಯೋತಿ ಇದೆಯೋ ಅದನ್ನು ಸೇರಬೇಕಾದ್ರೆ ಕ್ರಿಯೆ ಇರಬೇಕಾದ್ದರಿಂದ ನಾನು ಬರ್ತೇನೋ. ಕ್ರಿಯಾಗುಣ ಸಂಪನ್ನನಾದ ಲಕ್ಷ್ಮಣ, ಜ್ಯೋತಿ ಸ್ವರೂಪನಾದ ರಾಮ, ಮುಕ್ತಿಗಾಂತ ಎಂಬ ಸೀತೆ ಕಷ್ಟ ಎಂಬ ಕಾಡಿನಲ್ಲಿ ಅಲಿಯುತ್ತಿದ್ದರೆ, ಸಪ್ತವ್ಯಸನ ಎಂಬ ಸಮುದ್ರದ ಮಧ್ಯದಲ್ಲಿ ಅಂಧಕಾರ ಎಂಬುದೊಂದು ಲಂಕಾಪಟ್ಟಣ, ಆ ಅಂಧಕಾರ ಎಂಬ ಲಂಕಾಪಟ್ಟಣಕ್ಕೆ ದಶವಿದ ಮಮಕಾರ ಎಂಬ ರಾವಣನೇ ರಾಜ. ಈ ದಶವಿದ ಮಮಕಾರ ಎಂಬ ದಶಾನನಾದ ರಾವಣ ತನಗೆ ತಾನೇ ಬರದೇ ಇರುವ ಮುಕ್ತಿ ಎಂಬ ಸೀತೆಯನ್ನು ಕದ್ದು ತಂದು ತಾನು ಶೋಕವನದಲ್ಲಿ ಬಚ್ಚಿಟ್ಟ. ಮುಕ್ತಿ ಮಾಯವಾದ ಕೂಡಲೇ ಜ್ಯೋತಿ ಅಲುಗಾಡಿತಂತೆ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಮುಕ್ತಿ, ಎಲ್ಲಿ ನನ್ನ ಸೀತಾ ಎಂದು ಈ ಆತ್ಮ ರಾಮ ಅಲುಗಾಡುತ್ತಿದ್ದರೆ, ಬುದ್ಧಿ ಎಂಬತಕ್ಕಂಥ ಆಂಜನೇಯ 77 ಕೋಟಿ ನರನಾಡಿಗಳೆಂಬ ಕಪಿವೀರರನ್ನು ಜತಗೂಡಿಸಿಕೊಂಡು ಬಂದು ರಾಮ ಎಂಬತಕ್ಕಂಥ ಅವನ ಜೊತೆ ಸೇರಿ ಈ ಸಪ್ತವ್ಯಸನ ಎಂಬ ಸಮುದ್ರಕ್ಕೆ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಜ್ಯೋತಿ ಎಂಬ ರಾಮನನ್ನು ಕರೆತಂದು ದಶವಿದ ಮಮಕಾರ ಎಂಬ ರಾವಣನನ್ನು ಸಂಹಾರ ಮಾಡಿ ದಶವಿದ ಮಮಕಾರದ ಬಂಧನದೊಳಗೆ ಅಡಕಲಾಗಿದ್ದ ಮುಕ್ತಿ ಎಂಬ ಸೀತೆಯನ್ನು ಬಿಡಿಸಿ ತಂದು ಎಲ್ಲರ ಹೃದಯ ಮಂದಿರ ಎಂಬ ಅಯೋಧ್ಯಾ ನಗರದಲ್ಲಿ ಸದಾ ಪಟ್ಟಾಭಿಷಿಕ್ತನಾಗಿ ಎಂದೆಂದು ವಿರಾಜಮಾನನಾಗಿರ್ತಾನೆ ಎಂಬುದೇ ಸಂಪೂರ್ಣ ರಾಮಾಯಣದ ಕಥಾಭಾಗ. ಇದನ್ನ ಆಧ್ಯಾತ್ಮಿಕ ರಾಮಾಯಣ ಅಂತ ಹೇಳ್ತಾರೆ. ಕಬೀರದಾಸರು ಕೇಳ್ತಾರೆ ಹುಡುಗನನ್ನ, ಅಪ್ಪ ಈಗ ಹೇಳು ಎಲ್ಲಿದ್ದಾನೆ ರಾಮ? ಹಾಗಂದ ಕೂಡಲೇ ಆ ಹುಡುಗ ಎದೆ ಮುಟ್ಟಿ ಹೇಳ್ತಾನೆ, ಮನ

ತನ್ನೈ ಅದೇನ್ ಹಿಡ್ಕೊಂಡಿರ್ತಾನೆ ಗುರುಗಳೇ, ರಾಮ ನನ್ನ ಮನಸ್ಸಿನಲ್ಲೇ ಇದ್ದಾನೆ ಗುರುಗಳೇ, ಇಲ್ಲೇ ವಾಸ ಮಾಡ್ತಾನೆ ಗುರುಗಳೇ. ಈಗ ನನಗೆ ತಿಳಿಯಿತು ರಾಮನೆಂದರೆ ಯಾರು, ಅವನನ್ನು ನೋಡುವುದು ಹೇಗೆ ಅಂತ. ನಿಮ್ಮ ಆಶೀರ್ವಾದದಿಂದ ಧನ್ಯನಾದ, ಜಯ ಗುರುದೇ. ಹಾಗಂದ ಕೂಡಲೇ ಕಬೀರದಾಸರು ಹೇಳಿದ್ರು, ಮಗನೇ ಇಂದಿನಿಂದ ನೀನು ದಾಸನಾದೆ. ದಾಸನಾದೆ ಅಂದ್ರೆ ಯಾರಿಗೆ ದಾಸನಾದೆ? ಶ್ರೀರಾಮನಿಗೆ ದಾಸನಾದೆ. ಇಂದಿನಿಂದ ನಿನ್ನ ಹೆಸರು ರಾಮದಾಸ. ಇಲ್ಲಿ ಮಹಾನುಭಾವನಾದ ಗೋಪನ್ನ ರಾಮದಾಸ ಎಂಬ ಹೆಸರಿನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರಂತೆ. ಹೇ ರಾಮಚಂದ್ರ, ರಘುವೀರ ಸಮರ್ಥ, ನೀರಲ್ಲದೆ ನಮ್ಮನ್ನು ಕಾಪಾಡತಕ್ಕಂಥ ಅವರು ಯಾರು? ಮಹಾನುಭಾವರಾದ ರಾಮದಾಸರು ಬೆಳೆದು ಸ್ವಲ್ಪ ದೊಡ್ಡವರಾಗುವುದರೊಳಗಾಗಿ ತಂದೆಯಾದ ಲಿಂಗಣ್ಣ ಮಂತ್ರಿ ಅವರಿಗೆ ವಿಶೇಷವಾದ ರೀತಿಯಲ್ಲಿ ವಿವಾಹವನ್ನು ಮಾಡಿದ್ದಾರೆ. ರಾಮದಾಸರ ಹೆಂಡತಿಯ ಹೆಸರು ಕಮಲಾಂಬ. ಕಮಲಾಂಬ ಎಂಬ ಹೆಂಡತಿಯಿಂದಲಗೂಡಿ ಕಾಲಯಾಪನ ಮಾಡುತ್ತಿದ್ದರೆ ಸ್ವಲ್ಪ ಕಾಲದಲ್ಲಿ ತಂದೆಯಾದ ಲಿಂಗಣ್ಣ ಮಂತ್ರಿ ಮತ್ತು ಕಾಮಾಂಬ ಇಬ್ಬರು ಹೋಗಿದ್ದಾರೆ. ರಾಮದಾಸರೇ ಮನೆಯ ಯಜಮಾನರಾದರು. ಇಲ್ಲಿ ರಾಮದಾಸರು ಪ್ರತಿ ರಾಮನವಮಿಯನ್ನು ಮಾಡುತ್ತಿದ್ದಾರೆ. ಸ್ವಲ್ಪ ಕಾಲವಾದ ಮೇಲೆ ಮಕ್ಕಳಿಲ್ಲ ಎಂಬ ಚಿಂತೆ ಇವರಿಗೂ ಆವರಿಸಿತು. ಇವರ ವಂಶದಲ್ಲಿ ಒಬ್ಬೊಬ್ಬರೇ ಮಕ್ಕಳು ಹುಟ್ಟುವ ಅಭ್ಯಾಸವೋ ವಂಶ ಪಾರಂಪರ್ಯವೋ ತಿಳಿಯದು. ಸ್ವಲ್ಪ ಕಾಲವಾದ ಮೇಲೆ ಈ ರಾಮದಾಸರಿಗೂ ಒಂದು ಗಂಡು ಮಗುವಾಯಿತು. ನಾಮಕರಣ ಶಾಸ್ತ್ರ ಕೂತರು, ಏನಂತ ಹೆಸರಿಡ್ತೀರಾ? ರಾಮದಾಸರೇ ನೀವೇ ಹೇಳಿ. ರಾಮದಾಸ ಅಂದ್ರು, ನೀವು ಯಾವ ಹೆಸರಿಟ್ಟರು ನನ್ನ ದೇವರ ಹೆಸರಿಟ್ಟು ಬಿಡ್ರಪ್ಪ, ಆಗ ನನ್ನ ಮಗನನ್ನು ಕರೆಯುವ ನೆಪದಲ್ಲಿ ನನ್ನ ದೇವರನ್ನು ಕರ್ಕೊಳ್ತೀನಿ. ಕೋದಂಡರಾಮ, ಕೋದಂಡರಾಮ ಅಂತ ನಾಮಕರಣವಾಯಿತು. ಕಾಲ ಕಳೆಯುತ್ತಲೇ ಇದೆ. ಆ ಮಗು 5 ವರ್ಷದವನಾದ. ಒಂದು ದಿನ ರಾಮನವಮಿ ನಡೆಯುತ್ತಿದೆ. ಏನು ಅತಿ ವಿಜೃಂಭಣೆಯಿಂದ ರಾಮನವಮಿ ನಡೆಯುತ್ತಿದೆ. ಈ ಕೋದಂಡರಾಮನ ಸ್ನೇಹಿತರೆಲ್ಲ ಸೇರ್ಕೊಂಡ್ರಲ್ಲ, ಕೋದಂಡರಾಮ ಕೋದಂಡರಾಮ ಅಂತ ಕೆಲಸ ಮಾಡ್ತೀಯೇನೋ? ಏನು ಅಡಿಗೆ ಮನೆಗೆ ಹೋಗಿ ನಿಮ್ಮ ಅಮ್ಮನ ಕೇಳಿ ಆ ವಿಶೇಷವಾಗಿ ತಿಂಡಿ ಮಾಡಿದಾರಲ್ಲ ಸಿಹಿ ತಿಂಡಿ, ಅದನ್ನೆಲ್ಲ ಎತ್ಕೊಂಡ್ ಬಂದ್ಬಿಡೋ, ನಾವೆಲ್ಲರೂ ಸೇರ್ಕೊಂಡು ತಿನ್ನೋಣ. ಕೋದಂಡರಾಮ ಬಂದ, ಅಮ್ಮ. ತಾಯಿ ಕೇಳಿದ್ದೇನಪ್ಪ? ಅಮ್ಮ, ಹುಡುಗರಿಗೆಲ್ಲ ಬಹಳ ಹಸಿವಾಗ್ಬಿಟ್ಟಿದೆ ಕಣಮ್ಮ, ಈ ದೊಡ್ಡವ್ರು ಯಾರು ಸೇರ್ಸಲ್ಲ ಅಂತಾರ ಕಣಮ್ಮ. ಅಮ್ಮ, ನೀನೊಂದಿಷ್ಟು ತಿಂಡಿ ಕೊಟ್ಬಿಡೆ, ನಾವು ತಿಂತೀವಿ. ತಾಯಿಗೆ ಮಗನ ಮೇಲೆ ಬಹಳ ಪ್ರೇಮ. ಬಾಚಿ ಮಗನನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳಪ್ಪ, ತಿಂಡಿ ಬೇಕ ಮಗನೇ, ಇದು ಈಗಲೇ ಕೊಡ್ತೇನೆ ತಾಳು ಅಂತ ಒಂದು ಬುಟ್ಟಿಯಲ್ಲಿ ವಿಶೇಷವಾಗಿ ಮಾಡಿದ್ದ ಸಿಹಿ ತಿಂಡಿಗಳನ್ನೆಲ್ಲ ಇಟ್ಟು ಮಗನ ಕೈ ಕೊಡ್ತಾ ಹೇಳ್ತಾಳಪ್ಪ, ನೀನೊಬ್ಬನೇ ತಿನ್ನಬೇಡ, 6 ಜನಕ್ಕೆ ಹಂಚಪ್ಪ. ಹಂಚ್ತೀನಮ್ಮ. ಹಂಚಿ ತಿನ್ನೋವಾಗ ಸುಮ್ಮನೆ ತಿನ್ನಬಾರ್ದು, ಮತ್ತೇನ್ ಮಾಡ್ಬೇಕಮ್ಮ? ರಾಮ ರಾಮ ರಾಮ ಅಂತ ದೇವರ ಹೆಸರನ್ನು ಹೇಳಿ ಆ ದೇವರ ನಾಮಾವಳಿಯನ್ನು ಹಾಡಿ ನೀನು ಹಾಡು, ಇನ್ನೊಬ್ಬರ ಕೈನಲ್ಲೂ ಹಾಡಿಸಿ ತಿಂಡಿ ತಿನ್ನಪ್ಪ. ಕೋದಂಡ ರಾಮ ಬುಟ್ಟಿ ತಗೊಂಡ ಬಂದ. ಲೇ ರಾಮ, ಲೇ ಚನ್ನಕೇಶ, ವೀರಭದ್ರ, ಲೇ ನಾಗಭೂಷಣ ಬಂದ್ರೋ ಎಲ್ಲ ಸೇರ್ಕೊಂಡು. ಎಲ್ಲಿ ಸೇರಿದ್ದಾರೆ? ಒಂದು ದೊಡ್ಡ ಕೊಳದ ಪಕ್ಕದಲ್ಲಿ ನಿಂತ್ಕೊಂಡ್ರು. ನೋಡೋ ತಿಂಡಿ ತಂದಿದ್ದೀನಿ ಅಪ್ಪ ಅಂದಲೋ, ಎಷ್ಟು ಚೆನ್ನಾಗಿದೆಯೋ ಲಾಡು, ನನಗೆ ಕೊಟ್ಬಿಡ. ಇನ್ನೊಬ್ಬ ಬಂದ, ನೀ ಲಾಡು ತಗೊಳಪ್ಪ, ಮೈಸೂರು ಪಾಕ್ ನನಗೆ ಕೊಟ್ಬಿಡು. ಹಾಗನ್ನುವಾಗ ಈ ಮಹಾನುಭಾವನಾದ ಕೋದಂಡರಾಮ ಹೇಳ್ತಾನೆ, ಎಲ್ರಿಗೂ ಎಲ್ಲ ತಿಂಡಿ ಕೊಡ್ತೀನಿ, ನಿಮ್ಗೆ ಈ ತಿಂಡಿ ಬೇಕೋ ಇನ್ನೊಂದ್ ತಿಂಡಿ ಇದೆ ಅದು ಬೇಕೋ. ಇನ್ನೊಂದ್ ತಿಂಡಿ? ಇನ್ನೊಬ್ಬ ಅಂದಲೋ, ಅದೆಲ್ಲ ಬೆಣ್ಣೆಕಾಯಿ ತುಪ್ಪದಲ್ಲಿ ಮಾಡಿದ್ದು ಅಂತ ಕಾಣುತ್ತೆ. ಇಲ್ಲಿ ಹುಡುಗರಿಗೆಲ್ಲ ಹೇಳ್ದ, ಅಯ್ಯ ಇನ್ನೊಂದ್ ತಿಂಡಿ ಇದೆ ಕಣೋ. ಯಾವುದು? ಆಲಾಪಿಸುತ ಶಿಲೆಯಾಗಿ ಬಿದ್ದಿರ್ದ ಬಾಲೆ ಅಹಲ್ಯನ್ನು ಧರಿಸಿದ ತನ್ನ ನಾಮದ ಹಲ್ವಾ ಬೇಕೋ. ಇನ್ನೊಂದು ಹಲ್ವಾ ಇದೆ, ಆ ಬಾಲೆ ಅಹಲ್ಯ ರಾಮಾನುವಾಗ ಬಂದು ಕಾಪಾಡಿದನಲ್ಲ ಆ ರಾಮನಾಮದ ಹಲ್ವಾ ಬೇಕೋ? ಇದು ಬೇಕೋ? ಮಹಿಷಾಸುರನ ಮರ್ದಿಸಿ ಮಹಿಷಾಸುರನ ಮರ್ದಿಸಿ ಮಹಿಷೋರೊಳಗೆ ವಿರಾಜಿಸಿದ ಮಹಾ

ಎಂದು ಧ್ರುವರಾಯ ಪ್ರಾರ್ಥಿಸಲು ಧಾವಿಸಿ ಬಂದ. ದಾಮೋದರ ನಾಮದ ಧಮ್ರೋಟು ಬೇಕೋ. ಹಿಂದಿ ಹೆಸರಲ್ಲೆಲ್ಲ ದೇವರ ಹೆಸರು, ಯಾವ್ದು ಬೇಕು ಒಬ್ಬ ಅಂದಲೋ. ಇವನು ಹೇಳೋದೆಲ್ಲ ಕಿವಿಗೆ ಸಿಗ್ತದೆ, ಬಾಯಿಗೆ ಸಿಕ್ಕಲ್ಲ. ಅಪ್ಪ ಅದೆಲ್ಲ ನೀನು ತಿನ್ಕೊಯ್ದು ನನಗೆ ಕೊಟ್ಬಿಡು. ಹಾಗಾದ್ರೆ ಒಂದ್ ಕೆಲಸ ಮಾಡಿ ನೀವು, ಏನು ಎಲ್ರು ರಾಮ್ ರಾಮ್ ರಾಮ ಅನ್ನ ಕೊಡ್ತೀನಿ. ಒಬ್ಬ ಅಂದ ರಾಮ್ ರಾಮ್ ರಾಮ್ ಸೀತಾ ರಾಮ್ ರಾಮ್ ರಾಮ್ ಜಯ ರಾಮ್ ಕೊಡಯ ಕೊಡಯ ಕೊಡಯ ಒಂದ್ ಕೊಡಯ. ಇನ್ನೊಬ್ಬಂದ ರಾಮ ಎಂದೆನ್ನು ಬೆನ್ನಲ್ಲ.

राम राम ఈ హుడుగా రామ్ రామ్ రామ్ రామ్ అంద. ఆ రామనామదల్లే ఈతన హృదయ హోగి సేర్కొంబిడుతుంది. ఈ హుడుగరు నోడిద్ర ఓ ఇవ తిండి గిండి కూడా హంగిల్ల, సుమన్ రామ రామ రామ రామ అంత నమ్మను ఓడ్సోవరకు సరిగే. ఒబ్బ అంద నోడపా, నన్ను లాడు ఎత్తిట్కొంబిడ్తీని, నీవెల్ల తిన్నావా తింతీని. ఇన్నప్ప అంద నాను అట్టే దమ్ రోటె ఎత్తిట్కొంబిడ్తీని ఆమెలు తింతీని. ಲೈ ಮುಟ್ಟ ಬೇಡ, ಏ ಎತ್ ಬೇಡ, ಎಲ್ಲ ಹೊರಟುಬಿಟ್ರು. ನನಗೆ ತನಗೆ ನನಗೆ ತನಗೆ ನನಗೆ ತನಗೆ ನನಗೆ ತನಗೆ ಅಂತ ಹೋಗುವಾಗ ಆ ಕೋದನ್ ರಾಮನನ್ನ ಒಬ್ಬ ತಳ್ಳಿ ತಿಂಡಿ ಎತ್ಕೊಂಡ. ತಳ್ಳಿದಾಗ ಹಿಂದ್ಗಡೆನೆ ಕೊಳವಿತ್ತು, ಕೊಳದಲ್ಲಿ ಜಾರಿ ಬಿದ್ದು ಬಿಟ್ಟ. ಹುಳ ಹುಳ ಹುಳ ಹುಳ ಹುಳ ಹುಳ ಹುಳ ಹುಳನೆ ಧ್ವರಿ ಆಯಿತು. ಈ ಬಾಲಕ ನೀರಿನೊಳಗಡೆ ಸೇರ್ಕೊಂಡ್ಬಿಟ್ಟ. ಈ ಹುಡುಗರು ತಿಂಡಿ ತಿಂತಿದ್ದವರೆಲ್ಲ ಕೋದನ್ ರಾಮ ಕೋದನ್ ರಾಮ, ಏನೋ ನಾವು ಕೋದನ್ ರಾಮನ್ ಕೊಂದಾಕ್ಬಿಟ್ವಲ್ಲೋ, ಯಾರೋ ತಳ್ಳಿಬಿಟ್ಟಿರ್ಕನು. ನಡಿ ನಡಿ, ಮೊದಲು ಹೋಗಿ ಅವ್ರ ಅಪ್ಪನಿಗೆ ಹೇಳೋಣ, ನಡಿ. ಓಡಿ ಬಂದ್ರಂತೆ ರಾಮದಾಸರು. ಎಲ್ಲರಿಗೂ ವಿತರಣೆಯನ್ನು ಮಾಡುತ್ತಿದ್ದಾರೆ. ಅಯ್ಯ, ನಾನು ಸಾಮಾನ್ಯ, ನೀವು ದೊಡ್ಡ ವ್ಯಕ್ತಿಗಳು, ನನ್ನ ಮನೆಗೆ ಬಂದಿದ್ದೀರಾ, ಇದು ನನ್ನ ಸುಯೋಗ. ದಯಮಾಡಿ ನಿಧಾನವಾಗಿ ಊಟ ಮಾಡಿ, ಸಾವಧಾನವಾಗಿ ಊಟ ಮಾಡಿ ಅಂತಿದ್ದಾರೆ. ಹುಡುಗರೆಲ್ಲ ಓಡಿ ಬಂದ್ರು. ರಾಮದಾಸಪ್ಪನರೇ, ಏನ್ರಪ್ಪ ರಾಮದಾಸಪ್ಪನರೇ, ಕೋದಂಡ ರಾಮ ಕೊಳದಲ್ಲಿ ಬಿದ್ದೋದ. ಈ ರಾಮದಾಸರಿಗೆ ಏನಂದೆ ಬಾಲಕ, ಏನಂದೆ? ನಾವೆಲ್ಲ ತಿಂಡಿ ತಿನ್ನೋಣ ಅಂತ ಕೊಳದ ಹತ್ರ ಹೋಗಿದ್ವಿ, ಆಟವಾಡುವ ಕಾಲ್ ಜಾರಿ ಕೋದಂಡ ರಾಮ ಕೊಳದಲ್ಲಿ ಬಿದ್ದೋದ. ಆ ಮಾತು ಕೇಳಿದ್ದೆ ಮಹಾಜ್ಞಾನಿಗಳಾದ ರಾಮದಾಸರು ಕೂಡ. ಏ ರಾಮ ಏ ರಾಮ ರಾಮ ರಾಮ, ಏನ್ ಪರೀಕ್ಷೆ ತಂದಿರ್ತೀಯ ಯಾ. ದಯಮಾಡಿ ಈ ಮಾತನ್ನ ಅವರ ತಾಯಿಗೆ ಹೇಳಬೇಡಿ. ಅದು ಹ್ಯಾಕ್ ಕೇಳಿಸಿದೆ ಅಂದ್ರೆ, ದಯಮಾಡಿ ಈ ಮಾತನ್ನ ಅವರ ತಾಯಿಗೆ ಹೇಳಿಬಿಡಿ. ಹೇಳಬೇಡಿ, ಹೇಳಿಬಿಡಿ ಅಂದ ಹಾಗಾಯ್ತು. ಒಬ್ಬ ಹಿಂದ್ಗಡೆಗೆ ಬಂದ, ಅಮ್ಮ ಅಮ್ಮ. ಆ ಕಮಲಮ್ಮ ಓಡಿ ಬಂದ್ರು. ಏನಪ್ಪ ತಿಂಡಿ ತಗೊಂಡೊಂದಲ್ಲ ಕೋದಂಡ್ರಾಮ, ಕೊಡ್ಲಿಲ್ವ ನಿನಗೆ? ಅವನಂತ ಅವನಲ್ವಲ್ಲ, ಹೋಗ್ಲಿ ಬಿಡು, ಅಳ್ಬೇಡ ಕಣೋ, ನಾನು ಕೊಡ್ತೀನೋ. ಇವನಂದ, ಅಮ್ಮ ನನಗೆ ತಿಂಡಿ ಬೇಡಮ್ಮ. ಕೊಡದ್ನ ಅವನ್ ನಿನ್ನ ಬರ್ಲಿ ತಾಳು, ನಿನ್ನೆದರಿಗೆ ಅವನಿಗೆ ಸರಿಯಾಗಿ ಶಿಕ್ಷೆ ಮಾಡಿಬಿಡ್ತೇನೆ. ಅಮ್ಮ ಹಂಗ್ ಮಾಡ್ಬೇಡಮ್ಮ. ಮತ್ತೇನ ಮಗು? ಅಮ್ಮ ಕೋದಂಡ್ರಾಮ ಕೊಳದಲ್ಲಿ ಬಿದ್ದೋದ ಕಣಮ್ಮ. ಈ ತಾಯಿ ಕೈಯಲ್ಲಿ ತಟ್ಟೆ ಹಿಡಿದಿದ್ದೋಳು. ಹಾ ಅಂತ ಹೇಳಲು, ಕೋದಂಡ್ರಾಮ ಕೊಳದಲ್ಲಿ ಬಿದ್ದೋದ ಅಂದ ಕೂಡ್ಲೇ ಕೋದಂಡ್ರಾಮ ಅಂತಿದ್ದೆ ತಾನು ಬಿದ್ದು. ಪಿತಾಶೋಕಂ ಷಣ್ಮಾಸಂ ಮಾತೃಶೋಕಂ ವತ್ಸರ ಭಾರ್ಯ

ರಾಮದಾಸನು ಮತ್ತು ಕಮಲಾಂಬ ಎಲ್ಲರೂ ಜನಗಳ ಜೊತೆಯಲ್ಲಿ ಕೊಳದತ್ರ ಬಂದು ನಿಂತ್ಕೊಂಡ್ರು. ರಾಮದಾಸರಂತಾರೆ, ಕೋದಂಡರಾಮ, ನನಗೆ ಗೊತ್ತಿದೆ ಈ ಲೋಕದಲ್ಲಿ ಅವತರಿಸಿದವರು ಎಂದಾದರೂ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗಬೇಕು ಅಂತ. ಆದರೆ ನಿನ್ನಂಥ ಜ್ಞಾನ ಸಂಪನ್ನನಾದ ಮಗ ಹೊರಟೋದ್ನಲ್ಲ ಅಂತ ದುಃಖವಾಗ್ತಾ ಇದೆ ಕಣೋ. ಮಗನೇ ಕೋದಂಡರಾಮ ಅಂತಿದ್ದಾರೆ. ಅಷ್ಟೊತ್ತಕ್ಕೆ ಸರಿಯಾಗಿ ಕಬೀರ್ ದಾಸರು ಬಂದ್ಬಿಟ್ರು. ಶ್ರೀರಾಮಂದ್ರು ಎಲ್ಲ ದಾರಿ ಬಿಟ್ಬಿಟ್ಟು, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಕಬೀರ್ ದಾಸರು ಬಂದ್ರು. ಕಬೀರ್ ದಾಸರು ಬಂದಿದ್ದೆ ಆ ಕೊಳದಲ್ಲಿ ಮುಗುಸುತ್ತಿರುವುದನ್ನ ಕೇಳಿ ತಾವೇ ಹೇಳ್ತಾರೆ, ರಾಮ ನಿನ್ ಭಕ್ತರ ಮಕ್ಕಳೆಲ್ಲ ಸಾಯ್ತಾರೆ ಅಂದ್ರೆ ನಿನ್ ಯಾರು ಪೂಜೆ ಮಾಡಲ್ಲ, ನಾನು ರಾಮನವಮಿ ಮದುವೆ ಮಾಡಿದೆ, ನನ್ನ ಮಗನ ಕತ್ತಿಗೆ ಕುಯ್ದು ಬಿಟ್ಟೆ. ಇಲ್ಲಿ ರಾಮದಾಸ ತನ್ನ ಮಗನ ಕಳ್ಕೊಂಡ ಅಂದ್ರೆ ನಿನ್ ಯಾರು ಪೂಜೆ ಮಾಡಲ್ಲ, ಹಂಗ ಮಾಡಬೇಡ, ದಯಮಾಡಿ ಆ ಮಗನನ್ನು ಕಳುಹಿಸಿಕೊಡು. ಶ್ರೀರಾಮಂದ್ರು. ಕೊಳದಲ್ಲಿ ಬುಳ ಬುಳ ಬುಳ ಬುಳದೆ ಧ್ವನಿ ಆಯಿತು. ಏನೋ ಧ್ವನಿ ಆಗುತ್ತಲ್ಲ ಅಂತ ನೋಡಿದ್ರೆ ಆ ಕೊಳದ ಒಂದು ಮೂಲೆಯಲ್ಲಿ ಹೊಸದಾಗಿ ನಾಮಾಕ್ಷತೆಗಳನ್ನು ಹಚ್ಚಿಕೊಂಡು ಕೋದಂಡರಾಮ ಥಟ್ ಅಂತ ಎದ್ದು ಬಂದ್ರು. ಸಪ್ಕೊಂಡ ಈ ಪಕ್ಕದಲ್ಲಿರೋರಂದ್ರು ಎಲ್ಲ ನಾಟಕ, ಅವನು ಮೊದಲೇ ಹೇಳ್ಕೊಟ್ಬಿಟ್ಟವ್ರೆ, ನೀವು ಪೊಟ್ರಲ್ಲೆಲ್ಲಾರ ಕೂತಿರು, ನಾನು ಕೂಗಿದಾಗ ಬಾ ಅಂತ. ಜ್ಞಾನಿಗಳಂಗ್ ಮಾಡಲ್ಲ. ರಾಘವೇಂದ್ರ ಸ್ವಾಮಿಗಳು ಸಬಣೂರು ದೇಸಾಯಿಗಳ ಮನೆಗೆ ಊಟಕ್ಕೆ ಹೋಗಿದ್ದಾಗ ಆ ಸಬಣೂರು ದೇಸಾಯಿಗಳ ಮಗ ಮಾವನ ಹಣ್ಣಿನ ಶೀಕರಣೆ ಮಾಡಿ ಒಂದು ತೊಟ್ಟಿಲಿಟ್ಟಿದ್ರು, ಅದರಲ್ಲಿ ಬಿದ್ದಸತ್ತೆ. ಬಹಳ ಕಷ್ಟಪಟ್ಟು ಆ ತಂದೆ ತಾಯಿಗಳು ಮುಚ್ಚಿಡೋಕೆ ಹೋಗ್ತಾರೆ, ಗುರುಗಳೇನು ಮಾಡ್ತಾರೆ, ತಗಮನಿ ಅವನನ್ನ ಅಂತ ತರಿಸಿ ಒಂದಿಷ್ಟು ನೀರು ತೆಗೆದು ಚಿಮುಕಿಸಿ ಶ್ರೀರಾಮಂದ್ರ ಅವ್ನು ಬದುಕ್ಬಿಟ್ಟ. ಒಂದ್ ಐದಾರು ಜನ ಹುಡುಗರು ಸೇರ್ಕೊಂಡ್ರು, ಸತ್ತವ್ರನ್ನೆಲ್ಲ ಬದುಕಿಸ್ತಾನಂತೆ ನೋಡೋಣ ನಡೆಯೋ. ಒಂದ್ ಚಟ್ಟ ಕಟ್ಟಿ ಪಾಪ ಬದುಕಿರೋನ್ನೇ ಮಲಗಿಸ್ಬಿಟ್ರು. ಅವನ್ ಸತ್ತವನಂಗ್ ಮಲಕಂಡ ಎತ್ಕೊಂಬಂದ್ ಗುರುಗಳ ಮುಂದೆ ಇಟ್ರು. ಗುರುಗಳೇ ಸತ್ತವಾಗ ಅವನ್ನೇ ಬದುಕಿಸಿ. ಅವ್ರಂದ್ರೆ ಯಾ ಏನ್ ಸತ್ತವ್ರನ್ನೆಲ್ಲ ಬದುಕಿಸತ್ ನನ್ಗೆ ಶಕ್ತಿ, ಅವೆಲ್ಲ ಬೇಡ ಕಣ್ರಿ, ಶ್ರೀಮಂತರ ಮಕ್ಕಳಾದ್ರೆ ಬದುಕಿಸ್ತೀರಾ, ನಮ್ ಬಡವ ಬದುಕಿಸಿ. ಹತ್ರ ಬಂದ್ ನೋಡ್ತಾರೆ ಅವ್ನ್ ಬದುಕೇ ಇದ್ದ. ಗುರುಗಳೇನ್ ಮಾಡಿದ್ರು, ಸಿಟ್ಟು ಬಂದ್ಬಿಡುತ್ತ ಅವ್ರಿಗೆ, ಅಪ್ಪ ನಾನು ಸತ್ತೋದವ್ರನ್ನ ಬದುಕಿಸ್ತೀನಿ ಅಂತ ಅನ್ಕೊಂಡಿದ್ದೀರಾ, ನಾನು ನಿಜವಾಗ್ಲೂ ಬದುಕಿರೋನ್ ಬದುಕಿಸ್ತೀನಿ ವಿನಃ ಸತ್ತವರನ್ನ ನಿಜವಾಗ್ಲೂ ಬದುಕಿಸಲ್ಲ ಅಂದ್ರು. ಸತ್ತವನನ್ನ ಅಂದ್ಕೊಳ್ಳ ಅವ್ನು ಸತ್ತೋದ. ಅವ್ರ ಬಾಯಿನಿಂದ ಬಂದ್ ಮಾತು ಸ್ವಲ್ಪ ಹೊತ್ತಾದ್ಮೇಲೆ ಇವ್ರಂದ್ರೆ ನೋಡಿದ್ರೆ ಅಂದ್ರಯ್ಯ ನಿಮ್ ಗುರುಗಳು ಬಂಡವಾಳ ಎಲ್ಲ ಹೊರಗ್ ಬಂದ್ಬಿಡ್ತು, ನಮ್ಮವನ್ ಬದುಕೇ ಅವನೇ, ಲೇ ಹೇಳೋ ಮೇಲೆ ಎದೋಳ ಮೇಲೆ ಅಂದ್ರೆ ಅವ್ನು ಸತ್ಯ ಹೋಗ್ಬಿಟ್ಟಿದ್ದ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸಾಧು ಸಜ್ಜನ ಸಂತಾಪ ಕಿಮಾಶ್ಚರ್ಯಂ ಕುಲಕ್ಷಯಂ. ಬಹು ಜನಗಳನ್ನ ಸಾಧುಗಳನ್ನ ಸಂತರನ್ನ ಗೇಲಿ ಮಾಡಬಾರದ್ರಿ, ಅಪಹಾಸ್ಯಕ್ಕೆ ಸಿಕ್ಕಾಕೊಂಬಿಟ್ರೆ ಬಲು ಕಷ್ಟ. ಅವರೇನಾದ್ರೂ ಮನಸ್ಸಿನಲ್ಲಿ ನೊಂದು ಹೋದ್ರೆ ಆ ನೋವು ನಾವು ಬಹಳ ಕಾಲ ಅನುಭವಿಸಬೇಕಾಗುತ್ತೆ. ಇಲ್ಲಿ ಭದ್ರಾಚಲಕ್ಕೆ ಹೋಗಿ ರಾಮ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಮಾರ್ಗದಲ್ಲಿ ರಾಮದಾಸರು ಕೇಳಿದ್ರು, ಗುರುಗಳೇ ಭದ್ರಾಚಲ ಅಂದ್ರೆ ಏನು? ಅಯ್ಯ ಪರ್ವತರಾಜನ ಮಗ ಒಬ್ಬ ಇದ್ದ, ಅವನ ಹೆಸರು ಭದ್ರ ಅಂತ. ಅವನು ಶಾಪಗ್ರಸ್ತನಾಗಿ ಒಂದು ಬಂಡೆ ಕಲ್ಲಾಗಿ ಬಿದ್ದಿದ್ದ. ತ್ರೇತಾಯುಗದಲ್ಲಿ ರಾಮದೇವರು ಲಕ್ಷ್ಮಣ ದೇವರು ಇವರು ಬಂದಿದ್ದೆ ಸೀತಾಮನವರು ಹುಡುಕಾಡ್ಕೊಂಡು ಬರುವಾಗ ಆ ಬೆಟ್ಟದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಂಡ್ರು ಸೀತಾದೇವಿ ಜಯ ಸಹಿತ. ಅವನಿಗೆ ಶಾಪ ವಿಮೋಚನೆ ಆಯಿತು. ಅವನು ವರ ಕೇಳಿದ, ಸ್ವಾಮಿ ಯಾವಾಗಲೂ ನಿನ್ನ ಪಾದ ನನ್ನ ತಲೆ ಮೇಲೆ ಇರಬೇಕು. ಆ ಭದ್ರ ಎಂಬ ಪರ್ವತರಾಜನ ಮಗನೇ ಒಂದು ಬೆಟ್ಟವಾಗಿ ಹುಟ್ಟಿದ. ರಾಮದೇವರು ವಿಗ್ರಹ ರೂಪದಲ್ಲಿ ಬಂದು ಒಬ್ಬ ರೆಡ್ಡಿಗರ ಹೆಂಗಸಿದ್ರು, ತಮ್ಮಲ ದಮ್ಮಕ್ಕ ಅಂತ. ಆ ತಮ್ಮಲ ದಮ್ಮಕ್ಕ ಎಂಬತಕ್ಕಂತ ರೆಡ್ಡಿಗರ ಹೆಂಗಸಿನ ಸ್ವಪ್ನದಲ್ಲಿ ಬಂದು ಹೇಳಿದರಂತೆ, ನಾನೀಗ ವಿಗ್ರಹವಾಗಿದ್ದೀನಿ, ನನ್ನನ್ನು ತಂದು ಪ್ರತಿಷ್ಠಾಪನೆ ಮಾಡು. ಆ ರೆಡ್ಡಿಗರ ಹೆಂಗಸು ತನ್ನ ಅಣ್ಣ ಸಂಬಂಧರಿಂದನ್ನೆಲ್ಲ ಕೂಡಿಸಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾ ಹನುಮತ್ ಸಮೇತವಾದ ವಿಗ್ರಹವನ್ನ ತಂದು ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಳೆ. ನಡೀರಿ ಹೋಗೋಣ. ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ ಅಂತ ಬಂದ್ರು. ಆ ದೇವಸ್ಥಾನದ ಬಾಗಿಲಿಗೆ ಬರುವಾಗ ಅಲ್ಲ ಪಾರ್ಪತ್ಯಗಾರರು ನಿಂತಿದ್ರು. ಯಾರು ಬಂದ್ರು, ಯಾರು ಬಂದ್ರು, ಅವ್ರೇನ್ ಮಾಡೋದು, ಈ ಕಡೆ ಬನ್ನಿ ಹೆಣ್ಮಕ್ಕಳೆಲ್ಲ, ಈ ಕಡೆ ಬನ್ನಿ ಗಂಡ್ಮಕ್ಕಳೆಲ್ಲ, ಈ ಕಡೆ ಬನ್ನಿ ಅಂತ ಬೇರೆ ಬೇರೆ ಭಾಗ ಮಾಡ್ತಿದ್ರು. ಈ ಕಬೀರ್ ದಾಸರು ಬಂದ ಕೂಡಲೇ ಏನ್ ಮಾಡಿದ ಅವನು, ಏ ನಿಂತ್ಕಳಯ್ಯ, ಯಾರಯ್ಯ ನೀನು? ಅಯ್ಯ ನನ್ನನ್ನು ಕಬೀರ್ ಅಂತ ಕರೀತಾರೆ, ಮಹಮದಿ ಮತಸ್ಥ ತಾನೇ? ಹೌದು ಸ್ವಾಮಿ. ಹಾಗಾದ್ರೆ ನೀನು ಒಳಗಡೆ ಬರೋಂಗಿಲ್ಲ. ಅಯ್ಯ ನಾನು ರಾಮ ಭಕ್ತ ಕಣೋ. ಎಲ್ಲ ಗೊತ್ತಾಡ ನನಗೆ, ಎಲ್ಲ ಹೇಳೋದು ಹಿಂಗೆ, ಯಾವ ಭಕ್ತರಾದರೂ ಮಹಮದೀಯ ಮತಸ್ಥ ನಮ್ಮ ದೇವಸ್ಥಾನದೊಳಗೆ ಬರೋಂಗಿಲ್ಲ. ಬಹಳ ದೂರದಿಂದ ಬಂದಿದ್ದೀನಪ್ಪ, ನನಗೊಂದಿಷ್ಟು ಅವಕಾಶ ಕೊಡು. ಒಳಗೆ ಬಿಡದೇ ಇದ್ರೂ ಚಿಂತೆ ಇಲ್ಲ, ನೀನ್ ನನಗೆ ಅವಕಾಶ ಕೊಟ್ರೆ ನಾನು ಈ ಬಾಗಿಲಲ್ಲಿ ನಿಂತು ಒಂದು ಸಲ ಬಾಗಿ ನೋಡಿ ಆ ನಮ್ಮ ರಾಮನನ್ನು ಕೊಂಡಾಡಿಬಿಟ್ಟು ಹೊರಟೋಗ್ತೀನಪ್ಪ. ಇವನಂತ ನೀನೇನಾದ್ರೂ ಒಳಗ್ ಕಾಲಿಟ್ಟೆ ಕುತ್ತಿಗೆ ಹಿಡಿದಾಚಕ್ಕೆ ತಳ್ಳಿಬಿಡ್ತೀನಿ.

ಮತ್ತೇನ್ ಮಾಡ್ಲಿ ನಾನು? ರಾಮದರ್ಶನ ನನಗಿಲ್ವೆ ಇಲ್ಲ. ಸರಿಯಪ್ಪ, ಹಾಗೆ ಮಾಡ ರಾಮದಾಸರೇ, ನಾನು ಒಳಗಡೆ ಹೋಗೋಂಗಿಲ್ವಂತಪ್ಪ, ನೀವೆಲ್ಲ ಹೋಗಿ ರಾಮ ದರ್ಶನ ಮಾಡ್ಕೊಂಡ್ ಬನ್ನಿ, ನಿಮ್ಮ ದರ್ಶನ ನಾನು ಮಾಡಿಬಿಡ್ತೀನಿ, ನನಗೆ ಪುಣ್ಯ ಬರುತ್ತೆ. ಆ ರಾಮದಾಸ ಅಂದ್ರೆ ಗುರುಗಳೇ, ನೀವೇ ನೋಡದೆ ಇರೋ ರಾಮನ್ ನಾನು ಯಾಕೆ ನೋಡೋದು? ಗುರುಗಳೇ, ನೀವು ನೋಡಬೇಕು ರಾಮನನ್ನ, ನಾನು ನೋಡಬೇಕು ನಿಮ್ಮಿಂದ ನನಗೆ ರಾಮನೇ ವಿನಃ ರಾಮನಿಂದ ನೀವಲ್ಲ. ನಡೀರಿ ಗುರುಗಳೇ, ಎಲ್ಲಾದರೂ ಒಂದು ಕೂತ್ಕೊಂಡು ಧ್ಯಾನ ಮಾಡೋಣ. ನೇರವಾಗಿ ಹೋಗಿ ಒಂದು ಮರದಡಿ ಕೂತ್ಕೊಂಡು ರಾಮ್ ರಾಮ್ ರಾಮ್ ರಾಮ್ ಅಂತ ರಾಮ್ ಧ್ಯಾನ ಮಾಡ್ತಿದ್ರು. ಈ ಪಾರ್ಪತಿಗಾರನ ಸಂತೋಷ ಏನು ಅಂದ್ರೆ ಓಡಿಸ್ಬಿಟ್ಟೆ ಅಂತ. ಪುರೋಹಿತರೇ, ಅಲಂಕಾರ ಮಾಡಿದ್ದೀರಾ? ಮಾಡಿದ್ದೀನಿ. ಬಲೆ ಬಲೆ ಬಲೆ ಪೂಜೆ ಶುರು ಮಾಡಿ. ಆ ಪುರೋಹಿತರ ಏನ್ ಮಾಡಿದ್ರು? ಶುಕ್ಲಾಂಬರಧರಂ ವಿಷ್ಣು ಮಹೇಶ್ವರಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವವಿಘ್ನೋ ಪಶಾಂತಯೇ ಅಂತ ಪರದೆ ಎಳೆದ್ರು. ಅಲ್ಲಿ ದೇವರೇ ಇಲ್ಲ. ಪುರೋಹಿತರ ಗಾಬರಿ ಆಗ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರು. ಪಾರ್ಪತ್ಯಗಾರ್ರೇ, ಅವ್ರು ಕೇಳಿದ್ರು ಏನ್ರಿ, ದೇವ್ರೇ ಇಲ್ಲ. ಏ ಸುಮ್ಮನ್ ಪೂಜೆ ಮಾಡಯ್ಯ, ದೇವ್ರಿಲ್ದೆ ದೇವಸ್ಥಾನ ಕಟ್ಸಿದೀವ ನಾವು, ಪೂಜೆ ಮಾಡು. ಸ್ವಾಮಿ, ದೇವ್ರೇ ಇಲ್ಲ ಕಣ್ರಿ, ಒಳ್ಳೆ ಗ್ರಾಚಾರ ಬಂತಲ್ಲ, ಸುಮ್ಮನ್ ಪೂಜೆ ಮಾಡಯ್ಯ. ಅವನಿಗೆ ರೇಗ್ ಬಿಡ್ತು ಪುರೋಹಿತರಿಗೆ, ಏನ್ ನಿನ್ ಕೂರ್ಸ್ ಪೂಜೆ ಮಾಡ್ಲರಯ್ಯ, ಸಲ ತಿರುಗಿ ನೋಡಯ್ಯ, ಏನ್ ಜೋರ್ ಮಾಡ್ತಾನಲ್ಲ ಅಂತ ಬಂದಿದ್ದೆ ನೋಡ್ತಾನ, ದೇವ್ರೇ ಇಲ್ಲ. ಅವನಿಗೆ ನಡ್ಕ ಬಂದ್ಬಿಟ್ಟರೆ ದೇವ್ರೆ ಎಲ್ಲಿ? ಪುರೋಹಿತರ ಅಂದ್ರು, ನನ್ ಚೆನ್ನಾಗಿ ಕೇಳ್ತೀಯ ಕಣಯ್ಯ, ದೇವ್ರೇ ಇಲ್ಲ ನೋಡಯ್ಯ. ಆ ವೇಳೆಗೆ ಸರಿಯಾಗಿ ತಮ್ಮನ ತಮ್ಮಕ್ಕ ಎಂಬ ಆ ದೇವಸ್ಥಾನ ಕಟ್ಟಿಸಿದ ತಾಯಿ ಬಂದ್ಬಿಟ್ಟು. ಆಯಮ್ಮನ ಪದ್ಧತಿ ಏನು ಅಂದ್ರೆ, ಪ್ರತಿ ದಿವಸ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ತೀರ್ಥವನ್ನು ತೆಗೆದುಕೊಳ್ಳದೆ ಊಟ ಮಾಡ್ತಿರ್ಲಿಲ್ಲ. ತಮ್ಮನ ತಮ್ಮಕ್ಕ ಬಂದು ಕೈಯನ್ನೊಡ್ಡಿದಳಂತೆ, ಪುರೋಹಿತರೆ ತೀರ್ಥವನ್ನು ಕೊಡಿ. ಆ ಪುರೋಹಿತರಿಗೆ ಭಯ ಬಂತು, ಅಮ್ಮ ಇದು ತಾಯಿ ಇದು ತೀರ್ಥ ಕೊಡೋಣ ಅಂದ್ರೆ, ಅಮ್ಮ ಅಮ್ಮ ಇದು ಏನಪ್ಪ ಅಮ್ಮ ಇದು ಮಂಗಳಾರತಿನೇ ಮಾಡ್ಲಿಲ್ಲ, ಮಂಗಳಾರತಿ ಮಾಡಿಲ್ಲ. ಏಕೆ? ಅಲ್ಲಿ ನೋಡಿ, ಅಲ್ಲಿ ನೋಡಿ ಅಂದ್ರೆ ತಲೆ ಎತ್ತಿ ನೋಡಿ, ತಲೆ ದೇವ್ರಿಲ್ಲ. ಪುರೋಹಿತರೆ, ಎಲ್ಲಿ ವಿಗ್ರಹಗಳು? ಅಮ್ಮ ಅವ್ರ್ಯಾರೋ ಕಬೀರ್ ದಾಸ್ ಅಂತ ಬಂದಿದ್ರಮ್ಮ, ಈ ನಮ್ಮ ಪಾರ್ಪತ್ಯಗಾರರು ಜೋರ್ ಮಾಡಿ ಓಡಿಸ್ಬಿಟ್ರು. ಅಮ್ಮ ಅವ್ರು ರಾಮ್ ಭಕ್ತರಲ್ವಾ, ಭಕ್ತರನ್ನ ಯಾವಾಗ ಈತ ಓಡಿಸ್ಬಿಡ್ತೋ ದೇವ್ರು ಓಡೋಗ್ಬಿಟ್ಟ ಕಣಮ್ಮ ಜೊತೆಯಲ್ಲಿ, ಇಲ್ಲವೇ ಇಲ್ಲ. ಆಗ ತಮ್ಮಲ ತಮ್ಮಕ್ಕ ಅಂತಾಳೆ, ನ್ಯಾಯವೇ ಪಾರ್ಪತ್ಯಗಾರರೇ, ನಿಮಗೆ ರಾಮನಿಗೆ ಯಾರ ಮೇಲೆ ಪ್ರೀತಿ ಗೊತ್ತೇ, ಅವರ ಭಕ್ತರ ಮೇಲೆ ಜಾಸ್ತಿ ಪ್ರೀತಿ. ನೀವು ಅವರ ಭಕ್ತರನ್ನು ಯಾವಾಗ ನೀವು ಇಷ್ಟು ಅವಮಾನ ಮಾಡ್ತಿರೋ, ದೇವರು ನಿಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾನೆ. ಹೋಗಿ ಕರ್ಕಮನ್ನಿ. ಈತ ಓಡಿ ಬಂದ, ಅಲ್ಲೆಲ್ಲ ಗುಂಪಿನಲ್ಲಿ ರಾಮ ಧ್ಯಾನ ಮಾಡ್ತಾ ಕೂತಿದ್ರು ಕಬೀರ್ ದಾಸರು. ಗುರುಗಳೇ ಪಾದ ಹಿಡ್ದ, ಅವ್ರು ನೋಡಿದ್ರು, ಯಾಕಪ್ಪ ಸ್ವಾಮಿ ನನ್ ತಪ್ಪಾಯ್ತ ಸ್ವಾಮಿ, ನಾನ್ ಮಾಡಿದ ಅಪರಾಧವಾಯ್ತ ಸ್ವಾಮಿ, ದೇವರೇ ಇಲ್ಲ, ಸಾವಿರಾರು ಜನ ಕಾದಿದ್ದಾರೆ, ಈ ಪಾಪಿಯಿಂದ ಅವರಿಗೆಲ್ಲ ದೇವರ ದರ್ಶನ ಇಲ್ದಂಗೆ ಆಗ್ಬಿಟ್ಟಿದೆ, ಬನ್ನಿ ನನ್ನಪ್ಪ ದಯಮಾಡಿಸಿ ನನ್ನಪ್ಪ. ರಾಮದಾಸರನ್ನು ಕರ್ಕೊಂಡು ಕಬೀರ್ ದಾಸರು ಬಂದು ನೋಡ್ತಾರೆ, ವಿಗ್ರಹವೇ ಇಲ್ಲ. ನಗ್ತಾರೆ ಕಬೀರ್ ದಾಸರು. ಎಲ್ರು ನಾಟಕ ಆಡ್ತಾರೆ ಅಂದ್ರೆ ನೀನು ನಾಟಕ ಆಡ್ತೀಯ, ಪರ್ದೆ ಹಾಕೊಂಡ್ಬಿಟ್ಟಿದೆ ಎಲ್ರಿಗೂ ಕಾಣದೆ ಇರೋಂಗೆ. ಹಂಗ್ ಮಾಡ್ಬೇಡ ರಾಮಪ್ಪ, ಅಲ್ಲಿ ನೋಡಿ ಎಷ್ಟೋ ಜನ ಕಾದಿದ್ದಾರೆ ನೀನ್ ನೋಡ್ಬೇಕು ಅಂತ, ನನಗೋಸ್ಕರವಾಗಿ ಹಂಗೋಗದ, ಹಂಗ್ ಮಾಡ್ಬೇಡ. ದರ್ಶನ

ಮಾಡಿದ ಭಯಂಕರ ಬೆಳಕಾಯಿತು. ಏನು ಬೆಳಕಾಯಿತಲ್ಲ ಅಂತ ನೋಡಿದರೆ ಆ ಬೆಳಕಿನಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಸೀತಾ ಸಹಿತನಾದ ರಾಮದೇವರು ಭಟ್ಟರ ಪ್ರತ್ಯಕ್ಷರಾಗಿ ಏನು ಆನಂದವಾಗಿ ನೋಡುತ್ತಿದ್ರೆ ಈ ರಾಮದಾಸರಂತಾರೆ, ರಾಮ ನಿನ್ನನ್ನು ನೋಡಿ ಮನಸ್ಸನ್ನಿಸ್ತಾ ಇದೆ, ಸರ್ವದಾ ನಿನ್ನ ಸೇವೆ ಮಾಡಿಕೊಂಡಿಲ್ಲೇ ಇರಬೇಕು, ನನಗೇನು ಬೇಡ ನಿನ್ನ ಸೇವೆ ಮಾಡಿಕೊಂಡಿಲ್ಲಿರುವಂತ ಒಂದು ಭಾಗ್ಯ ಕೊಟ್ಬಿಡು ರಾಮ, ಅನವರತ ನಿನ್ನ ನಾಮಸ್ಮರಣೆ ಮಾಡಿಕೊಂಡು ನಿನ್ನ ಧ್ಯಾನ ಮಾಡಿಕೊಂಡು ನಿನ್ನನ್ನು ನೋಡಿಕೊಂಡು ಕಾಲ ಕಳೆದು ಬಿಡ್ತೇನೆ. ರಾಮದಾಸರ ಹಿಂತಿರುಗಿ ಊರಿಗೆ ಬಂದ ಮೇಲೆ ಶ್ರೀರಾಮನಿಗೆ ಅವರನ್ನು ತಮ್ಮ ಸನ್ನಿಧಿಯಲ್ಲಿ ಇಟ್ಕೊಳ್ಬೇಕು ಅಂತ ಆಶೆ ಆಯಿತು. ಏನೋ ಹೈದರಾಬಾದ್ನ ದೊರೆ ನಿಜಾಮ ಆ ಮಹಾನುಭಾವನಾಗಿರ್ತಕ್ಕಂಥ ಪಾನೀಶ ಎಂಬ ದೊರೆಗೆ ಮನಸ್ಸಿನಲ್ಲಿ ಏನ್ ಬಂತು, ಅಕ್ಕನ ಮಾದನ್ನ ಅಂತ ಮಂತ್ರಿಗಳನ್ನು ಕರೆದ. ಮಂತ್ರಿಗಳೇ ಎಲ್ಲ ಕಡೆಯಿಂದ ಕಂದಾಯ ಬರ್ತಾ ಇದೆಯಾ ಸ್ವಾಮಿ? ಎಲ್ಲ ಕಡೆಯಿಂದ ಬರ್ತಾ ಇದೆ, ಒಂದು ಕಡೆಯಿಂದ ಬರ್ತಾ ಇಲ್ಲ. ಯಾವುದ ಒಂದು ಕಡೆ? ಭದ್ರಾಚಲ. ಯಾಕೆ ಬರ್ತಾ ಇಲ್ಲ? ಅಲ್ಲಿ ಸರಿಯಾದ ತಹಸೀಲ್ದಾರ್ ಇಲ್ಲ, ಸರಿಯಾದ ತಹಸೀಲ್ದಾರ್ ಇಲ್ವೇ? ಯಾಕೆ? ನಿಮ್ಮ ಕಡೆಯಲ್ಲಿ ಯಾರು ಇಲ್ವಾ? ಇದ್ದಾರೆ ಸ್ವಾಮಿ, ನಮ್ಮ ಕಡೆಯಲ್ಲಿ ಒಬ್ಬರಿದ್ದಾನೆ, ಆತನ ಹೆಸರು ಗೋಪನ್ನ ಅಂತ. ಸ್ವಾಮಿ ಅವನು ರಾಮ ಭಕ್ತನಾದ್ದರಿಂದ ಅವನನ್ನು ರಾಮದಾಸ್ ರಾಮದಾಸ್ ಅಂತ ಕರೆಯುತ್ತಿದ್ದಾರೆ. ಸ್ವಾಮಿ ನಿಷ್ಠಾವಂತರಾದ್ದರಿಂದ ಅವನ ಕೆಲಸ ಕೊಡಬಹುದು. ಅಚ್ಛಾ ಅವನಿಗೆ ಕೆಲಸ ಕೊಟ್ಬಿಡಿ. ಭದ್ರಾಚಲದಲ್ಲಿ ರಾಮದಾಸರಿಗೆ ತಹಸೀಲ್ದಾರ್ ಕೆಲಸ ಬಂದಿದೆ. ರಾಮದಾಸರ ಪತ್ರ ಓದಿದ್ರು, ಆ ಪತ್ರ ಓದಿ ಹೇಳ್ತಾರೆ, ರಾಮ ನನಗೆ ನಿನ್ನ ಸನ್ನಿಧಿಯಲ್ಲೇ ಕೆಲಸ ಕೊಟ್ಟಿದ್ದೀಯ ನಮ್ಮಪ್ಪ. ನಮೋ ನಮಃ ಶ್ರೀರಾಮ್ ಅಂತ ಹೇಳಿ ಭದ್ರಾಚಲಕ್ಕೆ ತಹಸೀಲ್ದಾರರಾಗಿ ಮಹಾನುಭಾವರಾದ ರಾಮದಾಸರು ಬಂದು ಸೇರಿದ್ದಾರೆ. ರಾಮದಾಸರು ಬಂದು ಭದ್ರಾಚಲದಲ್ಲಿ ಸೇರಿದರು ತಹಸೀಲ್ದಾರರಾಗಿ. ಜನ ಹೆದರ್ಕೊಂಡ್ರು, ಯಾರೋ ಹೊಸ ತಹಸೀಲ್ದಾರ್ ಬಂದಿದ್ದಾರೆ ಏನ್ ಮಾಡ್ತಾರೋ, ಹೊಸ ತಹಸೀಲ್ದಾರ್ ಬಂದಿದ್ದಾರೆ ಏನ್ ಮಾಡ್ತಾರೋ ಅಂದ್ರೆ, ಆ ಮಹಾನುಭಾವರಾದ ತಹಸೀಲ್ದಾರರಾಗಿದ್ದ ರಾಮದಾಸರು ಸಂಧ್ಯಾಕಾಲವಾಯಿತು ಅಂದರೆ ತಾವು ರಾಜಕಾರ್ಯದಲ್ಲಿ ಧರಿಸಬೇಕಾದ ಉಡುಪನ್ನೆಲ್ಲ ಕಣಚಿಟ್ಟು ನಾಮಾಕ್ಷದ ಗಂಧ ತಿಲಕವನ್ನು ಹಚ್ಚಿಕೊಂಡು ತುಳಸಿ ಮಣಿ ಹಾಕೊಂಡು ಕೈಯಲ್ಲಿ ತಾಳ ಹಿಡ್ಕೊಂಡು ರಾಮ ರಾಮ ರಾಮ ರಾಮ ರಾಮ ರಾಮ ಅಂತ ರಾಮ ಧ್ಯಾನ ಮಾಡಿಕೊಂಡು ಊರೆಲ್ಲ ಭಜನೆ ಮಾಡ್ತಾರೆ. ಆ ತುಳಸಿ ಮಣಿ ನಾಮ ಹಾಕೊಂಡು ಕುಣ್ಕೊಂಡು ರಾಮ ಧ್ಯಾನ ಮಾಡ್ತಿದ್ರೆ ಮೊದಲು ಮೊದಲು ಜನ ಏನಂದ್ರು ಅಂದ್ರೆ ಹುಚ್ಚ ಅಂದ್ರು, ಆಮೇಲೆ ಯಾರೋ ದೈವ ಭಕ್ತರು ಅಂತ ಜೊತೆಗೆ ಸೇರ್ಕೊಂಡ್ರು, ಕೊನೆಗೆ ಶಿಷ್ಯರಾದ್ರು. ಒಬ್ಬರಿಂದ ಇಬ್ಬರಾಗಿ ಇಬ್ಬರಿಂದ ನೂರಾಗಿ ಸಾವಿರಾರು ಮಂದಿ ಶಿಷ್ಯರಾದರು ರಾಮದಾಸರಿಗೆ. ರಾಮದಾಸರು ಅಖಂಡವಾಗಿ ರಾಮನ ಸೇವೆ ಮಾಡ್ತಾರೆ, ಆ ರಾಮ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಕೊನೆಗೆ ಒಂದ್ ದಿವಸ ಕೇಳಿದ್ರಂತೆ, ಏನ್ರಪ್ಪ 600,000 ದ್ರವ್ಯ ಉಳಿಸ್ಕೊಂಡ್ಬಿಟ್ಟಿದ್ದೀರಾ ನೀವು, ಸರ್ಕಾರಕ್ಕೆ ಕೊಡಬೇಕಾದ್ದು ಕೊಟ್ಬಿಡ್ರೋ. ಊರ್ನವ್ರು ಹೇಳಿದ್ರು, ಲೇ ಊರುಗಳೇ ಕೇಳಿದ್ಮೇಲೆ ಇಟ್ಕೊಂಡಿರಬಾರ್ದು, ಕೊಟ್ಬಿಡ್ರೋ. ಎಲ್ಲ ತಂದು 600,000 ಸುರಿದು ಬಿಟ್ರು. ರಾಮದಾಸರು ಯೋಚನೆ ಮಾಡಿದ್ರು, ಈ ನಾಡಿನ ದೊರೆ ಮಹಮದೀಯ, ಅವನಿಗೆ ನಮ್ಮ ದೇವರ ಮೇಲೆ ಭಕ್ತಿ ಇಲ್ಲ, ಈ ಹಣ ಕೊಟ್ರೆ ತಗೊಂಡೋಗಿ ಬೊಗ್ಗಸದಲ್ಲಿ ಹಾಕ್ಬಿಡ್ತಾನೆ, ನಮ್ಮ ದೇವರ ಈ ದೇವಸ್ಥಾನಕ್ಕೆ ಆತ ಹೆಚ್ಚಿನ ವಿನಿಯೋಗ ಮಾಡಲ್ಲ, ಆತನಿಗೆ ತಿಳುವಳಿಕೆ ಬರೋ ಹಂಗೆ ಮಾಡಿ ಈ ದೇವಸ್ಥಾನವನ್ನು ವೃದ್ಧಿ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಮನಸ್ಸು ಬಂದಿದ್ದೆ. ಪತ್ರ ಬರೆದು ಈ 600,000 ದ್ರವ್ಯವನ್ನೇನು ಮಾಡಿದ್ದಾರೆ, ಭದ್ರಾಚಲದಲ್ಲಿ ದೇವಸ್ಥಾನಕ್ಕಾಗಿ ವಿನಿಯೋಗ ಮಾಡಿಬಿಟ್ರು. ಎಲ್ಲ ಮಾಡಿಬಿಟ್ರ ಇಲ್ವೋ, ಯಾರೋ ಒಬ್ಬ ನೋಡ್ದ, ಓಹೋ ಸರ್ಕಾರದ ದುಡ್ಡೆಲ್ಲ ತಿಂದ್ಬಿಟ್ಟ ಅಂತ ಒಂದು ಪತ್ರ ಬರೆದು ಬಿಟ್ಟ ತಾನೀಶಾ ದೊರೆಗೆ. ತಾನೀಶಾ ದೊರೆ ಪತ್ರವನ್ನು ಓದಿದ, ಏನು ಬರೆದಿದ್ದಾನೆ? ದೊರೆಗಳಿಗೆ ಭದ್ರಾಚಲಕ್ಕೆ ತಹಸೀಲ್ದಾರರಾಗಿ ಬಂದಿರತಕ್ಕಂಥ ಗೋಪನ್ನ ಅಥವಾ ರಾಮದಾಸ್ ಎಂಬಾತ ನಿಮ್ಮ ಅಷ್ಟು ಹಣವನ್ನು ತಿಂದು ಮುಗಿಸಿದ, ಆ ದುಡ್ಡಿನ ಮೇಲೆ ಪ್ರಾಣ ಇಟ್ಕೊಂಡಿದ್ದ ಅವನು. ಹಾ ದುಡ್ಡೆಲ್ಲ ತಿಂದ್ಬಿಟ್ಟೆ, ನನ್ನ 600,000 ದ್ರವ್ಯಾನು ಹೊರಟೈತೆ. ಕೌನೈ ಬಾಹೇರ್, ಕೌನೈ ಬಾಹೇರ್ ಅಂದ್ರೆ ಸಿಪಾಯಿಗಳು ಬಂದರು, ಕ್ಯಾ ಹೇ ಹುಕುಂ ಮಹಾರಾಜ್, ಯಾವ ಈಗಲೇ ಹೋಗಿ ಆ ಭದ್ರಾಚಲದಲ್ಲಿರ್ತಕ್ಕಂಥ ತಹಸೀಲ್ದಾರ್ ರಾಮದಾಸನನ್ನು ಖೈದು ಮಾಡಿ ಹೇಳ್ಕೊ ಬನ್ನಿ. ಸಿಪಾಯಿಗಳು ಕುದುರೆಯನ್ನು ಹತ್ತಿದರು, ಭದ್ರಾಚಲಕ್ಕೆ ಬಂದರು. ಇವರು ರಾಮ ಧ್ಯಾನ ಮಾಡ್ತಾ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಹೀಗೆ ಪ್ರಸಾದವನ್ನು ಹೀಗಂದಾಗ ಭಟ್ಟನ ಕೈ ಹಿಡಿದ ಒಬ್ಬ ಸಿಪಾಯಿ. ರಾಮದಾಸರು ನೋಡಿದ್ರು, ಯಾರಪ್ಪ ನೀನು? ಸ್ವಾಮಿ ನಾನು ಹೈದರಾಬಾದ್ನಿಂದ ಬಂದಿರೋ ಸಿಪಾಯಿ, ಏನು ವಿಚಾರ ನೋಡಿ ಅಂತ ಪತ್ರ ಕೊಟ್ಟ. ಅದಕ್ಕೆ ಹುಕುಂನಾಮ ಅಂತ ಆಜ್ಞಾಪತ್ರ. ಆ ಆಜ್ಞಾಪತ್ರವನ್ನು ಓದಿದ ರಾಮದಾಸರು, ಓದಿ ಹೇಳ್ತಿದ್ದಾರೆ, ಆಹಾ ನನ್ನನ್ನು ಕೈದು ಮಾಡಿ ಹೇಳ್ಕೊಂಬರ ಕೇಳಿದ್ದಾರ? ಶ್ರೀರಾಮ್ ಅಂತ ಕೈ ಹೀಗಂದ್ರು, ಶ್ರೀರಾಮ್ ಅಂತ ಕೈ ಹೀಗಂದ್ರೆ ಕಬ್ಬಿಣದ ಸಂಕೋಲೆಗಳನ್ನು ಹಾಕ್ತಿದ್ರಂತೆ. ಇದನ್ನೇ ನೋಡುತ್ತಿದ್ದಂತ ಹೆಂಡತಿ
ಐ ಎಂ ಅ ಮಹಾಸಾಧ್ವಿ. ಅಯ್ಯಯ್ಯೋ ಇದೇನ್ ಮಾಡ್ತಾ ಇದ್ದೀರಾ ಅನ್ನೋ ಮಟ್ಟದವಳಲ್ಲ. ಆ ದುಃಖವನ್ನು ಒಳಗೆ ನುಂಬಿಕೊಂಡು ತುಟಿಯನ್ನು ಗಡಗಡಗಡನೆ ನಡುಗುತ್ತಿದೆ, ತರತರನೆ ನಡುಗ್ತಾ ಇದ್ದಾಳಂತೆ. ರಾಮದಾಸರು ಇದನ್ನು ನೋಡಿಬಿಟ್ಟು ಹೇಳಿದರು, ಕಮಲ ಭಯಪಡುತ್ತಿದ್ದೀಯ ಕಮಲ, ಇದು ಯಾವ ಸೆರೆಯೇ? ಇವರು ಎಳ್ಕೊಂಡು ಹೋಗಿ ನನ್ನ ದೇಹವನ್ನ ಸೆರೆ ಹಿಡಿತಾರಷ್ಟೇ, ಆದರೆ ನನ್ನ ಮನಸ್ಸನ್ನೇನಾದ್ರೂ ಸೆರೆ ಹಿಡಿಯೋಕೆ ಇವರಿಂದ ಆಗುತ್ತೋ? ಭಯಪಡಬೇಡ, ನಾನು ನನ್ನ ಧೊರೆಗೆ ಹೋಗಿ ಸತ್ಯವಾದ ವಿಚಾರವನ್ನ ಹೇಳಿ ಜಾಗೃತಿಯಾಗಿ ಬಂದ್ಬಿಡ್ತೇನೆ. ಕೋದಂಡರಾಮ, ಕೋದಂಡರಾಮ, ಕೋದಂಡರಾಮ ಓಡಿ ಬಂದಪ್ಪ. ಆ ಮಗುವಿನ ಕಣ್ಣಲ್ಲಿ ನೀರು. ಅಪ್ಪಾ, ತಂದೆ ಮಗನ ಮುಖ ಹಿಡ್ಕೊಂಡು ಹೇಳ್ತಾನೆ, ಕೋದಂಡರಾಮ ನಾನಿಲ್ಲದೆ ಇರುವಾಗ ನನಗೆ ಪ್ರತಿನಿಧಿ ನೀನೇ ತಾನೆ? ಇಲ್ಲಿ ಯಾರೇ ಭಕ್ತರು ಬಂದರೂ ಅವರ ಸೇವೆಯನ್ನು ಮಾಡು. ನಿತ್ಯದಲ್ಲಿ ರಾಮನ ಸೇವೆಗೆ ಏನು ಕುಂದಾಗಬಾರದು ಅದನ್ನು ಗಮನಿಸು. ಶ್ರೀರಾಮ ಹೊರಟು ಹೊರಟು ಬಂದರೆ ತಾನೀಶಾದರೆ ದರ್ಬಾರ್ನಲ್ಲಿ ಕುಳಿತಿದ್ದ, ಕರ ತಂದಿದ್ದೆ ನಿಲ್ಸದ್ರು ಎದುರಿಗೆ. ತಾನೀಶ ಕೇಳಿದ, ಅಚ್ಛಾ ರಾಮದಾಸ್ ಗೋಪನ್ನ, ಕಹಾ ಹೈ ಮೇರಾ 6 ಲಕ್ಷ ರೂಪಾಯಿ, ಎಲ್ಲಿ ನನ್ನ 6 ಲಕ್ಷ? ಈ ರಾಮದಾಸರಂತಾರೆ, ಸ್ವಾಮಿ ಎಲ್ಲ ರಾಮನಾಮಕ್ಕೆ ವಿನಿಯೋಗಸ್ತೆ, ರಾಮನಾಮಕ್ಕೆ ವಿನಿಯೋಗಸ್ತೆ ಅಂದಾಗ ಅವನು ನಕ್ಕ. ರಾಮನಾಮ, ರಾಮನಾಮ, ಅಚ್ಛಾ ರಾಮನಾಮ, ರಾಮನಾಮ ಅಂತ ಹೇಳಿ ನನ್ನ 6 ಲಕ್ಷಕ್ಕೂ ನಾಮ ಹಾಕ್ಬಿಟ್ಟ? ಸ್ವಾಮಿ ಇಲ್ಲ ದೇವ, ಎಲ್ಲ ರಾಮನಿಗೆ ವಿನಿಯೋಗ ಮಾಡಿದೆ. ಮುಚ್ಚು ಬಾಯ್. ಯಾವ ರಾಮನಿಗಾಗಿ ನೀನು 6 ಲಕ್ಷ ವೆಚ್ಚ ಮಾಡಿದೆಯೋ ಆ ರಾಮನೇ ನನಗೆ ನನ್ನ ಹಣವನ್ನು ತಂದು ಕೊಟ್ಟು ನಿನ್ನ ಬಿಡಿಸ್ಕೊಂಡು ಹೋಗ್ಲಿ. ಅದುವರೆಗೂ ಬಿದ್ದಿರು ನೀನು ಸೆರೆಮನೆಯಲ್ಲಿ, ಯಾರಲ್ಲಿ ಹೇಳ್ಕೊಂಡು ಹೋಗಿ ಹಾಕಿವನ ಜೈಲಿಗೆ. 2 ಬಂಡೆಕಲ್ಲು ಹೀಗೆ ನಿಲ್ಲಿಸಿ ಮಧ್ಯದಲ್ಲೊಂದು ಬಂಡೆಕಲ್ಲು ಮುಚ್ಚಿಬಿಟ್ರು, ಬಾಗಿ ನಿಲ್ಲಬೇಕು ಅಷ್ಟೇ ಎತ್ತರದ ಸೆರೆಮನೆ. ಈ ರಾಮದಾಸರಂತಾರೆ, ರಾಮ ರಾಮ ರಾಮ. ಹೇ ಸೀತಾರಾಮ, ನಾನು ಸೆರೆಮನೆಯಲ್ಲಿ ವಾಸ ಮಾಡಬೇಕು ಅಂತ ನಿನ್ನಿಷ್ಟಾನಪ್ಪ. ಆ ಮಹಾರಾಜ ಏನ್ ಹೇಳಿದ್ದಾನೆ, ನೀನೇ ಬಂದು 6 ಲಕ್ಷವನ್ನು ಕೊಟ್ಟು ನನ್ನನ್ನು ಬಿಡಿಸ್ಕೊಂಡು ಹೋಗ್ಬೇಕು. ನಾನು ಕಳ್ಳ ಅಲ್ಲ ಅನ್ನೋದನ್ನ ನೀನೇ ತೋರಿಸಿಕೊಡ್ಬೇಕು, ಅದುವರೆಗೂ ನಾನು ಇಲ್ಲೇ ಇರ್ತೇನೆ. ಸೀತಾರಾಮ ಹೊರಗಡೆಗೆ ಬಂಡೆ ಕಲ್ಲನ್ನು ತಲೆದು ಎರಡು ತಂದರೆ ಚಾವಟಿಗೆನ ತೆಗೆದಿದ್ದೇನೆ ಪಾಯನ್ನು ಹೊಡಿತಾರೆ. ಹೊಡೆದರೆ ಈ ರಾಮದಾಸರ ಬಾಯಿನಲ್ಲಿ ದುಃಖ ಬರಲ್ಲ. ರಾಮ ನಿನಗೆ ಪ್ರೀತಿಯಾಗಲಿ, ರಾಮ ನಿನಗೆ ಪ್ರಿಯವಾಗಲಿ. ದಿನ ಒಂದು, ವಾರ ಒಂದು, ಮಾಸ ಒಂದು, ವರುಷ ಒಂದು, ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ವರ್ಷವಾಯಿತು, 12 ವರ್ಷ ಕಳೆದಿದೆ. ರಾಮದಾಸರ ಗಡ್ಡ ಬೀಸಗಳೆಲ್ಲ ಬೆಳೆದು ಹೀಗೆ ನಿಲ್ಲಲಿಕ್ಕಾಗದೆ ಗೂನು ಬೆನ್ನಿನವರಾಗೋದು. ಒಂದು ದಿವಸ ಹೊಟ್ಟೆ ಹಿಡ್ಕೊಂಡು ಸಂಕಟ ಆಗ್ತಾ ಇದೆಯಲ್ಲಪ್ಪ, ಹೇ ರಾಮ್ ರಾಮ್ ರಾಮ್ ರಾಮ್ ಅಂತ ಆ ಬಂಡೆ ಕಲ್ಲನ್ನು ತಡವರಿಸಿಕೊಂಡು ಎದ್ದರೆ ಗಾಳಿ ಬೆಳಕಿಗಾಗಿ ಒಂದು ಸಣ್ಣ ಕಿಂಡಿ ಇತ್ತು. ಆ ಕಿಂಡಿಯಲ್ಲಿ ಬಗ್ಗಿ ನೋಡಿದರೆ ಅಲ್ಲೊಬ್ಬ ಸಿಪಾಯಿ ನಿಂತಿದ್ದ, ಕಾವಲು ಸಿಪಾಯಿ. ರಾಮದಾಸರು ಕರೆದ್ರಪ್ಪ, ನೆನ್ನೆ ಎಲ್ಲ ಬದುಕಿದ್ದಪ್ಪ ಹೇಗೋ, ಇವತ್ತು ಬಹಳ ಸಂಕಟವಾಗ್ತಾ ಇದೆ ಕಣಯ್ಯ, ಪ್ರಾಣ ಹೋಗೋಂಗಿದೆ. ನಾನು ಕಳ್ಳ ಅಲ್ಲ ಕಣಪ್ಪ, ನಮ್ಮ ರಾಮ ಬರ್ತಾನೆ, ಬಂದು ನನ್ನ ಭಕ್ತ ಕಳ್ಳ ಅಲ್ಲ ಅಂತ ನನ್ ಬಿಡಿಸ್ಕೊಂಡು ಹೋಗ್ತಾನೆ. ಯಾ ಬಹಳ ಹಸಿವಾಗ್ತಾ ಇದೆ, ಒಂದಿಷ್ಟು ಗಂಜಿನ ಆದ್ರೂ ಕೊಡೋ. ಅವನಂತ ಗಂಜಿನ ತಾಳು ತರ್ತೇನೆ ಅಂತ ಹೋಗಿ ಅರಪಾವು ನುಚ್ಚಿಗೆ ಅರಪಾವು ಉಪ್ಪು ಬೆರೆಸಿ ಗಂಜಿ ಮಾಡಿದ್ರು. ಆ ಧರ್ಮಿಷ್ಟ ತಂದು ಸುರಿದರೆ ಈ ರಾಮದಾಸರ ಗೊತ್ತಿಲ್ಲದೆ ರಾಮ್ ರಾಮ್ ರಾಮ್ ರಾಮ ರಾಮ್. ಹೇ ಪರಮಾತ್ಮ, ಇಷ್ಟಾದ್ರೂ ನನ್ನ ಮೇಲೆ ಕರುಣೆಯನ್ನು ತೋರಿಸಿದೆಯಲ್ಲ ಅಂತ ಬಾಯಿಗಿಟ್ರು ವಿಷ. ಕಣ್ಣನ್ನು ಒರೆಸಿ ಕೆಳಗಿಟ್ಟು ಬಿಟ್ಟು ಕೆಳಗಿಟ್ಟು ಹೇಳ್ತಾರೆ, ರಾಮ ನೀನು ಇಲ್ಲ ಅಂತ ಕಾಣುತ್ತೆ, 6 ಲಕ್ಷ ನಾನೇ ತಿನ್ನ, ಸ್ವಲ್ಪ ಲೆಕ್ಕ ಹಾಕು, ನಾನು ಲೆಕ್ಕ ಕೊಡ್ತೇನೆ ನಿನಗೆ, 6 ಲಕ್ಷ ನಿನಗಾಗಿ ವೆಚ್ಚ ಮಾಡಿದ್ದೇನೆ. ಲೆಕ್ಕ ಕೊಡ್ತಾರೆ, ಚುಟ್ಟು ಪ್ರಾಕಾರಂಭ
ಸಂಪು ಸಾಂಪುತೋ ಕಟ್ಟಿಸ್ತೀರಾಮ. ಆ ಪ್ರಕಾರ ಮುಲಪಟ್ಟೆ ಪದಿವೇಲು ವರಹಾಲು ವಾಹನಂಬುಲು ವರುಸಗಾತೇಪಿಸ್ತೀರಾಮ. ಆ ವಾಹನಂಬುಲಪಟ್ಟೆ ಪದಿವೇಲು ವಾಹರಹಾಲು ಪ್ರತಿ ವಾಹನಂಬುಲಪಟ್ಟೆ ಪದಿವೇಲಿ ಮೊಹರಾಲು. ಒಂದೊಂದು ವಾಹನಕ್ಕೆ 10,000 ರೂಪಾಯಿ ಖರ್ಚು ಮಾಡಿದೆ. ಸೀತಾಕು ಚೇಪಿಸ್ತಿ ಚಿಂತಾಕು ಪದಕಮು. ಸೀತಮ್ಮನಿಗೆ ಹುಣಸೆ ಎಲೆ ಪದಕ ಮಾಡಿಸ್ತೆ, ಆ ಪದಕ ಮುಲಪಟ್ಟೆ ಪದಿವೇಲು ಬರಹಾಲು, ಅದಕ್ಕೆ 1,000 ರೂಪಾಯಿ ಆಯ್ತು. ಭರತನಿಗೆ ಚೇಪಿಸ್ತಿ ಮುತ್ಯಾಲ ಪದಕಮು, ಭರತನಿಗೊಂದು ಪದಕ ಮಾಡಿಸ್ತೆ, ಆ ಪದಕಕ್ಕೆ 1,000 ರೂಪಾಯಿ ಆಯ್ತು. ಇಷ್ಟೆಲ್ಲ ಬೇಡ, ನಿನಗೊಂದು ತುರಾಯಿ ಮಾಡಿಸಿದ್ದೆ, ನೀಕು ಚೇಪಿಸ್ತಿ ಕಲ್ಕಿ ತುರಾಯಿ, ನಿನಗೊಂದು ತುರಾಯಿ ಮಾಡಿಸ್ತೆ, ಆ ತುರಾಯಲನ್ನು ಪಟ್ಟೆ ಪದಿವೇಲು ವರಹಾಲು. ಆ ತುರಾಯಿ ಒಂದಕ್ಕೆ 1,000 ರೂಪಾಯಿ ಆಯ್ತಲ್ಲಪ್ಪ. ಎಲ್ಲ ಖರ್ಚು ಮಾಡಿ ನಿನ್ನ ಆನಂದವಾಗಿ ಭದ್ರಾಚಲದಲ್ಲಿ ಉಡಿಸಿದ್ರೆ ನೀನು ಭದ್ರವಾಗಿ ಭದ್ರಾಚಲದಲ್ಲಿ ಕೂತ್ಕೊಂಡೇ ನನ್ನ ಬಂಧಿಕಾನಲ್ಲಿ ಇರಿಸ್ದೆ. ಯಾರಪ್ಪನ ಮನೆ ಒಡವೆ ಸಿಟ್ಟು ಬಂದ್ಬಿಡ್ತೀವ್ರಿಗೆ, ಯಾರಪ್ಪನ ಮನೆ ಒಡವೆ ಯಾವ

ಕಳಿಸಿದ್ನ, ಮಾವ ಜನಕರಾಜ ಕಳಿಸಿದ್ನ, ಎಲ್ಲ ಅಪ್ಪನ ಆನಂದವಾಗಿ ಕೂತ್ ಬಿಟ್ಟು ನನ್ ಹಿಂಗ್ ಪಡಬಾರ್ದು ಕಷ್ಟ ಪಡಿಸ್ತಾ ಇದೀಯ, ನಿನ್ ಯಾರು ಹೇಳೋರು ಕೇಳೋರು ಯಾರು ಇಲ್ವೇ, ನಾನೀಗ ಕಷ್ಟ ಪಡ್ತಾ ಇದ್ದೀನಲ್ಲ ರಾಮ ಅಂತ ಬಿದ್ದು ಬಿಟ್ಟು. ನಾನೆಂತ ಕೆಲಸ ಮಾಡಿದೆ, ನನ್ ದೇವರನ್ನೇ ಬೈದು ಬಿಟ್ಟೆ. ಇಟ್ಟಿತಿ ನನು ಕೊನಿ ಆಯಾಸ ಪಡುವ ಕುರಾಮ, ಇಟ್ಟಿತಿ ನನು ಕೊನಿ ಆಯಾಸ ಪಡುವ ಕುರಾಮ, ಈ ತೆಪ್ಪಲು ತಾಳಕ ತಿಟ್ಟಿದ್ದೀನಯ್ಯ. ಈ ಹೊಡಿತಾ ಇದ್ದಾರಲ್ಲ, ಈ ನೋವು ಸಹಿಸಲಾರ್ದೆ ಏನೇನು ಅಂದ್ಬಿಟ್ಟೆ, ನನ್ನನ್ನು ಕಾಪಾಡೋರು ಯಾರು ಇಲ್ವೆ. ಅಮ್ಮ ಸೀತಮ್ಮ ನನ್ನು ಪ್ರೋಬ ಮನಿ ತೆಪ್ಪವೇ, ಸೀತಮ್ಮ ಮಾಯಮ್ಮ ಜನಕರಾಜನು ಕೂತುರು ಜನನಿ ಜಾನಕಿ ದೇವಿ ನನ್ನು ಪ್ರೋಬ ಮನಿ ತೆಪ್ಪವೇ. ಅಮ್ಮ ನನ್ನನ್ನು ಕಾಪಾಡು ಅಂತ ನಿನ್ನ ಯಜಮಾನರಿಗಾದ್ರು ಹೇಳಮ್ಮ, ನಾನೀ ಬಾಧೆ ಸಹಿಸಲಾರದೆ ರಾಮ. ಅಲ್ಲಿ ವೈಕುಂಠದಲ್ಲಿ ಮಲಗಿದ್ದ ಶ್ರೀಮನ್ನಾರಾಯಣ ಅಂದ. ಲಕ್ಷ್ಮೀದೇವಿ ಕೇಳಿದ, ಸ್ವಾಮಿ ಏನಾಯ್ತ್ರಿ ಏನಾಯ್ತ್ರಿ ನೋಡು ಅಂತ ಬೆನ್ನು ತೋರಿಸ್ತಾನೆ, ಬೆನ್ನಲ್ಲಿ ಬರೆ ಬಂದ್ಬಿಟ್ಟಿದೆ. ಲಕ್ಷ್ಮೀದೇವಿ ಕೇಳಿದ್ರು, ಸ್ವಾಮಿ ಇದೇನ್ ಬರೆ? ಏನೂ ಇಲ್ಲ, ಭೂಲೋಕದಲ್ಲಿ ನನ್ನ ಭಕ್ತನಾದ ರಾಮದಾಸನನ್ನು ಹೊಡಿತಾ ಇದ್ದಾರ ಕಣೆ, ಹೊಡೆದಾಗ ರಾಮ ನಿನಗ್ ಪ್ರಿಯವಾಗ್ಲಿ ಅಂತಾನೆ. ಏಟ್ ಅಲ್ಲಿ ಬೀಳುತ್ತೆ, ನೋವಿಲ್ಲಾಗುತ್ತೆ. ಲಕ್ಷ್ಮೀದೇವಿ ಅಂದ್ರು, ಆಗ್ಬೇಕು ನಿಮಗೆ, ಯಾಕೆ ಹಾಗಂತೀಯ? ಕೇಸರಿಬಾತ್ ನೈವೇದ್ಯ ಮಾಡ್ದಾಗ ತಿನ್ಲಿಲ್ವಾ? ಈಗ ಏಟ್ ನೈವೇದ್ಯ ಮಾಡ್ದಾನೆ ತಿನ್ನಿ. ಲಕ್ಷ್ಮೀ ಯಾಕೆ ನಿನಗೆ ಸಿಟ್ಟು? ಅಲ್ಲ, 12 ವರ್ಷದಿಂದ ಸೆರೆಮನೆಯಲ್ಲೇ ಬಿದ್ದಿದ್ದಾನೆ, ನೀವು ಸುಮ್ಮನೇನೆ ಇದ್ದೀರಲ್ರಿ. ಆಗ ರಾಮದೇವರು ಹೇಳ್ತಾನಂತೆ, ನಾನೇನು ಮಾಡ್ಲೆ, ಅವನು ಮಾಡಿದ ಕರ್ಮ ಇನ್ನು ಸವದಿಲ್ಲ, ಅವನು ಮಾಡಿದ ಪಾಪ ಇರುವ ಪರ್ಯಂತರವು ನಾನು ಅಡ್ಡ ಹೋಗುವುದಕ್ಕಾಗಲ್ಲ. ಈಗ ನೋಡು ಅವನ ಕರ್ಮ ಸವಿದಿದೆ, ಈಗ ಹೋಗ್ತೇನೆ. ಆದಿಶೇಷ ಮಲಗಿದ್ದ, ಸ್ವಾಮಿ ಪರಮಾತ್ಮ ನೀನು ರಾಮನಾದ್ರೆ ನಾನು ಲಕ್ಷ್ಮಣ ಬರಲೇಬೇಕು. ಪರಮಾತ್ಮ ಒಬ್ಬ ಜವಾನನ ವೇಷ ಹಾಕೊಂಡ, ಲಕ್ಷ್ಮಣನು ಹಾಕೊಂಡ, ಹುಳುವಾಡಿ ವೇಷಧಾರಿಗಳು ಇಬ್ರು ನೇರವಾಗಿ ಹೈದರಾಬಾದ್ ದೊರೆ ಹತ್ರಕ್ಕೆ ಬಂದ್ರು. ತೂಗು ಉಯ್ಯಾಲೆಯಲ್ಲಿ ಮಲಗಿದ್ದಾನೆ ಈ ಥಾನೀಶಾ ದೊರೆ. ಪ್ರಭು ಮಹಾರಾಜ್ ಗಾರು, ಮಹಾರಾಜ್ ಗಾರು ಅಂದ್ರೆ ಮಲಗಿದ್ದ ಥಾನೀಶಾ ಕಣ್ಣನ್ನು ಬಿಟ್ಟು, ಕೌನ್ ಎವರಾದಿ ಎವರದಿ ಈ ರಾಮ ಅಂತಾನೆ. ಮೇಮಂಡಿ ಜವಾನಲು ಎವರನ್ನಾರ, ಮೇಮಂಡಿ ಜವಾನ್ಲು ಜವಾನಲು ಎವರ್ ಜವಾನ್ ರಾಮೀರು ಅಂತ ಎದ್ದ ಇವರಿಬ್ಬರನ್ನು ನೋಡ್ಬಿಟ್ಟ. ಆಹಾ ಎಷ್ಟು ಲಕ್ಷಣವಾಗಿದ್ದಾರೆ ಅಯ್ಯ, ನಾವು ದಾಸ್ ಜವಾನರು, ರಾಮದಾಸರು ಕಳಿಸಿದಕ್ಕೆ ಬಂದ್ವಿ. ಇವನ್ ನೋಡ್ದ, ರಾಮದಾಸರಿಗೆ ನಿನ್ನಂತ ಜವಾನ್ರು ಇದ್ದಾರ. ಅಯ್ಯ ನಿಮ್ ಹೆಸರೇನು, ನಿಮ್ ನೇಮ ಏನು? ಹಾಗೆ ರಾಮ ಹೇಳ್ತಾನೆ, ಸ್ವಾಮಿ ರಾಮೋಜಿ ಲಕ್ಷ್ಮೋಜಿ ಅಂತ ನಮ್ಮಿಬ್ರ ಹೆಸರು. ನಾವು ರಾಮಾನುಜ ಮತ, ನಾನು ರಾಮ ಇವನು ನನ್ನ ಅನುಜ, ನಮ್ಮಿಬ್ಬರದು ಒಂದೇ ಮತ, ರಾಮಾನುಜ ಮತ. ಸಂಬಳ ಏನು ಕೊಡ್ತಾನೆ, ಜೀವನಕ್ಕೇನು ಕೊಡ್ತಾನೆ? ಸಮ್ಮತಿ ಲೇನಿ ಜೀತಮು ಸ್ವಾಮಿ ಪ್ರಸಾದ ಮುನಕ್ಕೆ ಕುದರಿ ನಾಮು. ಪ್ರಸಾದಕ್ಕೆ ಬಿದ್ದಿದ್ದೀರಾ? ಅಚ್ಛಾ, ಎನ್ನಿ ಕಾಲಮುಗಾನು ಮೀರು ವಾರಿ ಸನ್ನದಿ ಕೊಲು ಚೇಸ್ತುನ್ನಾರು. 2 ದಿವಸದಿಂದ ಕೆಲಸ ಮಾಡ್ತಿದ್ದೀರಾ? ಅದಕ್ಕೆ ರಾಮ ಅಂದ, ತಾತ ಮುತ್ತಾತ ಲಗಾನ ವಾರಿ ಸನ್ನದಿ ಕೊಲು ಚೇಸ್ತು ರಾಮನ್ನ. ತಾತ ಮುತ್ತಂದ್ರ ಕಾಲದಿಂದ ಕೆಲಸ ಮಾಡ್ತಿದ್ದೀವಿ. ಇವ್ ನೋಡಿದ, ಇವ್ರ ಹತ್ರ ಮಾತಾಡ್ತಾ ಇದ್ರೆ ಸಲೀಸ್ ಆಗೋಗುತ್ತೆ, ವ್ಯವಹಾರ ಸರೋಗಲ್ಲ. ತಕ್ಷಣ ಎದ್ದು ನಿಂತ್ಕೊಂಡು ಹೇಳಿದ, ಏಯ್ ಲಕ್ಷಲಾರಲು ತೆಚ್ಚೇರ ಲೇಖ ಶಿಕ್ಷ ಅನುಭವಿಸ್ತಾನೇರ. 6 ಲಕ್ಷ ರೂಪಾಯಿ ತಂದಿದ್ದೀರಾ ಅಥವಾ ಶಿಕ್ಷೆ ಅನುಭವಿಸ್ರ? ರಾಮ ಅಂದ, ಲಕ್ಷಲಾರಲಿ ಎಲೇಮು 3 ಲಕ್ಷಲೇ ಈಗ ಗಲಮು. 6 ಲಕ್ಷ ಇಲ್ಲ ಸ್ವಾಮಿ ನಮ್ಮ ಹತ್ರ, 3 ಲಕ್ಷ. ಲಕ್ಷ ಅಂದ್ರೆ ದೃಷ್ಟಿ, 6ಕ್ಕೆ ನಮ್ಮ ಲಕ್ಷ್ಯ ಇಲ್ಲ. ಅರಿಷಡ್ ವರ್ಗಗಳನ್ನು ನಾವು ನೋಡಲ್ಲ, ಮಾನಸ ಕರ್ಮಣ ವಾನ ತ್ರಿಕರ್ಣ ಶುದ್ಧಿಗೆ ಮಾತ್ರ ನಮ್ಮ ಗಮನ. ಅಯ್ಯ ಹನೀಶ ದೊರೆ ಇದಗೋ ನಿನ್ನ ಹಣ ಅಂತ ಹೀಗಂದ ಲಕ್ಷ್ಮೀ ರಮಣ. ಆ ಕೈ ಹೀಗಂದ್ರೆ ಆ ಕೈಯಿಂದ ದಡ ದಡ ದಡ ರಾಮಠಕ್ಕಿ ವರಹ. ಆ ರಾಮಠಕ್ಕಿ ವರಹ ಬೀಳ್ತಿದ್ರೆ ಇವನಂತಾನೆ, ಬಸ್ಕರೋರೆ ಬಸ್ರೆ, ಅರೆ ಕೆತ್ತಾರೆ ಪೈಸ ಬಸ್ರೆ, ಅರೆ ಕೆತ್ತ ಪೈಸ ಬಸ್ ಬಸ್ ಅಂದ್ರೆ ಈ ರಾಮದೇವರು ಹೇಳ್ತಾರೆ, ಅಯ್ಯ ನಿನ್ ದುಡ್ಡೆಲ್ಲ ಸೇರ್ತಾ ಇಲ್ವ ರಶೀತಿ ಕೊಡಯ್ಯ. ಅವ್ನು ನೋಡ್ದ, ಇಷ್ಟೊತ್ತಿನಲ್ಲೆಲ್ಲ ತರಲಿ ರಶೀತಿ, ನಾನು ಸ್ವಲ್ಪ ತಾಳು ಆ ಕಡೆ ಈ ಕಡೆ ನೋಡಿ. ತನ್ನ ಹಾಸಿಗೆ ಮೇಲೆ ಬಿಳಿ ಬಟ್ಟೆ ಹೊತ್ತಿಸಿದ್ರು, ಅದನ್ನೇ ಪರ್ರನ್ನ ಹರಿದ. ಅಲ್ಲಿ ಎಂಜಲೆಲ್ಲೇ ಉಗಿತಿದ್ನಲ್ಲ,
ಎಲ್ಲಡಿಕೆ ಹಾಕೊಂಡು ಹೋಗಿದ್ದ ಪೀಕ್ದಾನಿ ಅಂತಿತ್ತು, ಅದರಲ್ಲೇ ಮುದ್ರೆ ಉಂಗುರ ಒತ್ತಿದ್ದೆ, ಗೊತ್ತುಬಿಟ್ಟ. ತಗೋ ಈ ಲಕ್ಷ್ಮಣ ಅಂತ, ಅಣ್ಣ ಮುಟ್ಬೇಡ್ವೋ, ಅಣ್ಣ ಮುಟ್ಬೇಡ್ವೋ, ಅದೇ ಅಂಜಲು ರಾಮದೇವರಂತಾರಪ್ಪ, ಇದು ಒಬ್ಬರ ಪ್ರಾಣವನ್ನು ಕಾಪಾಡುತ್ತೆ ಸ್ವಲ್ಪ ತಾಳು ಅಂತ ಕೈನ ತಗೊಂಡು ವಾಯುದೇವ ಅಂದನಂತೆ. ವಾಯುದೇವರು ಆ ಬಟ್ಟೆಯನ್ನ ಗಾಳಿಯಲ್ಲಿ ತೇರಿಸ್ಕೊಂಡು ಹೊರಟುಬಿಟ್ಟು ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಸುಮ್ಮನ್ ದುಡ್ಡು ಕೊಟ್ಬಿಟ್ಟು ಹೋಗೋದಕ್ಕಿಂತಲೂ ಅವನು ಸ್ವಲ್ಪ ವಿವೇಕ ತೋರಿಸ್ಬಿಟ್ಟು ಹೋಗೋಣ. ಕೈ ಹೀಗಂದ ರಾಮೋಜಿ ಲಕ್ಷ್ಮೋಸಿ ಚಾಲ ಅಂತ ಅಂದಾಗ ಉಂಟುನಾರ ರಂಡಿ, ಈ ಡಬ್ಬುಲ್ ಇಚ್ಚಿ ಅಲ ಬೆಳ್ತುನಾರೆ, ಇದು ರಂಡಿ ಮಾತಾಡ್ತಾರ ರಂಡಿರಾ ರಂಡಿ ಅನ್ನೋದ್ರೊಳಗಾಗ ಅವರಿಬ್ರು ಮಾಯವಾಗು. ಮಾಯವಾದ್ರೆ ಈ ತಾನೀಶ ಕರೆದ ಸಿತಾರಾ, ಸಿತಾರಾ ಅಂದ್ರೆ ಈತನ ಹೆಂಡತಿ ಸಿತಾರಾ ಬೇಗಂ ಓಡಿ ಬಂದಂತೆ. ಏನ್ ಸ್ವಾಮಿ ಸಿತಾರಾ, ನೀನು ಹೇಳ್ತಿದ್ದೆ ರಾಮದಾಸ ಬಹಳ ಒಳ್ಳೆಯವನು, ಅವನಿಗೇನು ಹಿಂಸೆ ಕೊಡಬೇಡಿ ಅಂತ. ಇಲ್ಲಿ ನೋಡು ಈ 600,000 ದ್ರವ್ಯ, ಅವನನ್ನು ಸೆರೆಮನೆಯಲ್ಲಿಟ್ಟು ಅವನಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟರೆ ಬದ್ದಿಟ್ಟಿದ್ದ ಹಣವನ್ನ ಅವನ ಸೇವಕರು ತಂದು ಕೊಟ್ರು. ಹೆಂಗಿದ್ದಾರೆ ಗೊತ್ತೇನೆ ಸಿಪಾಯಿಗಳು ಅಂತ, ಸಿಪಾಯಿಗಳೊಂದು 1,000 ಜನ ಇದ್ರೆ ಸಾಕು ಊರಲ್ಲ ಗೆದ್ದು ಬಿಡ್ಬೋದು. ಅವರಿಬ್ಬರು ಬಂದಿದ್ರು, ಎರಡು ತಟ್ಟು ಕುಟ್ಟುವಾಗಿದ್ರು, ನೋಡು ಹಣ ಆಯಮ್ಮ ಇದೇನು ಇಷ್ಟೊತ್ತಲ್ಲಿ ಯಾರು ಹಣ ತಂದಿದ್ದು ಅಂತ ಬೆಳಕನ್ನು ತಂದು ಅದನ್ನು ನೋಡ್ತಾಳೆ ಶ್ರೀ ರಾಮಠಂಕಿವರ. ಆ ರಾಮಠಂಕಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರೋ ವಿಗ್ರಹ ಇತ್ತು. ಎಮ್ಮೇನ್ ಮಾಡಿದ್ರು ಸಿಪಾಹಿ ಆ ಬಾಗಿಲಲ್ಲಿ ನೋಡಿ ಬಂದ್ರು, ಕ್ಯಾ ಹುಕುಮ ಹೇ ಮಹಾರಾಣಿ, ಏನಪ್ಪಣೆ ಮಹಾರಾಣಿಜಿ, ಅಯ್ಯ ಈಗ ಒಳಗಡೆಗೆ ಯಾರು ಬಂದಿದ್ರು? ಅವನಂದ ಒಂದ್ ನೋಣಾನ್ ಬಿಟ್ಟಿಲ್ಲ ನಾವು ಒಳಕ್ಕೆ. ತಾನೀಶ ಅಂತ, ಹಾಶ್ ಕ್ಯಾ ಬಾಕ್ತೆ ಹೋ, ಏನ್ ಮಾತಾಡ್ತಾ ಇದೀಯ, ಈಗಿಬ್ರು ಬಂದಿರ್ಲಿಲ್ವಾ? ಸ್ವಾಮಿ ಯಾರೂ ಬರ್ಲಿಲ್ಲ. ಆಗ ಅಯ್ಯಮ್ಮ ಅಂತಾಳೆ, ಆಹಾ ಮೋಸಗಾರ ರಾಮ ನೀನು, ದೊರೆ ಕೇಳ್ದ ಏನೇ ಮಾತಾಡ್ತಾ ಇದ್ಯಾ? ಹೌದ್ರಿ, ಅವ್ರು ಬಹಳ ಒಳ್ಳೆಯವರು, ಅವ್ರಿಗೆ ಹಿಂಸೆ ಮಾಡಬೇಡಿ ಹೊಡಿಬೇಡಿ ಅಂತ ಹೇಳಿದ್ನಲ್ಲ ನಾನು, ನನಗೆ ದರ್ಶನ ಇಲ್ಲ, ಅವನನ್ನು ಹೊಡೀರಿ ಅವನಿಗೆ ಹಿಂಸೆ ಮಾಡಿ ಅಂತ ಆಜ್ಞೆ ಕೊಟ್ರಲ್ಲ, ನಿಮಗ್ ದರ್ಶನ ಕೊಟ್ಟಿದ್ದಾನಲ್ರಿ. ಆ ತಾನೀಶಾಗೆ ಜ್ಞಾನ ಬಂದಿತ್ತಲ್ಲ, ಸೀತಾರ ಕೊಂತ ಸೇಪಟಿಗೆ ಮುಂದವು ಪೈಕಂಬುಲನಿ ಚೆಲ್ಲಿಂಚಿ ರಶೀತಿಯವಯ್ಯಾ ಎನ್ನಿ ನಾತೋ ಸಂಭಾಷಿಂಚಿನ ವಾಡು ಈ ಜಗದಾದಿ ದೇವಡಗು ಶ್ರೀ ರಾಮಚಂದ್ರುಡ, ಎರುಗಕ ಪೋತಿನೇ ಅಲಭ್ಯಲಭ್ಯಮೈನ ರಾಮ ಲಕ್ಷ್ಮಣನು ನಾ ಇಂಟಿಗೆ ವಚ್ಚಿದೇ, ವಾರಿನಿ ಸತ್ಕರಿಂಚಕ ವಾರೆವರನಿ ತಿಳಿಯಕ ವಾರಿತೋನೇ ಮಾತ್ಲಾಡಕ ವೆರ್ರಿತನಂಬುಲ ಈ ದ್ರವ್ಯಂಬೆ ಸಕಲವನಿ ತಲಂಚಿ ವಾರಿನಿ ದೂರಂ ಪೆಚ್ಚಿತಿನೇ. ಏನ್ ಮಾಡ್ಲೆ ನಾನೇನು ಮಾಡ್ಲೆ? ಆಗ ಅಮ್ಮ ಹೇಳ್ತಾಳೆ, ನಾನೊಂದು ಮಾತು ಹೇಳ್ಲೇನ್ರಿ, ಏನು ಯಾರಿಗಾಗಿ ರಾಮ ಸೇವಕನಾಗಿ ಬಂದು ದಾಸನಾಗಿ ಬಂದು ನೀ ಹೋಗಿ ಅವನ ಕಾಲು ಇಟ್ಕೊಂಡ್ಬಿಡಿ ಅಲ್ಲೇ ಸಿಕ್ಬಿಡ್ತಾರ ರಾಮ, ಅದು ನಿಜವೇ. ಸಿಪಾಹಿ ಕುದುರೆ ಸಿದ್ಧ ಮಾಡಿ. ಇಲ್ಲಿ ಸೆರೆಮನೆಯಲ್ಲಿದ್ದ ರಾಮದಾಸರು ತೀರ್ಮಾನ ಮಾಡಿದ್ರಂತೆ, ನೀನಿಲ್ಲ ರಾಮ, ನೀನಿದ್ದರೆ ಇಷ್ಟು ವರ್ಷ ಬೇಕಪ್ಪ ನನ್ನ ಕರ್ಕೊಂಡೋಗೋದಕ್ಕೆ. ಪಲುಕವೇ ರಾಮ ಏಮಿ ನೇರಮುನು ಚೇಸಿತಿ ನನ್ನ ಕೊನಿ ನೇರಮುಲಂಚಕು ರಾಮ, ರಾಮ ನನ್ನನ್ನು ದೂರನೇ ಮಾಡಿಬಿಟ್ಟ ನನ್ನಪ್ಪ.

0: ಹೇ ರಾಮ್, ನಾನು ಹಿಂದಿರೋದಿಲ್ಲ ಕಣಪ್ಪ, ನಾನಿನ್ನು ಬದುಕಿರಲ್ಲ. ನಾಳೆ ಬೆಳಗಾದ ಮೇಲೆ ಎಲ್ಲರೂ ಬಂದು ನನ್ನನ್ನು ಕಳ್ಳ ಕಳ್ಳ ಕಳ್ಳ ಅಂದ್ರೆ ನನಗೆ ಬೇಡ ಈ ಸೆರೆಮನೆ ವಾಸ. ನಾಳೆ ಮಹಾರಾಜ ಬಿಟ್ಬಿಡ್ಬಹುದು, ವಯಸ್ಸಾಗಿದ್ದ ಆಳಾಗೋಗ್ಲಿ ಅಂತ. ಆಗ ಈ ಮುಖ ಹೊತ್ತು ನಿನ್ನ ಭಕ್ತ ಎಂದು ಹೇಳಿ ಎಲ್ಲರ ಎದುರಿನಲ್ಲಿ ಕಳ್ಳ ಅನ್ನಿಸಿಕೊಳ್ಳುವುದಕ್ಕಿಂತಲೂ ನಾನು ನನ್ನ ಜೀವನವನ್ನು ಇಲ್ಲೇ ಕೊನೆ ಮಾಡಿಬಿಡಿದೆ. ಅನ್ನ ಹಾಕೊಟ್ಟಿದ್ರು ಯಾವುದೋ ಹಬ್ಬಕ್ಕೆ, ಅದನ್ನ ಕಲ್ಲೆಲ್ಲ ಕರೀತಾರಂತೆ. ಮೋಸವಾಯಿತಲ್ಲೋ ರಾಮ, ನೀನಿದ್ದೀಯ ಅನ್ಕೊಂಡೇ ಕಾಲ ಕಳೆದು ಬಿಟ್ಟೆ. ನೀನಿಲ್ಲ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ, ನೀನಿದ್ದರೆ ಎಷ್ಟು ಕಾಲ ಬೇಕೇ ಇವನು ಕಳ್ಳನಲ್ಲ ಎಂದು ಹೇಳಿ ನನ್ನನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಕಾಲವೆಲ್ಲ ವ್ಯರ್ಥವಾಯಿತು, ವ್ಯರ್ಥವಾಯಿತಲ್ಲ, ಕಾಲವೆಲ್ಲ ವ್ಯರ್ಥವಾಯಿತಲ್ಲ. ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಅನ್ನವನ್ನು ಹರಿದು ನೀರು ಕುಡಿಯಲು ಕೊಟ್ಟಿದ್ದ ಒಂದು ಮಡಿಕೆ, ಮಣ್ಣಿನ ಮಡಿಕೆಯ ಕುಡಿಕೆ, ಆ ಕುಡಿಕೆಗೆ ಅರೆದ ಅನ್ನವನ್ನೆಲ್ಲ ಬಳೆದು ಆ ನೀರಿನಲ್ಲಿ ಚೆನ್ನಾಗಿ ಕಲಿಸಿದ್ದಾರೆ. ಅದು ವಿಷವಾಗಿ ಹೋಗ್ಬಿಟ್ಟಿದೆ. ಅನ್ನವನ್ನು ಅರೆದರೆ ವಿಷವಾಗುತ್ತೆ. ಅನ್ನವನ್ನು ಅರೆದು ಅರೆದು ಅರೆದು ವಿಷ ಮಾಡಿದ್ರು, ವಿಷ ಮಾಡಿ ಕುಡಿಯಬೇಕು ಅಂತ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಅಂತಿದ್ದಾನೆ. ಅಷ್ಟೊಳಗಾಗಿ ವಾಯುದೇವನಿಂದ ತೇಲ್ಕೊಂಬಂದಿತ್ತಲ್ಲ ಆ ರಶೀದಿ, ಈ ರಶೀದಿ ತೇಲ್ತಾ ಬಂತು. ಇನ್ನೇನು ಕುಡಿಕೆಯಲ್ಲಿ ಪಾನ ಮಾಡಬೇಕು ಅನ್ನೋದೊಳಗಾಗಿ ಈ ತೇಲಿದ ರಶೀದಿ ನೇರವಾಗಿ ಬಂದು ಅದರ ಮೇಲೆ ಕೂತ್ಕೊಂಬಿಟ್ಟು ಕೂತ್ಕೊಂಡ್ರೆ ಈ ರಾಮದಾಸರು ನೋಡ್ತಾರೆ, ಇದೇನಿದು ಬೆಳಕಿನಲ್ಲಿ ರಾಜಮುದ್ರ ಕಾಣ್ತಾ ಇದೆಯಲ್ಲ, ಈ ರಾಜಮುದ್ರ ಬಟ್ಟೆ ಇಲ್ಲಿಗಾಕ್ ಬಂತು, ಎಲ್ಲಿಂದ ಬಂತು ಅಂತ ನೋಡ್ತಾ ಇರೋದ್ರೊಳಗಾಗಿ ಕುದುರೆಯನೇರಿ ಬಂದಂತಹ ತಾನೀಶ ದೊರೆ ಗೋಲ್ಕಂಡೆಯ ಸೆರೆಮನೆಗೆ ಬಂದುಬಿಟ್ಟ. ಸೆರೆಮನೆಗೆ ಬಂದಿದ್ದ ತಗರಿ ಬಾಗಲನ್ನ ಆ ಕಷ್ಟಪಟ್ಟು ಸಿಪಾಯಿಗಳೆಲ್ಲ ಬಂಡೆ ಕಲ್ಲನ್ನು ಕೊರ ಕೊರ ಕೊರನ್ನು ತೆಗೆದರು. ಬೆಳಕನ್ನು ನೋಡಲಾರದೆ ರಾಮದಾಸರು ಕಣ್ಣನ್ನು ಮುಚ್ಚಿಕೊಂಡರು. 12 ವರ್ಷ ನೋಡಿ ಸೆರೆಮನೆ, ಯಾರ್ಯಾರು ದೈವ ಭಕ್ತರು ಅವರಿಗೆಲ್ಲ ಇಷ್ಟೊಂದು ಕಷ್ಟಗಳು. ಆ 12 ವರ್ಷದ ಸೆರೆಮನೆಯಲ್ಲಿದ್ದವರು ಯಾರು ಯಾರು ಅಂತಿದ್ರೆ ಓರ್ ಬಂದಿದ್ರೆ ತಾನೀಶ ಕಾಲಿಡ್ಕೊಂಬಿಟ್ಟ. ರಾಮ ದರ್ಶನ ಕರಾವೋ ಮುಜೆ, ರಾಮ ದರ್ಶನ ಕರಾವೋ, ಅಯ್ಯ ನನಗೆ ರಾಮ ದರ್ಶನ ಮಾಡಿಸು. ರಾಮದಾಸರು ಅಂತಾರೆ, ನಾನೇ ರಾಮನ್ ಕಾಣದೆ ಯಮ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ನಿನಗೆಲ್ಲಿ ರಾಮ ದರ್ಶನ ಮಾಡಿಸ್ಲಯ್ಯ, ಸುಳ್ಳು ಹೇಳ್ತೀಯ. ರಾಮ ನಿನ್ನ ಮನೆ ದಾಸನಂತೆ, ಲಕ್ಷ್ಮಣನು ಸೇವಕನಂತೆ, ಅವರಿಬ್ರು ಬಂದು ನಿನ್ ದುಡ್ಡು ಕೊಟ್ಬಿಟ್ರಪ್ಪ, ನೀನೀಗ ಋಣಮುಕ್ತ, ನನ್ನನ್ನು ಕ್ಷಮಿಸು, ರಾಮನ್ ತೋರಿಸು. ಈ ರಾಮದಾಸರು ಅಂದ್ರು, ಏನಂದೆ ರಾಮ ನಿನ್ ಮನೆಗೆ ಬಂದಿದ್ನ, ನಿನ್ ಮನೆಗೆ ಬಂದಿದ್ನ, ನೀನ್ ರಾಮನ್ ನೋಡಿದ್ಯಾ? ಹ್ಞೂ ನೋಡಿದೆ. ಆಹಾ, ನೀನೇ ಪುಣ್ಯಾತ್ಮ ಅಂತ ಈತ ಅವನ ಕಾಲ ಹಿಡ್ಕೊಂಡ. ಅವನ್ ನೋಡ್ದ, ಏ ಕ್ಯಾ ಬಾತ್ ಹೇದಿ, ಹಮೇ ರಾಮ ದರ್ಶನ ಕರಾವೋ ಅಂತ ಅವನ್ ಕಾಲ ಹಿಡ್ಕೊಂಡ. ಆಗ ಕಬೀರ್ ದಾಸರು ಥಟ್ಟನೆ ಪ್ರತ್ಯಕ್ಷನಾದ, ತಾಡಪ್ಪ ನೀವಿಬ್ರು ಅಣ್ಣ ತಮ್ಮಂದ್ರ ಕಣಯ್ಯ. ರಾಮದಾಸ, ನೀನು ದಾರಿಯಲ್ಲಿ ಬರುವಾಗ ಗಂಡು ಹೆಣ್ಣು ಗಿಣಿಗಳ ಆಟವಾಡುತ್ತಿದ್ರೆ ಅದರಲ್ಲಿ ಗಂಡು ಗಿಣಿಯನ್ನು ಹಿಡಿದು ತಂದು ಸೆರೆಮನೆಯಲ್ಲಿ ಬಹುಕಾಲ ನೀನು ಪಂಜರದಲ್ಲಿಟ್ಟಿದ್ದೆ. ಆ ಹೆಣ್ಣು ಗಿಣಿ ಒದ್ದಾಡಿ ಒದ್ದಾಡಿ ವಿರಹ ವೇದನೆಯಿಂದ ಪ್ರಾಣ ಬಿಟ್ಟು, ಗಂಡು ಗಿಣಿಯೂ ಸಹ ಪಂಜರದಲ್ಲಿ ಬಹುಕಾಲ ಇದಿಲ್ಲದೆ ಪ್ರಾಣ ಬಿಟ್ಟು ಬಿಡುತ್ತೆ. ಆ ದೋಷಕ್ಕಾಗಿ ನಿನಗೆ ಈ 12 ವರ್ಷ ಸೆರೆಮನೆಯ ವಾಸ. ತಾನೀಶ, ನೀನು ಪ್ರತಿ ದಿವಸ ಕೊಡಗಟ್ಟಲೆ ಜಲವನ್ನು ತಂದು ಶಿವಲಿಂಗದ ಮೇಲೆ ಹಾಕಿ ಶಿವದೇವರಿಗೆ ನೀನು ಅರ್ಚನೆಯನ್ನು ಮಾಡಿ ನಮಸ್ಕಾರ ಮಾಡುತ್ತಿದ್ದೆಯಪ್ಪ, ಇನ್ನೇನು ಶಿವ ಪ್ರತ್ಯಕ್ಷವಾಗಬೇಕು, ನಿನ ಕೋಪ ಬಂದುಬಿಡುತ್ತೆ. ಮುಂಗೋಪಿ ತನದಲ್ಲಿ ಕೊಡವನ್ನೇ ಲಿಂಗದ ಮೇಲೆ ನೀನು ಹಾಕಿದ್ರಿಂದ ಆ ಜನ್ಮ ಕಳೆಯಿತು, ಈ ಜನ್ಮದಲ್ಲಿ ನೀನು ರಾಜನಾದೆ. ಈಗ ಈ ಹಣವನ್ನು ಹಿಂತಿರುಗಿಸಿಕೊಟ್ಟು ರಾಮದಾಸರ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸು ಎಂದರೆ 6 ಲಕ್ಷವನ್ನು ಕೊಟ್ಟುಬಿಟ್ಟ. ಆ 6 ಲಕ್ಷ ದ್ರವ್ಯವನ್ನು ತೆಗೆದುಕೊಂಡಿದ್ದೆ. ಮಹಾನುಭಾವರಾದ ರಾಮದಾಸರು ಗಾಡಿಯಲ್ಲಿ ತುಂಬಿಕೊಂಡು ನೇರವಾಗಿ ಭದ್ರಾಚಲಕ್ಕೆ ಬರ್ತಿದ್ದಾರೆ. ಒಂದು 4 ಜನ ಕಳ್ಳರು ನುಗ್ಗಿಬಿಟ್ರು, ಈ ದುಡ್ಡೆಲ್ಲ ಒಡ್ಕೊಂಡ್ಬಿಡ್ಬೇಕು ಅಂತ ಬಂದ್ರು. ಈ ಕೂತಿದ್ರು ರಾಮದಾಸರು, ರಾಮ್ ರಾಮ್ ರಾಮ್ ರಾಮ್ ಅಂತ ಕಣ್ಣು ಮುಚ್ಚಿಕೊಂಡ್ರು. ಕಣ್ಣು ಮುಚ್ಚಿಕೊಂಡ್ರೆ ಮಹಾನುಭಾವರಾದ ರಾಮ ಲಕ್ಷ್ಮಣರಿಬ್ಬರೂ ಸಹ ಬಾಣ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದೆ. ಆ 600,000 ದ್ರವ್ಯವನ್ನು ಕಾಪಾಡಿ ತೆಗೆದುಕೊಂಡು ಬಂದು ಭದ್ರಾಚಲದಲ್ಲಿ ಅದನ್ನು ಸೇರಿಸಿದರಂತೆ. ಆ 12 ಸೆರೆಮನೆಯಲ್ಲಿದ್ದ ರಾಮದಾಸರು ತಮ್ಮ ಹೆಂಡತಿಯೊಡನೆ ಭೇಟಿಯಾಗಿ ತಮ್ಮ ಮಗನಾಗಿರ್ತಕ್ಕಂಥ ಕೋದಂಡರಾಮನನ್ನು ಕರೆದುಕೊಂಡು ಇಡೀ ಭರತಖಂಡದಲ್ಲೆಲ್ಲ ಸುತ್ತಾಡಿ ಆ ರಾಮದೇವರ ನಾಮಾವಳಿಯನ್ನ ಜಗತ್ತಿನಲ್ಲೆಲ್ಲ ಬಿತ್ತರಿಸಿದರು. ಈಗಲೂ ರಾಮಠಂಕಿ ವರಹ ಬಹುಜನ ಶ್ರೀಮಂತರ ಮನೆಯಲ್ಲಿ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿದೆ. ರಾಮದಾಸರಿದ್ದ ಶರಮನೆ ಈಗಲೂ ಕೂಡ ಲೋಕ ಪ್ರಖ್ಯಾತವಾಗಿದೆ. ಆ ರಾಮದಾಸರ ಚರಿತ್ರೆ ಅಮರವಾಗಿ ಅವರು ಲೋಕದ ಜನಗಳಿಗೋಸ್ಕರವಾಗಿ ಮಂಗಳಕರವಾಗಿ ಬರೆದಿರತಕ್ಕಂಥ ದೇವರ ನಾಮವು ಲೋಕ ಪ್ರಸಿದ್ಧವಾಗಿದೆ ಎಂಬತಕ್ಕಂಥ ಕಥಾಭಾಗವನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಮಂಗಳವನ್ನು ಹಾಡೋಣ.
1: ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ, ಮಂಗಳವಾಗಲಿ.

0: रघुवीर समर्थ राजा रामचंद्र महाराज की।
1: ಇಲ್ಲಿಯವರೆಗೂ ನೀವು ಕೇಳಿದ ಹರಿಕತೆ ಶ್ರೀ ಆರ್ ಗುರುರಾಜುಲು ನಾಯ್ಡುರವರ ಶ್ರೀರಾಮ ಮಹಿಮೆ, ಶ್ರೀ ಭದ್ರಾಚಲ ರಾಮದಾಸರ ಚರಿತ್ರೆ ಹರಿಕತೆಯನ್ನ. ಇಲ್ಲಿಗೆ ಹರಿಕತೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ,
3: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
2: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ತಿನ್ನೋ ಕಾಸೆ ಶೆಟ್ಟಿ ಅಂಗ್ರಿ ದೋಸೆ, ರಾಣಿ ಕಾತ್ರ ತಿನ್ನೋ ಕಾಸೆ ಶೆಟ್ಟಿ ಅಂಗ್ರಿ ದೋಸೆ. ಆದ್ರೂ ಕಂಟ ಕೊಡ್ತಾ ಇದ್ಲು ಅವಳತ್ರ ಎಲ್ಲ ಕಾಸೆ, ಹೊಟ್ಟೆ ಶೆಟ್ಟಿ ಕೊಟ್ಟ ಬಿಟ್ಟಿ ಎಳ್ಳು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಿಶ್ವದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
2: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
1: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
5: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ

ಹಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರು ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ನೋಡೋಣ. ಮೊದಲನೇದಾಗಿ ಮಲ್ಲಿಕಾ ಅವರು ಶರಣು ಶರಣಾರ್ಥಿಗಳು ವಚನಗಳು ಹಾಗೆ ವಿಶ್ಲೇಷಣೆಯನ್ನ ಕಮಲಕುಮಾರಿಯವರು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಹಾಗೆಯೇ ನಿಮ್ಮ ನಿರೂಪಣೆಯಂತೂ ತುಂಬಾ ಸೂಪರ್ ಆಗಿತ್ತು ಮೇಡಮ್. ಮುಕ್ತಾಯ ವಚನ ಕೇಳಲು ತುಂಬಾ ಇಂಪ್ ಆಗಿತ್ತು. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ವಿನಾಯಕ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ಶಿವಕುಮಾರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಅರ್ಪಿತಾ ಮೇಡಮ್, 9 to 10 AM ಗಣಪತಿ ಪ್ರೋಗ್ರಾಮ್ ಸೂಪರ್, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಮಂಡ್ಯದ ಕೆಂದೇಗೌಡ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು ಮಧುರ ಗಾನ ಸೊಗಸಾಗಿತ್ತು ಅರ್ಪಿತಾ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಾಡಿನ ಜನತೆಗೆ ನಮ್ಮ ವಿನಾಯಕ ಲೋಕವನ್ನ ಪರಿಚಯಿಸಿದ ಶ್ರೀಮತಿ ಪವಿತ್ರ ದಿನೇಶ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹೊಸ ಪ್ರತಿಭೆಗಳನ್ನ ಪರಿಚಯಿಸುವ ನಿಮ್ಮ ಕಾರ್ಯಕ್ರಮ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮ. ನಮ್ಮ ವಿನಾಯಕ ಲೋಕದ ಪರವಾಗಿ ನಿಮಗೆ ಮತ್ತೊಮ್ಮೆ ವಂದನೆಗಳು ಅಂತ ಹೇಳಿ KS ವಿನಾಯಕ ಹೊಸನಗರ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಕನ್ನಡದ ವರನಟ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಗೌರವ ಸಲ್ಲಿಸಿದ ಅರ್ಜಿ ಅರ್ಪಿತ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ರಾಷ್ಟ್ರ ಪ್ರಶಸ್ತಿ ಪಡೆದ ಈ ಹಾಡು ನಾದಮಯ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಲತಾಶ್ರೀ ಈಶ್ವರ್ ಅವರ ಸ್ವರಚಿತ ಕಥೆ ಉರಿ ಕಥೆ ತುಂಬಾ ತುಂಬಾ ಸ್ವಾರಸ್ಯಕರವಾಗಿತ್ತು, ತಮಾಷೆಯಾಗಿತ್ತು, ಆದರೆ ಓದುವ ವೇಗ ಸ್ವಲ್ಪ ನಿಧಾನವಾಗಿತ್ತು ಎಂದು ನನಗನಿಸಿತು. ವಾಸ್ತವತೆಗೆ ಹತ್ತಿರವಾಗಿರುವ ಈ ಕಥೆಯನ್ನು ಕೇಳಿ ತುಂಬಾ ಖುಷಿ ಆಯಿತು. ಕಾರ್ಯಕ್ರಮ ನಡೆಸಿಕೊಟ್ಟ ಮಹಾಲಕ್ಷ್ಮಿ ಅವರಿಗೆ, ಪ್ರಸ್ತುತ ಪಡಿಸಿದ ಲತಾಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ನೀಲಮ್ಮ ಶಿವಣ್ಣ ಅರಸಿಕೆರೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಚಿಕ್ಕಪ್ಪ ಸರ್ ತುಂಬಾ ಚೆನ್ನಾಗಿ ಮಾತನಾಡಿದ್ರು, ಸೋಮಶೇಖರ್ ಅವರ ಬಗ್ಗೆ ಅವರು ಹೇಳಿದ ಅಭಿಪ್ರಾಯ ಸ್ವಾಗತಾರ್ಹವಾಗಿದೆ ಅಂತ ಹೇಳಿ ನೀಲಮ್ಮ ಶಿವಣ್ಣ ಅರಸೀಕೆರೆ ಅವರು, ಕಾರ್ಯಕ್ರಮ ತುಂಬಾ ಸೊಗಸಾಗಿ ಬರುತ್ತಿದೆ, ಧನ್ಯವಾದಗಳು ಮಹಾಲಕ್ಷ್ಮಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಕಾಫಿ ವಿತ್ ತಾಜಸ್ನಲ್ಲಿ ತರಹೇವಾರಿ ಚಹಾಗಳ ಪರಿಚಯವಾಯಿತು, ಕಾರ್ಯಕ್ರಮ ನಡೆಸಿಕೊಟ್ಟ ಮಹಾಲಕ್ಷ್ಮಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. PBS ರವರ ಗೀತೆಯನ್ನ ಪ್ರತಿಯೊಬ್ಬ ಕೇಳುಗರು ತುಂಬಾ ಚೆನ್ನಾಗಿ ಹಾಡಿದ್ರು. ಅದ್ಭುತ ಗಾನಗಾರುಡಿಗ PB ಶ್ರೀ ಅವರಿಗೆ ಜನ್ಮದಿನದ ಶುಭಾಶಯಗಳು. ಒಳ್ಳೆಯ ವಿಷಯ ಕೊಟ್ಟಿದ್ದಕ್ಕೆ ಮಹಾಲಕ್ಷ್ಮಿ ಮೇಡಮ್ ಮತ್ತೆ ಶಿವಮೊಗ್ಗಕ್ಕೂ ಅನಂತ ಧನ್ಯವಾದಗಳು ಅಂತ ಹೇಳಿ ನೀಲಮ್ಮ ಶಿವಣ್ಣ ಅರಸೀಕೆರೆ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಒಬ್ರು ತಿಳಿಸಿದ್ದಾರೆ. ಹಾಗೆ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಟ್ಟ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಡಾಕ್ಟರ್ PB ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾವು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡುತ್ತಿರುವ ನಮ್ಮ RJ ಮಹಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಿರೂಪಕರಾಗಿರುವ RJ ಅರ್ಪಿತಾ ಮೇಡಮ್ ನಮಸ್ಕಾರಗಳು. ಮಂಗಳವಾರ ಬೆಳಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ತಾವು ನಡೆಸಿಕೊಟ್ಟಂತಹ ಪ್ರಾಣಿಗಳ ವಿಷಯದ ಕುರಿತಾದ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ, ಪ್ರಸಾರ ಮಾಡಿದ ಅರ್ಪಿತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಿರೂಪಕರಾಗಿರುವ ಶ್ವೇತಾ ಮೇಡಮ್ ನಮಸ್ಕಾರಗಳು, ತಾವು ಮಂಗಳವಾರ ಮುಂಜಾನೆ ಅರುಣೋದಯ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ, ಹಾಗೆ ಅದರಲ್ಲಿ ಮೂಡಿ ಬಂದ ಭಕ್ತಿ ಗೀತೆಗಳು ತುಂಬಾ ಸೊಗಸಾಗಿ ಮೂಡಿ ಬಂದಿದೆ, ಪ್ರಸಾರ ಮಾಡಿದ ಶ್ವೇತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನಾ ಮೇಡಮ್ ಅವರು ಅಲ್ಲಮ ಪ್ರಭು ಅವರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದರು ಹಾಗೂ ಅವರ ವಚನವನ್ನು ತಿಳಿಸಿಕೊಟ್ಟರು. ಮತ್ತು ಶ್ರೀಮತಿ RJ ಪವಿತ್ರ ಮೇಡಮ್ ಅವರು ನಿರೂಪಣೆ ತುಂಬಾ ಚೆನ್ನಾಗಿತ್ತು, ಇವರಿಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಭಾರತಿ ಪ್ರಕಾಶ್ ಅವರು ಶಿವಮೊಗ್ಗದಿಂದ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಅದ್ಭುತವಾದ ನಿರೂಪಣೆ, ಒಳ್ಳೆಯ ವಚನಗಳ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ತುಂಬಾ ಧನ್ಯವಾದಗಳು ಮೇಡಮ್. FM ರೇಡಿಯೋ ತಾಂತ್ರಿಕ ವರ್ಗದವರಿಗೂ ಮತ್ತು ಗ್ರೂಪಿನಲ್ಲಿರುವ ನನ್ನ ಎಲ್ಲಾ ಬಂಧು ಬಾಂಧವರಿಗೆ ಧನ್ಯವಾದಗಳು ಅಂತ ಹೇಳಿ ಶ್ರೀಮತಿ ಸುಲೋಚನಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಉರಿ ಕತೆ ತುಂಬಾ ಚೆನ್ನಾಗಿ ಮೂಡಿ ಬಂತು, ಸೋಮಶೇಖರ್ ಹಂಪಸಾಗರ ಹಗರಿ ಬೊಮ್ಮನ ಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಅಂಕಿ ಸಂಖ್ಯೆಯ ಹಾಡಿನ ಒಂದು ಟಾಪಿಕ್ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪ್ರೀತಿಯ ಪವಿತ್ರ ದಿನೇಶ್ ಅವರಿಗೆ ನಮಸ್ಕಾರಗಳು. ಗುರುವಾರ ಸಂಜೆ 4 ಗಂಟೆಯ ಕಾಫಿ ವಿತ್ ಆಜಿಸ್ ಕಾರ್ಯಕ್ರಮದಲ್ಲಿ ವಿಶ್ವ ಆಯುರ್ವೇದ ದಿನದ ಕುರಿತ ಮಾಹಿತಿ ಕೇಳುಗರು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ತಾವು ಕೂಡ ಆಯ್ಕೆ ಮಾಡಿಕೊಂಡ ವಿಷಯ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಲೋಚನಾ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರು ಇವರು. ವಚನ ವಿಹಾರ ಕೃಷಿ ಮಾರೇಗೌಡರ ಗುಪ್ತ ವಚನಗಳ ಬಗ್ಗೆ ಭಾರತಿ ಪ್ರಕಾಶ್ ಅವರು ಪ್ರತಿಯೊಂದು ಕೆಲಸವೂ ಕಾಯಕ ಅಂದ್ರೆ ನಿಷ್ಠೆ ಎಂದು ಹೇಳಿದರು. ವಚನಗಳ ವಿವರಣೆಯಾಗಿದ್ದು ಇನ್ನಷ್ಟು ಅವರ ಬಗ್ಗೆ ವಿವರಣೆ ಕೊಟ್ಟ ಭಾರತಿ ಪ್ರಕಾಶ್ ಅವರಿಗೂ ಪವಿತ್ರ ಮೇಡಮ್ಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳುತ್ತಿದ್ದೇವೆ. ಒಂದೇ ಬಳ್ಳಿಯ ಹೂವು ಚಿತ್ರದ ದಾರಿ ಕಾಣದೆ ಬಂದವಳೆ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಪವಿತ್ರ ದಿನೇಶ್ ಅವರು ತಾವು ನಡೆಸಿಕೊಟ್ಟ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಪ್ರಸಾರವಾದ ಗಣೇಶನ ಕುರಿತ ಮಾಹಿತಿ, ತಾವು ನಡೆಸಿದಂತಹ ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ಪವಿತ್ರ ದಿನೇಶ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೇನೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಇವರು ಎಫ್ಎಂ ಶಿವಮೊಗ್ಗದಲ್ಲಿ ಸದಾ ಒಳ್ಳಿಯ ಮಧುರವಾದ ಕನ್ನಡ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸುಂದರ ನಿರೂಪಣೆ ಹಾಗೂ ಆಯ್ದುಕೊಂಡು ಪ್ರಸಾರ ಮಾಡಿದ ಇಂಪಾದ ಹಾಡುಗಳು ಕೇಳಲು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ನೀಡುತ್ತದೆ. ಸಂಗೀತದ ಮೂಲಕ ನಮ್ಮ ಕನ್ನಡದ ಸೊಗಡನ್ನ ಇನ್ನಷ್ಟು ಹತ್ತಿರವಾಗಿಸುತ್ತಿರುವ ನಿಮ್ಮ ಸೇವೆ ನಿಜಕ್ಕೂ ಮೆಚ್ಚುವಂತಹದ್ದು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಿಬ್ಬಂದಿ ಎಲ್ಲರಿಗೂ ನಮಸ್ಕಾರ, ಹಳೆಯ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರವಾಯಿತು, ಸುಬ್ರಹ್ಮಣ್ಯ ಐತಾಳ್ ಸರ್ ನಿರೂಪಣೆಗೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ. ರೇಡಿಯೋ ಮಾಧ್ಯಮದ ಮೇಲಿನ ನಿಮ್ಮ ನಿರಂತರ ಪ್ರೀತಿ ಮತ್ತು ಕಾರ್ಯಕ್ರಮಗಳ ಬಗ್ಗೆ ನೀವು ತೋರುವ ಉತ್ಸಾಹ ಕೇಳುಗರಿಗೆ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ರಕ್ಷಿತಾ ಹೊಳ್ಳ ಅವರ ನಿರೂಪಣೆಯಲ್ಲಿ ಮೂಡಿಬಂದ ಭಾವ ಬಾನುಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಡುತ್ತಾರೆ. ಹಾಗೆಯೇ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಅವರ ನಿರೂಪಣೆಯಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಹಾಗೆ ಸುಬ್ರಹ್ಮಣ್ಯ ಐತಾಳ್ ಅವರು ನಡೆಸಿಕೊಡುವ ಶುಕ್ರವಾರದ ವಿವಿಧ ಗೀತೆಗಳ ಕಾರ್ಯಕ್ರಮಗಳ ಆ ಕಲಾವಿದರಿಗೆ ಹಾಗೂ ಇಡೀ ರೇಡಿಯೋ ಬಳಗಕ್ಕೆ ಮತ್ತಷ್ಟು ಉತ್ಸಾಹ ತುಂಬಲಿದೆ. ಅವರ ಕೈಯಿಂದ ಇನ್ನು ಹೆಚ್ಚಿನ ಜನಪ್ರಿಯ ಹಾಗೂ ಮನಸ್ಸಿಗೆ ಮುಟ್ಟುವ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂಬ ನಿಮ್ಮ ಆಶಯದೊಂದಿಗೆ ರೇಡಿಯೋ ಶ್ರಾವಕರ ಪರವಾಗಿ ನಮಸ್ಕಾರಗಳು. ನಿಮ್ಮ ಶಿವಮೊಗ್ಗ ಬಾನುಲಿ ಕೇಳುಗ ಡಾಕ್ಟರ್ ವೀರಶೆಟ್ಟಿ ರೋಡ್ಡ ಬೀದರ್ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಭಾನುವಾರ ರಾತ್ರಿ 9:30ಕ್ಕೆ ಪ್ರಸಾರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಪ್ರಸಾರವಾಯಿತು, ಪ್ರಸಾರ ಮಾಡಿದಂತಹ ಸುಬ್ರಹ್ಮಣ್ಯ ಐತಾಳ್ ಅವರಿಗೆ ಅಭಿನಂದನೆಗಳು. ಅವರು ಪ್ರಸಾರ ಮಾಡುವಂತಹ ಶುಕ್ರವಾರದ ವಿವಿಧ ಗೀತೆಗಳು ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಡುತ್ತಾರೆ. ಅವರಿಂದ ಇನ್ನು ಹೆಚ್ಚು ಕಾರ್ಯಕ್ರಮಗಳು ಮೂಡಿಬರಲಿ ಎನ್ನುವುದು ರೇಡಿಯೋ ಶಿವಮೊಗ್ಗದ ಕೇಳುಗರಾದ ನಾನು ಬೆಂಗಳೂರು ಜರಗಹಳ್ಳಿ ಅಕ್ಷತಾ ರಾವ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಎಲ್ಲರಿಗೂ ನಮಸ್ಕಾರಗಳು. ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳು ಸರ್ ಇವತ್ತು ನಿರೂಪಕರಾದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ನಮಸ್ಕಾರ ಕಾರ್ಯಕ್ರಮ ಕೇಳುತ್ತಿದ್ದೇವೆ. ಬಂಧನ ಮತ್ತು ಕರುಳಿನ ಕೂಗು ಚಿತ್ರದ ಗೀತೆಗಳು ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳುತ್ತಿದ್ದೇವೆ. ಮುದುಡಿದ ತಾವರೆ ಅರಳಿತು ಮತ್ತು ಹಾಲು ಚೀನು ಚಿತ್ರದ ಗೀತೆಗಳು ಅದ್ಭುತ, ಪ್ರಸಾರಕ್ಕೆ ಧನ್ಯವಾದಗಳು. ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ನಗುವೆ ಈ ಗೀತೆ ತುಂಬಾ ಚೆನ್ನಾಗಿ ಪ್ರಸಾರವಾಯಿತು ಸರ್, ಸುಬ್ರಹ್ಮಣ್ಯ ಐತಾಳ್ ಸರ್ ಇವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಜಯಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಮಸ್ಕಾರಗಳು ಸರ್, ಭಕ್ತಿ ಗೀತೆಗಳು ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ, ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಸುಮಧುರ ಗೀತೆಗಳ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಅದ್ಭುತವಾಗಿ ಕನ್ನಡ ಗೀತೆಗಳು ಮೂಡಿ ಬಂದಿದೆ, ನನಗೆ ತುಂಬಾ ಇಷ್ಟವಾದ ಗೀತೆ ಹೊಸ ಜೀವನ ಚಿತ್ರದ ಲಾಲಿ ಹಾಡು, ಹೀಗೆ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಿದ್ದೇವೆ, ಬಹಳ ಅಪರೂಪದ ಗೀತೆಗಳನ್ನ ಪ್ರಸಾರ ಮಾಡುತ್ತಿದ್ದೀರಿ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಒಂದಕ್ಕಿಂತ ಒಂದು ಸೂಪರ್ ಸರ್ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಜೈ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಆಕಾಶವಾಣಿ ಅಭಿಮಾನಿಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪ್ರಾಯ ಪ್ರಾಯ ಪ್ರಾಯ ಶ್ರೀರಾಮಚಂದ್ರ ಸ್ವಾಭಿಮಾನ ಚಿತ್ರದ ಗೀತೆಗಳು ಅದ್ಭುತವಾಗಿವೆ, ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಿನಿ ಕಹಾನಿಯಲ್ಲಿ ಅನಂತ್ ನಾಗ್ ಅವರನ್ನ ನೆನೆಸಿಕೊಂಡಿದ್ದು ಸಮಯೋಚಿತವಾಗಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುವ ಅವಕಾಶ ಒದಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಜಯಮ್ಮ ಕುಪ್ಸದ್ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರ ಹೂಗಾರ ಮಾದಯ್ಯ ಅವರ ಬಗ್ಗೆ ಚಳಿಯ ವಾತಾವರಣದಲ್ಲೂ ಹೂವನ್ನ ಕಿತ್ತು ಶಿವನ ಮೆಚ್ಚಿಸಿದ ಹೂಗಾರ ಮಾದಯ್ಯನ ಬಗ್ಗೆ ಹೇಳಿದ ಜಯಮ್ಮ ಅವರಿಗೂ ಒಳ್ಳೆಯ ಹಾಡುಗಳನ್ನ ಹಾಕಿ ನಿರೂಪಣೆಯೊಂದಿಗೆ ನಡೆಸಿಕೊಟ್ಟ ಪವಿತ್ರ ಮೇಡಮ್ ಅವರಿಗೂ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಗಳಿಗೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ, ನಿಮಗೆ ಯಾವುದಾದ್ರೂ ವಿಭಿನ್ನ ರೀತಿಯ ಕಾರ್ಯಕ್ರಮ ಬೇಕು ಅನ್ಸಿದ್ರೆ ಅದನ್ನು ಕೂಡ ಮೆಸೇಜ್ ಮಾಡುವುದರ ಮೂಲಕ ತಿಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ತಿಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
1: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯೂಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮ್ಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
0: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಚ್ಚು ಮಾಹಿತಿಗಾಗಿ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ india.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ನಂದಿನಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ

0: ಮತ್ತೊಮ್ಮೆ 9449847678.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ಚಳುವಳಿಗಳು ಅಂತ ಬಂದಾಗ ಮಾನವನ ಇತಿಹಾಸದುದ್ದಕ್ಕೂ ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಅನೇಕ ರೀತಿಯ ಹಲವಾರು ರೈತ ದಂಗೆಗಳಿರ್ಬೋದು, ರೈತ ಚಳುವಳಿಗಳು ಸುದೀರ್ಘ ಇತಿಹಾಸವನ್ನು ಹೊಂದಿವೆ. ಅನೇಕ ಕಾರಣಗಳಿಗೆ ಅನೇಕ ಬಗೆಯಲ್ಲಿ ವಿವಿಧ ರೀತಿಯಲ್ಲಿ ಚಳುವಳಿಗಳು ನಡೆದ್ವು, ಹಾಗೆ ಚಳುವಳಿಗಳು ಉಟ್ಕೊಂಡ್ವು ಕೂಡ. ಈ ರೈತ ಚಳುವಳಿಗಳು ಸಾಮಾಜಿಕವಾಗಿ, ರಾಜಕೀಯವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತಂದಿದ್ದಲ್ಲದೆ ಚುನಾವಣೆಗಳಲ್ಲೂ ಕೂಡ ರೈತ ಸಂಘದ ಪಾತ್ರ, ರೈತ ಚಳುವಳಿಗಳ ಪಾತ್ರ ತುಂಬಾನೇ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ನಂಬಲೇಬೇಕು. ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾವಣೆಯಲ್ಲಿ ಪಾದಾರ್ಪಣೆ ಮಾಡ್ತಕ್ಕಂತಹ ಸಂದರ್ಭ ಕೂಡ ಬಂದಿದೆ. ಹಾಗೆ ಆ ಸಂದರ್ಭದಲ್ಲಿ ಅನೇಕ ರೀತಿಯ ಚಳುವಳಿಗಳು ಕೂಡ ನಡೆದಿವೆ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾವಣೆಯಲ್ಲಿ ಪಾದಾರ್ಪಣೆ ಮಾಡ್ತಕ್ಕಂತಹ ಸಂದರ್ಭ ಯಾವ ರೀತಿ ಇತ್ತು, ಹೇಗಿತ್ತು, ಯಾವ ರೀತಿ ಎಲ್ಲ ಚಳುವಳಿಗಳು ನಡೆದ್ವು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಆ ಎಲ್ಲ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ರೈತ ಸಂಘದ ಹೋರಾಟಗಾರರು ಹಾಗೂ ಮುಖಂಡರು ಆದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಅವರೊಟ್ಟಿಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಸರ್, ನಮಸ್ತೆ.
5: ನಮಸ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ನಾವಾಗಲೇ ದಾಖಲೆ ಮಾಡಿದಾಗೆ, ಮತ್ತೆ ನಾನು ಹಿಂದಿನ ಮಾತುಗಳು ಹೇಳಿದಾಗೆ, ಒಂದು ವೈಚಾರಿಕತೆಯ ಬದ್ಧತೆ ಚಳುವಳಿಯಾಗಿ ರೂಪುಗೊಳ್ತಾ ಬರ್ತಾ ಇತ್ತು. ಅದರಲ್ಲಿ ವಿಚಾರಶೀಲರು, ಚಳುವಳಿಗಾರರು, ಸಾಹಿತಿಗಳು, ಬರಹಗಾರರು, ಭಾಷಾ ಚಳವಳಿಗಾರರು, ಹಾಗೆ ವೈಜ್ಞಾನಿಕ ಚಿಂತಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ನಾವು ಹಿಂದಿನ ಮಾತುಗಳಲ್ಲಿ ನಾನು ದಾಖಲೆ ಮಾಡಿದ್ದೇನೆ. ಅದೇ ರೀತಿ 1990 1999 ಈ ಒಂದು ದಶಕದಲ್ಲಿ ನಡೆದಂತ ಚಳವಳಿಗಳ ವೈಚಾರಿಕೆಯ ಬಗ್ಗೆ ಮಾತಾಡುವಾಗ ವೈಚಾರಿಕ ವಿಚಲತೆಯ ಸಂದರ್ಭ ದಶಕ ಇದನ್ನ ಅಂತ ನಾವು ಗುರುತಿಸ್ಬೋದು, ರೈತ ಚಳುವಳಿಯ ಘಟ್ಟದಲ್ಲಿ. ಹಾಗಾಗಿ ಭಾರತ ದೇಶ, ಕರ್ನಾಟಕ, ನಮ್ಮ ಚುನಾವಣಾ ಪದ್ಧತಿ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಪ್ಪಿಕೊಂಡಿದ್ವಿ. ಆ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಒಪ್ಪಿಕೊಂಡಿದೆ. ಆದ್ರಿಂದ ಪ್ರತಿನಿಧಿಗಳ ಆಯ್ಕೆಯ ಕ್ರಮದಲ್ಲಿ ಆಗ್ತಿದ್ದಂತ ತಪ್ಪನ್ನ ದುರಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಚಳುವಳಿಗಳಲ್ಲಿ ಮಂದಟ್ಟು ಮಾಡುತ್ತೆ. ಈ ಮಂದಟ್ಟಾಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಕಾಂಗ್ರೆಸ್ ಅನ್ನು ಸೋಲಿಸಿ ಜನತಾ ಪರಿವಾರವನ್ನು ಅಧಿಕಾರಕ್ಕೆ ತಂದ ಮೇಲೂ ಕೂಡ ರೈತರ ಸಮಸ್ಯೆಗಳ ಬಗ್ಗೆ ಸಂವಿಧಾನಬದ್ಧವಾಗಿ ಆರಿಸಿ ಬಂದಂತ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚರ್ಚೆ ಮಾಡದಲ್ಲೇ ಹೋದದ್ದು ಚಳುವಳಿಗಾರರಿಗೆ ಒಂದು ಆತಂಕ ಸೃಷ್ಟಿ ಮಾಡದಲ್ಲೇ ಇರಲಿಲ್ಲ, ಮನಸ್ಸಿಗೆ ಆಘಾತ ಆಗಿತ್ತು. ಆಗ ಹುಟ್ಟುವುದೇ, ನಾವೇ ಯಾಕೆ ಚುನಾವಣೆಗಳಲ್ಲಿ ಹೋಗ್ಬಾರ್ದು, ನಾವೇ ಚುನಾವಣೆಗಿಳಿದು ನಾವೇ ಭ್ರಷ್ಟತೆ ಇರತಕ್ಕಂತ ದುರಾಚಾರವನ್ನು ತಡೆಗಟ್ಟಿ ಗುಣಾತ್ಮಕವಾದಂತಹ ಚುನಾವಣೆಗಳನ್ನು ಬರುವ ಹಾಗೆ ಮಾಡಿಕೊಂಡು ಮತ್ತೆ ಶಾಸನಸಭೆಗೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳಿಗೆ ಕ್ರಮವಾದಂತ ಜನಪ್ರತಿನಿಧಿಗಳನ್ನ, ಜನಪರವಾಗಿರ್ತಕ್ಕಂಥವ್ರನ್ನ ಶಾಸನಬದ್ಧವಾಗಿ ಆಸ್ತಿ ಕಲಿಸಿದಾಗ ಇಂಥ ತಪ್ಪುಗಳು ಆಗೋದಿಲ್ಲ ಅಂತ ಮನಗಂಡಂತ ನಮ್ಮ ಮುಖಂಡರು ನಾವೇ ಯಾಕೆ ಚುನಾವಣೆಗಳನ್ನ ಮಾಡಬಾರ್ದು, ನಮ್ಮ ಅಭ್ಯರ್ಥಿಗಳನ್ನೇ ಕಣಕ್ಕೆ ಚಳುವಳಿಗಾರನ್ನೇ ಯಾಕೆ ಚುನಾವಣೆ ನಿಲ್ಲಿಸಬಾರ್ದು ಅಂತಕ್ಕಂಥ ವೈಚಾರಿಕ ಏಕಾಗ್ರತೆ ನಮ್ಮಲ್ಲಿ ಮನಸ್ಸು ಮಾಡುತ್ತೆ. ಅದರ ಪರಿಣಾಮವಾಗಿನೇ 1989 ಚಳುವಳಿಯ ಚುನಾವಣೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ನಾನೇ ಚುನಾವಣೆಗೆ ಭಾಗವಾಗಿ ಭಾಗವಹಿಸಿ ಗೆದ್ದು ನಾವು ರೈತರ ಸಮಸ್ಯೆಗಳನ್ನ, ಗ್ರಾಮೀಣ ಜನರ ಸಮಸ್ಯೆಗಳನ್ನ, ಹಳ್ಳಿಯಲ್ಲಿದ್ದಂಥ ಬಡತನವನ್ನ, ಕೃಷಿಗೆ ಆಗ್ತಿದ್ದಂಥ ಅನ್ಯಾಯವನ್ನ ಇವೆಲ್ಲವನ್ನು ಕೂಡ ಸರಿಪಡಿಸಬೇಕು ಅಂತಕ್ಕಂಥ ಹಂಬಲದೊಂದಿಗೆ ನಾವು 1989 ಚುನಾವಣೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾವಣೆಯ ದಶಕವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತೆ. ಆಗ ನಮ್ಮ 1989 ಏಪ್ರಿಲ್ 10 ರಾಜ್ಯಾದ್ಯಂತ ನಾವು ಚಳುವಳಿಗಳನ್ನು ಮಾಡ್ತೀವಿ. ಅದರ ಫಲವಾಗಿ ಈ ಯೋಚನೆಗಳು ಶುರುವಾಗುತ್ತೆ. ಆಗ ನಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾವಣೆಗೆ ಹೋಗೋಣ, ನಾವು ಚುನಾವಣೆಯನ್ನು ಎದುರಿಸೋಣ, ನಮ್ಮ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ನಾವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಓಟು ಕೊಡಿ ನೋಟು ಕೊಡಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಹೊಸ ಆಲೋಚನೆಯನ್ನ ಚುನಾವಣಾ ಪದ್ಧತಿಯಲ್ಲಿ ಜಾರಿಗೆ ತರ್ತಾರೆ. ಕಾರಣ ಏನಪ್ಪ ಅಂದ್ರೆ, ಆ ಕಾಲಕ್ಕಾಗಲೇ ಚುನಾವಣೆಗಳಲ್ಲಿ ಹೆಂಡದ ಹಾವಳಿ ಜಾಸ್ತಿ ಆಗಿರುತ್ತದೆ, ದುಡ್ಡು ಕೊಡತಕ್ಕಂಥದ್ದು ಮತದಾರರಿಗೆ ದುಡ್ಡು ಹಂಚುವಂತ ಕೆಲಸ ಪ್ರಾರಂಭ ಆಗುತ್ತದೆ. ಇದನ್ನು ನೋಡಿದಂತ ಸಂಘಟನೆಗಳು ಯಾಕೆ ನಮ್ಮ ಜನರಿಗೆ ತಮ್ಮ ಮತವನ್ನು ಮಾರ್ಕತ್ತಿದ್ದಾರೆ, ಇದು ಮಾರಾಟ ಮಾಡುವ ವಸ್ತು ಅಲ್ಲ ಮತದಾನ, ಅವರ ಅಭಿವೃದ್ಧಿಗಾಸ್ಕರವಾಗಿ ನಡೀತಕ್ಕಂಥ ಚುನಾವಣೆಗಳು, ಗಾಂಧೀಜಿ ಪ್ರಜಾಸತ್ತಾತ್ಮಕವಾಗಿ ಕೊಟ್ಟಂತ ಒಂದು ಮತವನ್ನು ಹಾಕದ ಮೂಲಕ ನಮ್ಮ ಪ್ರಬಲವಾದ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಚಳುವಳಿಯ ಉದ್ದೇಶವೂ ಆಗಬೇಕು. ಆದ್ದರಿಂದ ಕರ್ನಾಟಕ ರಾಜ್ಯದ ಈ ಸಂಘ ಚುನಾವಣೆಯನ್ನೇ ಮಾಡೋಣ, ಚುನಾವಣೆ ನೇರವಾಗಿ ಇಳಿದು ಬಿಡೋಣ ಅಂತ ಹೇಳಿ ರೈತ ಸಂಘ ಚುನಾವಣಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂತ ಸ್ವಾಭಿಮಾನಿ ಅಭ್ಯರ್ಥಿ, ಸ್ವಾಭಿಮಾನಿ ಶಾಸಕ ಹಾಗೂ ಸ್ವಾಭಿಮಾನಿ ಮತದಾರ ಅಂತ ಹೇಳಿ ಈ ಘೋಷಣೆಗಳೊಂದಿಗೆ 224 ವಿಧಾನಸಭೆಗಳಲ್ಲಿ ಸ್ಪರ್ಧಿಸಬೇಕು ಅಂತ ನಿರ್ಧಾರ ಆಯಿತು. ಕಡೆಗೆ ಅಭ್ಯರ್ಥಿಗಳ ಆಯ್ಕೆಯ ಮಾಡಕ್ ಹೊರಟಾಗ 133 ಜನರಿಗಿಂತ ಜಾಸ್ತಿ ಮತ ಅಭ್ಯರ್ಥಿಗಳು ಲಭ್ಯ ಆಗುದಿಲ್ಲ ಕರ್ನಾಟಕದಲ್ಲಿ. ಆಗ 111 ಜನರು ಉಮೇದುವಾರಿಕೆಯಲ್ಲಿ ಸ್ಪರ್ಧಿಸ್ತಾರೆ. ಸ್ಪರ್ಧಿಸಿ ಓಟು ಕೊಡಿ ನೋಟು ಕೊಡಿ ಅನ್ನುವಂತಹ ಅಭ್ಯರ್ಥಿಗೆ ಡೆಪಾಸಿಟ್ಗಾಗಿ ಜನರಿಂದಲೇ ಹಣ ಸಂಗ್ರಹಿಸಿ ಆ ಹಣದಿಂದ ಅಭ್ಯರ್ಥಿಯ ಠೇವಣಿಯನ್ನ ಹಣವನ್ನ ತೊಡಗಿಸಿ ಆ ಮೂಲಕ ಚುನಾವಣೆಯನ್ನ ಮಾಡ್ತೇವೆ. ಆಗ ನಾವು ಇಡೀ ರಾಜ್ಯದಲ್ಲಿ ರೈತ ಚಳುವಳಿ 3.6% ಮತವನ್ನ ಇಡೀ ಸಮಗ್ರವಾದ ರೈತ ಸಂಘ 111 ಕ್ಷೇತ್ರಗಳಲ್ಲಿ 3.6% ಮತ ಅಂದರೆ 65,887 ಮತಗಳನ್ನ ರಾಜ್ಯದಲ್ಲಿ ರೈತರು ಈ ರೈತರ ಅಭ್ಯರ್ಥಿಗೆ ಹಾಕ್ತಾರೆ. ಇದರಿಂದ 89 ಜನ ಅಭ್ಯರ್ಥಿಗಳು ಠೇವಣಿಯಲ್ಲೇ ಕಳ್ಕೊತಾರೆ. ಅದಾದ ಮೇಲೆ ಅದರಲ್ಲಿ ಬಂದಂತದ್ದು ಅಂದ್ರೆ 2 ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿಗೆ ಆಯ್ಕೆ ಆಗ್ತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಅವರು ಅಂದ್ರೆ ನಮ್ಮ ಧಾರವಾಡ ಕಿತ್ತೂರು ಕ್ಷೇತ್ರದಿಂದ ನಮ್ಮ ಬಾಬಾಗೌಡ ಪಾಟೀಲ್ ಅವರು ಆಯ್ಕೆ ಆಗ್ತಾರೆ. ಅದೇ ಸರಿ ಗ್ರಾಮಾಂತರ ಧಾರವಾಡ ಜಿಲ್ಲೆಯಲ್ಲಿ ಅವರೇ ನಿಂತಿರ್ತಾರೆ. 2 ಕ್ಷೇತ್ರಗಳಲ್ಲಿ ಅವರನ್ನ ಆಯ್ಕೆ ಆಗುತ್ತೆ. ಆ ನಂತರದಲ್ಲಿ ಅವರು 1 ಕ್ಷೇತ್ರ ಧಾರವಾಡ ಗ್ರಾಮಾಂತರದಲ್ಲಿ ಇದ್ದಂತ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ಸ್ಥಾನಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ 27 2011 ನಡೆದ ಉಪಚುನಾವಣೆಯಲ್ಲಿ

ಎಂಡಿ ಅನ್ನೋರನ್ನ ತಕ್ಕಡಿ ಗುರುತಿನ ಮತದಾನ ಮೂಲಕ ಜನರು ಆಯ್ಕೆಯನ್ನು ಮಾಡಿ ವಿಧಾನಸಭೆಗೆ ಪ್ರತಿನಿಧಿಯನ್ನಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ಮತ್ತು ಬಾಬಾ ಅವರನ್ನ ಏಕಕಾಲದಲ್ಲಿ ಆ ಚುನಾವಣೆಯಲ್ಲಿ ನಾವು ಇಬ್ಬರು ಶಾಸಕರ ನಡನ್ನ ವಿಧಾನಸಭೆಯಲ್ಲಿ ರೈತರ ಪರವಾಗಿ ಮಾತಾಡ್ತಕ್ಕಂಥ ತಮ್ಮದೇ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವುದರ ಮೂಲಕ ಈ ಹೊಸ ಪ್ರಯೋಗ ವಿಧಾನಸಭೆ ಚುನಾವಣೆಗಳಲ್ಲಿ ರೈತ ಚಳುವಳಿ, ಬಂಡಾಯ ಸಾಹಿತಿಗಳು, ಕನ್ನಡ ಚಳುವಳಿಗಾರರು, ಬರಹಗಾರರ ಒಕ್ಕೂಟ, ಅನೇಕ ಪತ್ರಿಕಾ ಗೆಳೆಯರು ಇವರೆಲ್ಲರೂ ಸೇರಿ ಮಾಡಿದಂಥ ಪ್ರಯತ್ನದಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ಇಬ್ಬರು ಶಾಸಕರು 89ರ ಚುನಾವಣೆಯಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡಿ ಅಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಅಂದರೆ ಫ್ಲೋರ್ ಆಫ್ ದಿ ಅಸೆಂಬ್ಲಿ ಅವಕಾಶ ಮಾಡಿಕೊಟ್ಟಿದ್ದು ರೈತ ಚಳವಳಿಯ ಇನ್ನೊಂದು ಮುಖ. ಅದಕ್ಕೆ ನಾವು ಇದನ್ನು ಹೇಳ್ತೀವಿ, ಚುನಾವಣೆಯೂ ಕೂಡ ಚಳುವಳಿಯ ಒಂದು ಭಾಗನೇ ಹೊರತು ರಾಜಕೀಯ ಪಕ್ಷಗಳ ಪ್ರಕಾರ ಚುನಾವಣೆ ಮಾಡಿದ್ದಲ್ಲ. ಇದು ಚುನಾವಣೆಯನ್ನು ಕೂಡ ಚಳುವಳಿಯ ಒಂದು ಭಾಗವಾಗಿ ತಗೊಂಡು ಪ್ರಾಯೋಗಿಕವಾಗಿ ಸ್ವಾಭಿಮಾನ ಮತದಾರರಿಗೆ ಸ್ವಾಭಿಮಾನದ ಶಾಸಕರನ್ನು ಆಯ್ಕೆ ಮಾಡತಕ್ಕಂತ ವಿಧಾನವನ್ನ ನಮ್ಮ ಚಳುವಳಿ ಸೃಷ್ಟಿ ಮಾಡಿದ್ದು, ದಾಖಲಿಸಿದ್ದು ಆ ಚಳುವಳಿ. ಯಾಕೆಂದ್ರೆ ಕಾಂಗ್ರೆಸ್ ಅನ್ನ ಸೋಲಿಸಿ ಜನತಾ ಪರಿವಾರವನ್ನು 83 ಚುನಾವಣೆಯಲ್ಲಿ ಅಧಿಕಾರಕ್ಕೆ ತಂದಂತ ಚಳುವಳಿಗಳು, ಅದರಿಂದ ಆಯ್ಕೆ ಮಾಡಿ ಬಂದಂತ ಆಯ್ಕೆ ಆದಂತ ಸರ್ಕಾರ ಹೆಡೆಡ್ ಬೈ ರಾಮಕೃಷ್ಣ ಹೆಗಡೆಜಿಯವರ ನಾಯಕತ್ವದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವ ಬದಲಾಗಿ ಹಿಂದಿನ ಸರ್ಕಾರದ ರೀತಿಯಾಗಿ ಅವರು ನಗರಗಳನ್ನ, ನಗರಗಳ ಸೌಂದರ್ಯವನ್ನ ರೂಪಿಸತಕ್ಕಂಥದ್ದು, ನಗರಗಳಿಗಾಗಿ ಬಜೆಟ್ಟಿನ ಹಣವನ್ನು ತೆಗೆದಿರ್ತಕ್ಕಂಥದ್ದು ಇವೆಲ್ಲವೂ ನೋಡಿದಾಗ ಅಷ್ಟೊತ್ತಾಲನೇ ಬೆಂಗಳೂರಿನ 2ನೇ ಹಂತದ ಕುಡಿಯುವ ನೀರಿಗೆ ಕೋಟಾನುಕೋಟಿ ಹಣವನ್ನು ತೆಗೆದಿರ್ತಕ್ಕಂಥ ಕೆಲಸ ಶುರುವಾಗಿರುತ್ತದೆ. ಆಗ ಮತ್ತೊಂದು ಮೆಟ್ರೋ ಬೆಂಗಳೂರಿನಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ ಅದು. ಆಗ ಮೆಟ್ರೋ ಮತ್ತು ಈ ಅಷ್ಟೊತ್ತಿ ಇನ್ನೊಂದು ಬಹಳ ದೊಡ್ಡ ವಿಷಯ ಅಂದ್ರೆ ಜಾಗತಿಕ ಒಪ್ಪಂದದಲ್ಲಿ ಕೃಷಿ ಸಂಬಂಧಿತ ಹೊಸ ಆರ್ಥಿಕ ನೀತಿಗಳು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಶ್ರೀಮಾನ್ ಬಾಬಾಗೌಡ ಪಾಟೀಲ್ರು ಹಾಗೂ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರು ಆಯ್ಕೆಯಾಗಿದ್ದು ಅವರ ವಿಧಾನಸಭೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಬಾಬಾಗೌಡ ಮಾತಾಡಿರ್ತಕ್ಕಂಥ ದಾಖಲೆಗಳು ಇವತ್ತು ಕೂಡ ಶಾಸನಸಭೆಯ ಅಧಿಕೃತ ಪಟ್ಟಿಯಲ್ಲಿ ಲಭ್ಯ ಇದೆ. ರೈತ ಚಳುವಳಿ, ರೈತರ ಪರವಾಗಿ ಆಡಿದಂಥ ಮಾತುಗಳು, ಗಮನ ಸೆಳೆದಂತ ಸೂಚನೆಗಳು ಸರ್ಕಾರಕ್ಕೆ, ಆ ನಂತರದಲ್ಲಿ ಆದಂತ ಬದಲಾವಣೆಗಳು, ಇವು ಇವತ್ತು ವಿಧಾನಸಭೆಯಲ್ಲಿ ಅವರಿಬ್ಬರೂ ನಮ್ಮ ಹಿರಿಯ ನಾಯಕರು ನಮ್ಮ ಹತ್ರ ಇವತ್ತು ಭೌತಿಕವಾಗಿ ಇಲ್ಲ, ಆದರೂ ಕೂಡ ಅವರು ದಾಖಲಿಸಿರುವ ರೈತ ಪರವಾದಂತ ಬಜೆಟ್ಟಿನ ಮಾತುಗಳು, ಬಜೆಟ್ ಸಂದರ್ಭದಲ್ಲಿ, ಅಭಿವೃದ್ಧಿ ಸಂದರ್ಭದಲ್ಲಿ, ವಿಶ್ವ ವಾಣಿಜ್ಯ ಒಪ್ಪಂದದ ವಿಷಯದಲ್ಲಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇದ್ದಂತ ಒಡಂಬಡಿಕೆ ಆರ್ಥಿಕ ನೀತಿಗಳು, GDP ಬಗ್ಗೆ ಆಗಿರ್ತಕ್ಕಂಥ ಮಾತುಗಳು, ಹಾಗೆಯೇ ತಮಿಳುನಾಡು ಕಾವೇರಿ ಜಲ ಹೋರಾಟ, ಕಾವೇರಿ ನೀರಿನ ಹೋರಾಟದ ಬಗ್ಗೆ ಹೇಗೆ ರಾಜ್ಯಗಳು ಅಂತಾರಾಜ್ಯ ನೀರಿನ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಳಬಹುದು ಅಂತಕ್ಕಂಥ ಮಾತುಗಳು ಇವತ್ತು ನಮ್ಮ ವಿಧಾನಸಭೆ ಕಡತದಲ್ಲಿ ಲಭ್ಯ ಇದ್ದಾವೆ. ಯಾರು ಬೇಕಾದರೂ ಅದನ್ನು ತೆಗೆದು ಅಧ್ಯಯನ ಮಾಡಿ ಆ ನಂತರದಲ್ಲಿ ನಾವು ಕಾವೇರಿ ನೀರಿನ ವಿಷಯದಲ್ಲಿ ತಮಿಳುನಾಡಿನ ರೈತ ಸಂಘಟನೆ, ಕರ್ನಾಟಕ ರಾಜ್ಯ ರೈತ ಸಂಘಟನೆ ನಾವೇ ಕುಳಿತು ಮಾತನಾಡಿ ಬಗೆಹರಿಸಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನಗಳು ಇವೆಲ್ಲವೂ ಇವತ್ತು ದಾಖಲೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ

0: ಈ ಇವತ್ತಿನ ಮಾತಿನಲ್ಲಿ ನಾನು ಈ ವಿಷಯವನ್ನು ದಾಖಲೆ ಮಾಡ್ತಿದ್ದೇನೆ. ಅದನ್ನ ವಿವರವಾಗಿ ಮತ್ತೊಮ್ಮೆ ತಮ್ಮ ಮುಂದೆ ಮಾತಾಡತಕ್ಕಂತ ಪ್ರಯತ್ನವನ್ನು ಮಾಡ್ತೀನಿ.
1: ಓಕೆ ಸರ್, ಈ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾವಣೆಯಲ್ಲಿ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭ ಯಾವ ರೀತಿ ಇತ್ತು, ಹೇಗಿತ್ತು, ಹೇಗಾಯಿತು, ಯಾವ ರೀತಿಯಲ್ಲಿ ಕೆಲವೊಂದು ನಿರ್ದಿಷ್ಟವಾಗಿ ರೂಪುರೇಷೆಗಳು ಬದಲಾವಣೆ ಆದವು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ ಕೆ ಟಿ ಗಂಗಾಧರ್ ಸರ್ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಚುನಾವಣೆಯಲ್ಲಿ ಪಾದಾರ್ಪಣೆ ಮಾಡ್ತಕ್ಕಂತಹ ಸಂದರ್ಭ ಯಾವ ರೀತಿ ಇತ್ತು, ಅಂತಹ ಸಮಯದಲ್ಲಿ ಯಾವ ರೀತಿಯೆಲ್ಲ ಚಳುವಳಿಗಳು ನಡೆದ್ವು ಅನ್ನೋದ್ರ ಬಗ್ಗೆ ನಮ್ಮ ಕೆ ಟಿ ಗಂಗಾಧರ್ ಸರ್ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ, ಈ ಸಂದರ್ಭದಲ್ಲಿ ಹೊಸ ನಾಡನ್ನು ಕಟ್ಟುವಂತಹ ಪ್ರಯತ್ನ ಯಾವ ರೀತಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ ಕೆ ಟಿ ಗಂಗಾಧರ್ ಸರ್ ಅವರು ತಿಳಿಸ್ತಾರೆ. ಮತ್ತಷ್ಟು ಆಸಕ್ತಿಕರ ಕುತೂಹಲಕಾರಿ ವಿಷಯಗಳನ್ನ ತಿಳಿಯೋಣ.
0: ನಾನು ಈಗಷ್ಟೇ ಮಾತನಾಡುವ ಸಂದರ್ಭದಲ್ಲಿ ಚಳುವಳಿ, ಚುನಾವಣಾ ಚಳುವಳಿಯನ್ನ ಹೇಗೆ ತಗೊಂಡ್ವಿ ಅನ್ನತಕ್ಕಂತ ವಿಷಯವನ್ನು ತಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೆ. ಅದಕ್ಕೆ ಕಾರಣ, ನಾವು ಹೋರಾಟದ ವ್ಯವಸ್ಥೆಯಲ್ಲಿ ಕಂಡುಕೊಂಡಂತ ಯಶಸ್ಸು ನಮಗೆ ಸಾಕಾಗ್ಲಿಲ್ಲ. ಹಾಗಾಗಿ ನಾವು ಯಾಕೆ ಚಳುವಳಿಯನ್ನೇ ಮಾಡಬಾರ್ದು, ಚಳುವಳಿಯನ್ನೇ ಮಾಡ್ತಾ ಕೂತ್ಕೋಬೇಕು, ನಾವು ಚುನಾವಣೆಗೆ ಯಾಕೆ ಹೋಗ್ಬಾರ್ದು, ಹೊಸ ನಾಡನ್ನು ಕಟ್ಟುವ ಪ್ರಯತ್ನ ಯಾಕೆ ಆಗ್ಬಾರ್ದು ಅನ್ನುವಂತ ತುಡಿತ ನಮ್ಮಲ್ಲಿ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಇದು ನಮ್ಮ ಈ 1999 ಈ ವೈಚಾರಿಕ ವಿಶ್ರತೆ, ವೈಚಾರಿಕ ತರಬೇತಿಗಳು ಹೇಗೆ ನಡೆದು ಚಳುವಳಿಗಳಲ್ಲಿ ಅನ್ನೋದಕ್ಕೆ, ಚುನಾವಣೆಯನ್ನು ಕೂಡ ಒಂದು ಚಳುವಳಿಯನ್ನಾಗಿ ಹೇಗೆ ರೂಪುಗೊಂಡಿತ್ತು, ಹಾಗಾಗಿ ನಮ್ಮ ಇಬ್ಬರು ಶಾಸಕರು ಹೇಗೆ ಚಳುವಳಿಯಿಂದ ಬಂದಂತ ಶಾಸಕರ ಮಾತಿನ ದಾಟಿ ಮತ್ತು ಅವರಿನ ಚಿಂತನೆಗಳು ಹೇಗೆ ವಿಧಾನಸಭೆಯ ಗಮನವನ್ನು ಸೆಳೆದು, ಆ ನಂತರದಲ್ಲಿ ಸರ್ಕಾರಗಳು ಹೇಗೆ ತಮ್ಮ ನಡೆಗಳಲ್ಲಿ ಬದಲಾವಣೆ ಮಾಡ್ತುಂಟು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡಲೇಬೇಕಾಗತ್ತೆ. ಈ ವಿಷಯದಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ನಾವು ಯಾವುದೇ ರಾಜಕೀಯ ಪಕ್ಷ ಜನಪ್ರಿಯತೆಗೆ ಬರಬೇಕಾದ್ರೆ ಜನರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಸಂವಿಧಾನಬದ್ಧವಾಗಿ ರಚಿಸಲ್ಪಟ್ಟಿರುವ ಶಾಸನಸಭೆ ಪರಿಷತ್ತಿನಲ್ಲಿ ಚರ್ಚೆಗೊಂಡು ಅವುಗಳು ಕಾನೂನುಗಳಾಗಿ ವಿಧೇಯಕಗಳಾಗಿ ಜನರಿಗೆ ಜಾರಿಗೊಂಡಾಗ, ಸರ್ಕಾರದ ಸಿಬ್ಬಂದಿಗಳು ಅದು ಜನರಿಗೆ ಮುಟ್ಟಿಸಿದಾಗ ಕಟ್ಟಕಲೆಯ ಮನುಷ್ಯನಿಗೆ ಪ್ರಜಾಪ್ರಭುತ್ವವನ್ನು ತಲುಪಿಸುತ್ತಂತಹ ಕೆಲಸವನ್ನ ನಾವು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಬಾಬಾ ಗೌಡರು ಮಾಡಿರ್ತಕ್ಕಂತಹ ಪ್ರಯತ್ನಗಳು ನಾವು ಹೇಳಲಿಕ್ಕೆ. ಯಾಕೆಂದ್ರೆ ಇದೇ ಸಂದರ್ಭದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಅವರ ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ನಾನು ರಾಜ್ಯ ರೈತ ಸಂಘದ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಅದ ಬಾಬಾಗೌಡರು ಕಾಲ ನಮ್ಮ ನಂಜುಂಡ ಸ್ವಾಮಿ ಮತ್ತು ಬಾಬಾಗೌಡರು ತಂದಂತ ವಿಷಯ, ಬರಗಾಲವನ್ನು ಹೇಗೆ ಅಮೂಲಾಗ್ರವಾಗಿ ಬರಬಾರ್ದನ್ನು ಶಾಶ್ವತವಾಗಿ ತೆಗೆದುಹಾಕಬಹುದು ಅನ್ನೋದ್ರ ಬಗ್ಗೆ ಒಂದು ಡಿಬೇಟ್ ಆಗುತ್ತೆ. ಯಾವಾಗ ಅಂದ್ರೆ ಬಹಳ ದೊಡ್ಡ ಬರಗಾಲ ಬಂದಿರುತ್ತೆ. ಆ ಬರಗಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಮತ್ತೆ ನಮ್ಮ ಎಸ್ ಎಂ ಕೃಷ್ಣ ಅವರ ಅವಧಿ ಆ ಅವಧಿನಲ್ಲಿ ಅವರು ನಮ್ಮನ್ನು ಕೇಳ್ತಾರೆ ಹೇಗೆ, ಯಾಕೆಂದ್ರೆ ನಾವು ಚಳುವಳಿಗಳಲ್ಲಿ ನಾವು ಏನ್ ಮಾ

0: ಆಗ್ಬಹುದು ಅಂತ ಹೇಳಿ ಹೇಳಿದಾಗ ಬಾಬಾ ಗೌಡರು ನಂಜುಂಡ ಸ್ವಾಮಿಯವರು ನೋಡಿ ಇಡೀ ರಾಜ್ಯದಲ್ಲಿ ಬರಗಾಲ ಸೀಮೆಯಲ್ಲಿ ಬಯಲು ಸೀಮೆಯಲ್ಲಿರ್ತಕ್ಕಂಥ ಕೆರೆಗಳನ್ನ ಇವತ್ತು ಮಣ್ಣು ತುಂಬಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಟ್ಟಿದ ಕೆರೆಗಳು, ಆ ಕೆರೆಗಳಲ್ಲಿ ಮಣ್ಣು ತುಂಬಿ ನೀರು ನಿಲ್ತಾ ಇಲ್ಲ. ಮಳೆ ಬಂದರೂ ಕೂಡ ಅದನ್ನ ಮಣ್ಣನ್ನ ತೆಗೆದು ಹಾಕಿದರೆ, ಅಂದ್ರೆ ಡಿಸಿಲ್ಟಿಂಗ್ ಮಾಡಿದರೆ, ನೀರು ಮಳೆಗಾಲದಲ್ಲಿ ಕೆರೆಗಳಲ್ಲಿ ನಿಲ್ಲೋದ್ರ ಮೂಲಕ ನಾವು ಜಾನುವಾರುಗಳಿಗೆ, ಹಕ್ಕಿ ಪಕ್ಷಿಗಳಿಗೆ, ಜಲಚರ ಪ್ರಾಣಿಗಳಿಗೆ, ಹಾಗೆಯೇ ಅಂತರ್ಜಲಕ್ಕೆ ನಾವು ನೀರನ್ನು ಉಣಿಸುವುದರ ಮೂಲಕ ಬರಗಾಲವನ್ನು ನಾವು ತೆಗೆದುಹಾಕಬಹುದು ಅಂತ ಒಂದು ಸಲಹೆ ಬರುತ್ತೆ. ಆಗ ಎಸ್ ಎಂ ಕೃಷ್ಣ ಅವರು ದಾಖಲೆ ಮಾಡಿಕೊಂಡು ತಾನೇ ಸದ್ದು ಬಜೆಟ್ನಲ್ಲಿ ಹಣವನ್ನು ತೆಗೆದಿರಿಸಿ ಕೆರೆಗಳನ್ನು ಹೂಳೆತ್ತಲು ಬಜೆಟ್ ಅನ್ನು ತೆಗೆದಿಟ್ಟು ನಮ್ಮ ಆಗಿನ ಅವಿಭಾಜ್ಯ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸವಳಂಗ ಕೆರೆಯನ್ನ ಮಣ್ಣನ್ನ ಎತ್ತದಿಟ್ಟು ಉದ್ಘಾಟನೆ ಬರ್ತಾರೆ ಎಸ್ ಎಂ ಕೃಷ್ಣ. ನಾನಿವತ್ತು ದಾಖಲೆ ಮಾಡ್ಬೇಕು, ಯಾಕೆಂದ್ರೆ ಅವ್ರಿಲ್ಲ, ಅವ್ರಿಲ್ಲದಾಗ ನಾನು ಇವತ್ತು ನೆನಪು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ. ಯಾಕಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದು ಈ ಶಾಸಕರ ಗಮನ ಸೆಳೀತಕ್ಕಂಥ ವಿಷಯವನ್ನ ದಾಖಲಿಸ್ಕರಿಸಿಕೊಂಡಿದ್ದು, ತಾನು ಮುಖ್ಯಮಂತ್ರಿ ಆದಾಗ ಕೃಷ್ಣ ಅವರಲ್ಲಿ ಬಂದು ನನ್ನ ಬಜೆಟ್ ಅಲ್ಲಿ ಹಣ ತಿಳಿದಿಟ್ಟು ಕೆರೆಯನ್ನು ಹೂಳೆತ್ತಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸವಳಂಗ ಕೆರೆಯನ್ನ ಮೊತ್ತ ಮೊದಲ ಬಾರಿಗೆ ಹೂಳೆತ್ತುವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ನಂತರದಲ್ಲಿ ಬಜೆಟ್ ಅಲ್ಲಿ ಹಣ ಇಲ್ಲದ ಈಗ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಗಳ ಮೂಲಕ ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ ಇಂದಿಗೂ ನಡೆದಿದೆ. ಎಲ್ಲ ಕೆರೆಗಳನ್ನ ರಾಜ್ಯದಲ್ಲಿ ಇವತ್ತು ಮಣ್ಣನ್ನು ಎತ್ತಿ ನೀರನ್ನು ಹೆಚ್ಚು ಸಂಗ್ರಹಣೆ ಮಾಡಿ ಅಂತರ್ಜಲ ನೀರನ್ನು ಹೆಚ್ಚು ಸಂಗ್ರಹಣೆ ಮಾಡಿಸಿ ಅಂತರ್ಜಲ ಜಾಸ್ತಿ ಆಗಲಿಕ್ಕೆ ವೃದ್ಧಿ ಆಗಲಿಕ್ಕೆ ಕಾರಣವಾದಂತ ಈ ಡಿಸಿಲ್ಟಿಂಗ್ ಮೆಥಡ್, ಹೂಳೆತ್ತು ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮವನ್ನ ನಮ್ಮ ತಿಳುವಳಿಯಿಂದ ಪ್ರಾರಂಭ ಆದಂಥದ್ದು. ಸರ್ಕಾರ ತನ್ನ ಮನಃಪರಿವರ್ತನೆ ಮಾಡಿಕೊಂಡು ಕೆರೆಗಳ ಅಭಿವೃದ್ಧಿ ನಂತರದಲ್ಲಿ ಇವತ್ತು ಕೆರೆ ಅಭಿವೃದ್ಧಿ ಪ್ರಾಧಿಕಾರವೇ ಇವತ್ತಿದೆ, ಕೆರೆಗಳ ಅಭಿವೃದ್ಧಿ ಪ್ರಾಧಿಕಾರ ಇದೆ ಇವತ್ತು. ಇದಕ್ಕೆ ಮೂಲ ದಾಖಲೆ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಚಿಂತನೆ ಮಾಡಿ ತನ್ನ ಶಾಸಕರುಗಳ ಮೂಲಕ ಶಾಸನಗಳಲ್ಲಿ ದಾಖಲಿಸಿದ ಪರಿಣಾಮವಾಗಿ ಎಸ್ ಎಂ ಕೃಷ್ಣ ಅವರ ಅವಧಿನಲ್ಲಿ ಇವತ್ತು ಜಾರಿಯಾಗಿದ್ದು ಕೆರೆಗಳು ಹೂಳೆತ್ತುವ ಕಾರ್ಯಕ್ರಮ. ಇವತ್ತು ಕೆರೆಗಳನ್ನು ಹೂಳೆತ್ತುವುದು, ಕೆರೆಗಳನ್ನ ಏರಿ ಉಠಾವಣೆ ಮಾಡುವುದು, ಮತ್ತೆ ಕೋಡಿಗಳನ್ನ ನಿರ್ಮಿಸುವುದು, ತೂಬುಗಳನ್ನು ರಿಪೇರಿ ಮಾಡಿಸ್ತಕ್ಕಂಥದ್ದು, ಮತ್ತೆ ಎಲ್ಲ ಅಭಿವೃದ್ಧಿ ಕೆರೆಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತು ಹಣವನ್ನು ಕೊಟ್ಟು ರಾಜ್ಯದ ಕೆರೆಗಳು ಎಲ್ಲ ಬಯಲುಸೀಮೆ ಕೆರೆಗಳು ನೀರು ನಿಂತು ಬೇಸಿಗೆಯಲ್ಲಿ ನೀರು ತುಂಬಿದ ಕೆರೆಗಳನ್ನು ನೋಡ್ತಕ್ಕಂಥ ಭಾಗ್ಯ ಉಂಟಾಗಿದೆ ಅಂತಂದ್ರೆ ಅದಕ್ಕೆ ಒಂದು ಚಳವಳಿ, ಒಂದು ಹೋರಾಟ ಅದಕ್ಕೆ ಕಾರಣೀಭೂತವಾಗಿದ್ದು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ಮತ್ತೆ ಈ ರೀತಿಯ ಚಳುವಳಿಯ ಆಲೋಚನೆಗಳನ್ನ ದಾಖಲಿಸಿ ಜಾರಿಗೆ ತಂದಂತ ಮಹನೀಯರನ್ನ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಚಳುವಳಿಯ ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ, ಬಡತನವನ್ನು ಒದ್ದೋಡಿಸುವ ಒಂದು ಭಾಗ, ಅನಾಗರಿಕತೆಯಿಂದ ನಾಗರಿಕತೆಗೆ ಬರ್ತಕ್ಕಂಥ ಒಂದು ಭಾಗ, ಭ್ರಷ್ಟತೆಯಿಂದ ಭ್ರಷ್ಟಾಚಾರದ ಹೋಗಲಾಗ್ತಕ್ಕಂಥ ಸಂದರ್ಭ ಅಂತ ಹೇಳಿ ನಾನು ದಾಖಲೆ ಮಾಡ್ತಾ ನಿಮಗೆ ಮತ್ತೊಮ್ಮೆ ಕೆಲವು ವಿಷಯಗಳನ್ನು ಮುಂದಿನ ಮಾತಿನಲ್ಲಿ ದಾಖಲೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ನನ್ನ ಜೊತೆ ಮಾತನಾಡಿ ನನ್ನ ಮಾತನ್ನು ದಾಖಲೀಕರಿಸಿ ಬಿತ್ತರಿಸ್ತಕ್ಕಂಥ ನಮ್ಮ ರೇಡಿಯೋ ಶಿವಮೊಗ್ಗ ಇವರ ಸಂಯೋಜಕರು ಮತ್ತೆ ಸಿಬ್ಬಂದಿ ಇವ್ರಿಗೆಲ್ಲರೂ ಕೂಡ ನಾನು ರಾಜ್ಯ ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಮಾಡ್ತಾ ಇವತ್ತಿನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದ, ನಮಸ್ಕಾರ.
1: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ತೆ.
0: ನಮಸ್ತೆ.
1: ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತ ಸಂಘವು ಕೂಡ ಚುನಾವಣೆಯಲ್ಲಿ ಪಾದಾರ್ಪಣೆ ಮಾಡತಕ್ಕಂತಹ ಸಂದರ್ಭ ಯಾವ ರೀತಿ ಇತ್ತು, ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನಮ್ಮ ಕೆ ಟಿ ಗಂಗಾಧರ್ ಸರ್ ಅವರು. ಹಾಗಾದ್ರೆ ಮುಂದಿನ

0: ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ. ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
7: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ವತಿಯಿಂದ ಈ ಮಾತುಗಳನ್ನ ಮಾತಾಡ್ತಾ ಇದ್ದೀನಿ. ಇಲ್ಲಿ ತನಕ ನಾವು ವಿಶ್ವಸಂಸ್ಥೆ ಗುರಿ 1-15 ತನಕ ಮಾತಾಡಿದ್ವಿ. ಇವತ್ತಿನ ದಿವಸ ವಿಶ್ವಸಂಸ್ಥೆ ಗುರಿ 16, ಸಮುದಾಯದಲ್ಲಿ ಶಾಂತಿ ಹಾಗೂ ನ್ಯಾಯದ ಖಾತರಿ, ಈ ವಿಷಯ ಮಾತಾಡೋಣ. ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಬಲ ಸಂಸ್ಥೆಗಳ ಮೂಲಕ ಹೇಗೆ ಶಾಂತಿ ಮತ್ತು ನ್ಯಾಯನ ದೊರಕಿಸೋದು. ಮನುಷ್ಯಂಗೆ ಅನ್ನ, ನೀರು, ಆರೋಗ್ಯ, ಹಣ, ಮನೆ ಎಲ್ಲ ಇದ್ರೂ ಬಹಳ ಮುಖ್ಯ ಏನು ಅಂದರೆ ಮನಃಶಾಂತಿ. ಒಂದು ಸಮುದಾಯದಲ್ಲಿ ಅಥವಾ ಒಂದು ಹಳ್ಳಿನಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಅಥವಾ ಗ್ರಾಮ ಪಂಚಾಯತಿನಲ್ಲಿ ಶಾಂತಿ ಇರಬೇಕು. ಶಾಂತಿ ಯಾವಾಗಿರುತ್ತೆ ಅಂದರೆ ನ್ಯಾಯ ಇದ್ದಾಗ, ಅಂದರೆ ಎಲ್ಲ ಜನರು ನ್ಯಾಯ ಪಾಲಿಸಿದಾಗ. ಅಂದರೆ ಕೆಲವರು ಮಾತ್ರ ನ್ಯಾಯ ಪಾಲಿಸೋದು, ಕೆಲವರು ಅನ್ಯಾಯವಾಗಿ ಜೀವನ ಮಾಡೋದು, ಇದ್ದಾಗ ಶಾಂತಿ ಇರೋದು ಬಹಳ ಕಷ್ಟ. ಉದಾಹರಣೆಗೆ, ಕೆಲವರು ಭ್ರಷ್ಟಾಚಾರ ಮಾಡಿ ಸಾಹುಕಾರರಾಗಿ ದೊಡ್ಡ ಮನೆ ಕಟ್ಕೊಂಡು, ಇನ್ನೊಬ್ಬರು ಪಾಪ ಎಷ್ಟೇ ಕಷ್ಟಪಟ್ಟರು, ಶಿಕ್ಷಕರಾಗಿ ಅಥವಾ ಟೀಚರಾಗಿ ನರ್ಸಾಗಿ ಒಂದು ಪುಟಾಣಿ ಮನೆಯಲ್ಲೇ ಜೀವನ ಮಾಡ್ತಾಯಿದ್ರೆ ಅದು ನ್ಯಾಯ ಇಲ್ಲ. ಅದೇ ಥರ ದುರಾಸೆ ಇದ್ದು ಕೆಲವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ದರೆ, ಅಥವಾ ನೆರೆಹೊರೆಯ ಅವರ ಯೋಗಕ್ಷೇಮಕ್ಕೆ ಅನುಸ್ಪಂದಿಸದೆ ಇಲ್ದಿದ್ದರೆ, ಇದರಿಂದ ಎಲ್ಲ ಸಂಘರ್ಷ ಆಗುತ್ತೆ, ಅದೊಂದೇ ಎಲ್ಲ ಜಗಳ ಆಗತ್ತೆ, ಆ ಜಗಳ ಕೆಲವು ಸಲ ಕೋರ್ಟ್ ಕೇಸ್ಗೂ ಹೋಗುತ್ತೆ. ಅಂದರೆ ನಮ್ಮ ಹಳ್ಳಿಗಳಲ್ಲಿ ತುಂಬ ನೋಡಿದ್ದೀವಿ ಈ ಥರದ್ದನ್ನು, ಜನಗಳ ಜಗಳ ಯಾವುದಕ್ಕೆ ಚಕ್ಬಂದಿಯಿಂದ ಅಥವಾ ಮ್ಯೂಟೇಷನ್ನಿಂದ ಬೇಕಷ್ಟು ಕಡೆ ಈ ಥರ ಕೋರ್ಟ್ ಕೇಸ್ಗಳನ್ನ ನಾವು ನೋಡಿದ್ದೀವಿ. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 4 ಕೋಟಿ ಕೋರ್ಟ್ ಕೇಸ್ಗಳು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿದೆ. ಇದನ್ನೆಲ್ಲ ಮುಗಿಸೋಕ್ಕೆ 10-20 ವರ್ಷ ಆದರೂ ಆಗ್ಬೋದು. ಅಂದರೆ ಕೆಲವ್ರಿಗೆ ಅವರ ಜೀವನದಲ್ಲಿ ಅವ್ರ ಕೋರ್ಟ್ ಕೇಸ್ ಮುಗಿದನ್ನೂ ಇರ್ಬೋದು. ಇದೆಲ್ಲ ಅಂದರೆ ಇದು ಒಂದು ಶಾಂತಿಯುತ ಜೀವನ ಅಲ್ಲ. ಅಂದರೆ ಕೋರ್ಟ್ ಕೇಸ್ ಇದ್ದರೆ ಮನಸ್ಸಿಗೆ ಇದಿರಲ್ಲ, ಏನೋ

ಕಾಮ್ನೆಸ್ ಇರಲ್ಲ, ಅದರಿಂದ ಅವ್ರಿಗೆ ಸಂತೃಪ್ತಿ ಇರಲ್ಲ, ಬಹಳ ಯೋಚನೆ ಇರುತ್ತೆ. ಅದೇ ಥರ ಸುಮಾರು 4 ಲಕ್ಷದಿಂದ 5 ಲಕ್ಷ ಮಹಿಳೆಯರ ವಿರುದ್ಧ ಅಪರಾಧ ಮಾಡಿರೋರ ಕೋರ್ಟ್ ಕೇಸ್ ಇದೆ. ಅದೇ ಥರ ಸುಮಾರು 1 ಲಕ್ಷದಿಂದ ಜಾಸ್ತಿ ಶಸ್ತ್ರಾಸ್ತ್ರ ಪ್ರಕರಣಗಳು, ಅಂದರೆ ತುಂಬ ಜನ ಇವಾಗ ಗನ್ಗಳನ್ನು ತೊಗೊಂಡಿಟ್ಕೊಂಡಿರ್ತಾರೆ, ಅದುವೇ ಇಲ್ಲೀಗಲ್ಲಾಗಿ ತೊಗೊಂಡಿಟ್ಕೊಂಡಿರ್ತಾರೆ, ಅದರಿಂದ ಶಾಂತಿ ಕಡಿಮೆ ಆಗತ್ತೆ. ಅದೇ ಇವಾಗ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಅಮೇರಿಕಾದಲ್ಲಿ ಸಿಕ್ಕಾಪಟ್ಟೆ ಜನದ ಹತ್ರ ಸುಮಾರು 330 ಕೋಟಿ ಜನ ಇದ್ದಾರೆ, ಆದರೆ ಸುಮಾರು ಎಲ್ಲರಿಂದ ಸೇರಿ 150 ಕೋಟಿ ಶಸ್ತ್ರಾಸ್ತ್ರಗಳಿದೆ, ಒಬ್ಬೊಬ್ಬರ ಹತ್ರನೂ ಗನ್ಗಳಿದೆ. ಇದರಿಂದ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಏನು, ಅವರು ಡೆವಲಪ್ಡ್ ಕಂಟ್ರಿ ಆದರೂ ಅಲ್ಲಿ ಶಾಂತಿಯುತ ಜೀವನ ಇಲ್ಲ. ಇದನ್ನು ನಾವು ತಪ್ಪಿಸಲೇಬೇಕು. ಅದೊಂದೇ ಅಲ್ಲ, ನಮ್ಮ ದೇಶದಲ್ಲಿ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನ ನಿರಾಶ್ರಿತರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅವ್ರಿಗೆ ನೆರವು ಕೊಡಬೇಕು, ಅವ್ರನ್ನ ಸಹ ನೋಡ್ಕೋಬೇಕು. ಅದೊಂದೇ ಅಲ್ಲ, ಕೆಲವು ಕಡೆ ಸುಮಾರು 10,000 ದಿಂದ 15,000 ಮಾನವ ಕಳ್ಳ ಸಾಗಣೆ, ಓಕೆ, ಇದಕ್ಕೆ ಹ್ಯೂಮನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ, ಇದನ್ನು ಮಾಡ್ತಾಯಿದ್ದಾರೆ. ಈ ಥರ ನಮ್ಮ ಬೇರೆ ಬೇರೆ ತರಹ ಪ್ರಾಬ್ಲಮ್ಗಳು ನಮ್ಮ ಗ್ರಾಮಗಳಲ್ಲಿದ್ದಾಗ ಶಾಂತಿಯಾಗಿ ಜೀವನ ಮಾಡೋದು ತುಂಬಾ ಕಷ್ಟ. ಅದ್ರ ಜೊತೆಗೆ ಇವಾಗ ನೀವೆಲ್ಲ ನೋಡಿರೋ ಹಾಗೇ ಕರ್ನಾಟಕ ರಾಜ್ಯದಲ್ಲೇ ತುಂಬ ಜನ PDOಗಳು ಹಾಗೂ ಸೆಕ್ರೆಟರಿಗಳು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಆಗಲಿ ಚಿನ್ನ ಆಗಲಿ ಮನೆಗಳನ್ನಲ್ಲಿ ಇಟ್ಕೊಂಡಿದ್ದಾರೆ. ಲೋಕಾಯುಕ್ತ ಇವ್ರ ಮೇಲೆ ಕೇಸ್ ಹಾಕಿ ದಿವಸ ನಾವು ಪೇಪರಲ್ಲಿ ನೋಡ್ತೀವಿ. ಯಾತಕ್ಕೆ ಹಂಗೆ ಇರಬೇಕು? ಅವರು ಅವ್ರಿಗೆ ಕೆಲಸ ಕೊಟ್ಟಮೇಲೆ, ಸಂಬಳ ಕೊಟ್ಟಮೇಲೆ ಅವರು ಏನು ಸಾಮಾಜಿಕ ಸೇವೆಯಲ್ಲಿರಬೇಕು. ಅದು ಬಿಟ್ಬಿಟ್ಟು ದುರಾಸೆಯಿಂದ ಜಾಸ್ತಿ ದುಡ್ಡು ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಬೇರೆ ಮೋಸ ಮಾಡಿ ಜೀವನ ಮಾಡೋದು ಚೆನ್ನಾಗಿರಲ್ಲ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಯುವಕರು ಸಹ ಇದೇ ರೀತಿ ಜೀವನ ಕರೆಕ್ಟೇನೋ ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಈ ಥರ ಅಶಾಂತಿಯುತ ಒಂದು ಗ್ರಾಮದಲ್ಲಿ ಹಿಂಸಾಚಾರಕ್ಕೆ ಖಂಡಿತ ಕಾರಣ ಆಗತ್ತೆ. ಹಿಂಸಾಚಾರ ಅಂದರೆ ಬರೀ ಮೊಚ್ಚು ಗನ್ನು ಇಟ್ಕೊಂಡು ಮಾಡೋದೇ ಇಲ್ಲ, ಬೇರೆ ಥರ ಹಿಂಸಾಚಾರ, ಮನೋಹಿಂಸಾಚಾರನೂ ಒಂದು ಹಿಂಸಾಚಾರನೇ. ಈ ಥರ ಹಿಂಸಾಚಾರ ಬರೀ ಸಣ್ಣ ಸಣ್ಣ ಹಳ್ಳಿಗಳಲ್ಲ, ಇವಾಗ ದೊಡ್ಡ ದೊಡ್ಡ ದೇಶಗಳ ಜೊತೆ ಈ ಥರ ಹಿಂಸಾಚಾರ ನಡೀತಾ ಇದೆ. ನೀವೆಲ್ಲ ಪೇಪರಲ್ಲಿ ನೋಡಿರೋ ಹಾಗೇ ರಷ್ಯಾ ಮತ್ತು ಯುಕ್ರೇನ್ ದೊಡ್ಡ ಯುದ್ಧ ಆಗ್ತಾಯಿದೆ. ಅದೇ ಥರ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅಲ್ಲಿ ದೊಡ್ಡ ಯುದ್ಧ ಆಗ್ತಾಯಿದೆ. ಮತ್ತು ಚೈನಾದವರು ನಮ್ಮ ದೇಶದ ಪ್ಯಾಂಗಾಂಗ್ ಲೇಕ್ನಲ್ಲಿ ಬಂದು ಜಾಗನ ಕಬಳಿಸ್ತಾ ಇರೋದ್ರಿಂದ ಅದೊಂದು ದೊಡ್ಡ ಹಿಂಸಾಚಾರದ ಅಥವಾ ಒಂದು ಯುದ್ಧ ಆಗೋ ಚಾನ್ಸ್ ಇದೆ. ಯುದ್ಧ ಆದರೆ ಏನಾಗುತ್ತೆ ಅಥವಾ ಶಾಂತಿ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ನಮ್ಮ ಸರ್ಕಾರದ ಖರ್ಚು ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀವು ಟ್ಯಾಂಕ್ಗಳು ಕಟ್ಟಬೇಕು, ಏರೋಪ್ಲೇನ್ ಕಟ್ಟಬೇಕು, ಗನ್ ಕಟ್ಕೋಬೇಕು, ಈ ಥರ ಸಿಕ್ಕಾಪಟ್ಟೆ ದುಡ್ಡು ನಮ್ಮ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ, ಇದಕ್ಕೆ ಇದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಅಮೇರಿಕಾದಲ್ಲಿ ಸುಮಾರು 1 ವರ್ಷಕ್ಕೆ 8 ಲಕ್ಷ ಕೋಟಿ ಅವರ ಡಿಫೆನ್ಸ್ ಬಜೆಟ್ ಅಂತ ಮಾಡ್ತಾರೆ. ನಮ್ಮ ದೇಶದಲ್ಲಿ ಸುಮಾರು 80,000 ಕೋಟಿ ಖರ್ಚು ಮಾಡ್ತೀವಿ. ಇದೇ 80,000 ಕೋಟಿನ ನಾವು ಶಿಕ್ಷಣ ಅಥವಾ ಬಡತನ ನಿರ್ಮೂಲನೆ ಅಥವಾ ಆರೋಗ್ಯ ಇದಕ್ಕೆ ಖರ್ಚು ಮಾಡಿದ್ರೆ ನಮ್ಮ ಗ್ರಾಮ ಶಾಂತಿ ಇರುತ್ತೆ, ವಿಶ್ವಶಾಂತಿ ಸಹ ಖಂಡಿತ ಸಿಗತ್ತೆ. ಆದರೆ ಈ ಥರ ಮನುಷ್ಯನ ದುರಾಸೆ ಬಹಳ ವರ್ಷದಿಂದ ಇದೆ. ಈ ದುರಾಸೆನ ಕಡಿಮೆ ಮಾಡಲೇಬೇಕು. ಸುಮಾರು 250-300 ವರ್ಷದಿಂದ ಬ್ರಿಟಿಷ್ನವರು ದುರಾಸೆಯಿಂದ ನಮ್ಮ ದೇಶಕ್ಕೆ ಬಂದು ನಮ್ಮ ಮೇಲೆ ಯುದ್ಧ ಮಾಡಿ ನಮ್ಮನ್ನು ಕಂಟ್ರೋಲ್ ಮಾಡಿದ್ರು. ಅದೇ ಥರ ನಮ್ಮ ಪಕ್ಕ ಮಯನ್ಮಾರ್ ಅಂತ ಒಂದು ದೇಶ ಇದೆ, ಬರ್ಮಾ ಅಂತ ಇತ್ತದು. ಅಲ್ಲಿ ದೊಡ್ಡ ಸಿವಿಲ್ ವಾರ್ ಅಂತ ಆಗಿ ಮನುಷ್ಯರು ಒಬ್ಬೊಬ್ಬರಿಗೆ ಜಗಳ ಕಾಯ್ಕೊಂಡು ಸ್ವಲ್ಪವೂ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇದು ಯಾತಕ್ಕಾಗತ್ತೆ ಅಂದರೆ ಸರ್ಕಾರ ಪಾರದರ್ಶಕವಾಗಿದ್ದರೆ ಜನರ ಘರ್ಷಣೆ ಮತ್ತು ಹಿಂಸಾಚಾರ ಕಡಿಮೆ ಆಗತ್ತೆ. ಸರ್ಕಾರ ಪಾರದರ್ಶಕ ಯಾವಾಗ ಆಗತ್ತೆ ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವ ಇದ್ದರೆ ಮಾತ್ರ. ಅಫ್ಘಾನಿಸ್ತಾನ್ ಅಥವಾ ಆಫ್ರಿಕಾ
ಈ ದೇಶಗಳಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್, ಯಾಕೆಂದರೆ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಇಲ್ಲ. ಅಫ್ಘಾನಿಸ್ತಾನ ಒಂದು ಉದಾಹರಣೆ ತಗೊಂಡ್ರೆ, ಅಲ್ಲಿ ತಾಲಿಬಾನ್ನವರು ಸುಮಾರು 2-3 ವರ್ಷದಿಂದ ಸರ್ಕಾರನ ಕಂಟ್ರೋಲ್ ಮಾಡಿ, ಅಲ್ಲಿ ಪಾರದರ್ಶಕತೆ ಇಲ್ಲ, ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ನಾನೇ ಸುಮಾರು 5-6 ವರ್ಷದಿಂದ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದೆ. ಅಲ್ಲಿ ನಾವು ಇಲ್ಲಿ ಡೆವಲಪ್ ಮಾಡಿರೋ ಗ್ರಾಮ ಪಂಚಾಯಿತಿ ಸಾಫ್ಟ್ವೇರ್ನ ಅಫ್ಘಾನಿಸ್ತಾನಲ್ಲಿ ಹಾಕಬೇಕು ಅಂತ ನನ್ನನ್ನು ಇನ್ವೈಟ್ ಮಾಡಿದ್ರು. ಆದರೆ ಅಲ್ಲಿ ಹೋದಾಗ ಗೊತ್ತಾಯಿತು, ಎಲ್ಲ ಕಡೆ ಎಲ್ಲರ ಹತ್ರನೂ ಗೆನ್ನಿರುತ್ತೆ, ಎಲ್ರಿಗೂ ಹೆದರಿಕೆ. ಈ ಯಾವ ಥರ ಪರಿಸ್ಥಿತಿನಲ್ಲಿ ನಮ್ಮ ದೇಶದ ಹುಡುಗರು ಅಥವಾ ಯುವಕರು ನನ್ನ ಜೊತೆ ಅಲ್ಲಿ ಬಂದು ಕೆಲಸ ಮಾಡೋಕ್ಕೆ ಇಷ್ಟನೇ ಪಡಲಿಲ್ಲ, ಯಾಕೆಂದರೆ ಅವ್ರಿಗೆಲ್ಲ ಹೆದರಿಕೆ ಅಲ್ಲಿ ಏನಾದ್ರು ಆಗ್ಬಿಡತ್ತೆ ಅಂತ. ಸೊ ಈ ಥರ ಒಂದು ದೇಶದಲ್ಲಿ ಶಾಂತಿ ಇಲ್ಲದೆ ಇದ್ದರೆ ಬೇರೆ ದೇಶದವ್ರು ಬಂದು ಅವ್ರಿಗೆ ಸಹಾಯ ಮಾಡೋದುವೇ ತುಂಬಾ ಕಷ್ಟ ಆಗತ್ತೆ. ಹಿಂಸಾಚಾರ ಬರೀ ಇದರಲ್ಲಿ ಏನು ಕೋರ್ಟ್ ಕೇಸಲ್ಲಾಗಲ್ಲ, ಒಂದು ಸಮುದಾಯದಲ್ಲಿ ಹೆಂಗಸರ ಮೇಲೆ ಸಹ ಜಾಸ್ತಿ ಹಿಂಸಾಚಾರ ಆಗುತ್ತೆ. ನೀವೇ ನೋಡಿರಬೇಕು, ಈಗ ನಮ್ಮ ರಾಜ್ಯದ ಕೆಲವು ರಾಜಕಾರಣಿಗಳ ವಿಷಯ ನಿಮಗೆಲ್ಲ ಗೊತ್ತೇ ಇದೆ, ಹೇಗೆ ಹೆಂಗಸರ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅಂತ. ಅದೊಂದೇ ಅಲ್ಲ, ಹೆಂಗಸರಲ್ಲಿ ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗದೇ ಇರೋದು, ಅಥವಾ ಮದುವೆ ಆದಮೇಲೆ ಬರೀ ಪತಿಯ ಸೇವೆಯಲ್ಲೇ ಇರೋದು, ಅಥವಾ ಕೆಲಸಕ್ಕೆ ಸೇರಿಕೊಂಡ್ರೂ ಅಸಮಾನ ವೇತನ ಸಿಗೋದು, ಅಥವಾ ಕೆಲಸದಲ್ಲಿ ಭಾವನಾತ್ಮಕ ನಿಂದನೆ ಮಾಡೋದು, ಇದೆಲ್ಲ ದೊಡ್ಡ ಪ್ರಾಬ್ಲಮ್ಮು ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಒಂದೇ ಅಲ್ಲ, ವಿಶ್ವದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್, ಇದೊಂಥರ ಹಿಂಸಾಚಾರ ಹೆಂಗಸರ ಮೇಲೆ. ಗ್ರಾಮಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಇದನ್ನು ನಿಲ್ಲಿಸಲೇಬೇಕು. ಮಗು ಹುಟ್ಟಿದ ತಕ್ಷಣ ಅದು ದಾಖಲೆ ಆಗಬೇಕು, ಯಾಕೆಂದರೆ ಅದು ಲೈಫ್ ಪೂರ್ತಿ ಅದಕ್ಕೆ ನ್ಯಾಯ ಸಿಗತ್ತೆ. ಅದು ಹುಟ್ಟಿದ ತಕ್ಷಣವೇ ಅದರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಅಥವಾ ಲಿಂಕ್ಸ್ ಏನೋ ಜೆಂಡರ್ ಸರ್ಟಿಫಿಕೇಟ್ ಆಗಲಿ, ಇದನ್ನೆಲ್ಲ ಕ್ಲೀನಾಗಿ ಕೊಟ್ಟು ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು ಅದರ ಜೀವನ ಪೂರ್ತಿ. ಆವಾಗ ಅವ್ರಿಗೆ ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಅಂತ ತಪ್ಪು ಏನು ಸರ್ಟಿಫಿಕೇಟ್ ತೊಗೊಂಬರೋದಾಗಲಿ, ಆ ಥರ ತುಂಬ ಜನ ಮಾಡಿದ್ದಾರೆ. ಇವಾಗ ಇನ್ನು IAS ಆಫೀಸರ್ಗಳು ಸಹ ಆ ಥರ ತಪ್ಪು ಸರ್ಟಿಫಿಕೇಟ್ ಕೊಟ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನ ತೊಗೊಂಡಿದ್ದಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು, ಇದಕ್ಕೆಲ್ಲ ಟೆಕ್ನಾಲಜಿ ಇರಲೇಬೇಕು. ಅದಕ್ಕೆ ಆ ವಿಷಯ ಮಾತಾಡ್ತೀನಿ. ನಮ್ಮ ತೆರಿಗೆಯಿಂದ ಎಲ್ಲ ಪ್ರಜೆಗಳಿಗೂ ನಾವು ಇವತ್ತು ರೇಷನ್ ಕೊಡ್ತೀವಿ, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ರಿಗೆ ಆರೋಗ್ಯ ರಕ್ಷಣೆ ನೋಡ್ಕೋತೀವಿ, ಅದೇ ಥರ ಶಿಕ್ಷಣ ಕೊಡ್ತೀವಿ, ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜ್ ಎಲ್ಲದರಲ್ಲೂ. ಇದಕ್ಕೆಲ್ಲ ನಮ್ಮ ತೆರಿಗೆಯಿಂದ ಬರೋದ್ರಿಂದ ಸರಿಯಾಗಿ ತೆರಿಗೆ ಕೊಡಬೇಕು, ಯಾಕೆಂದರೆ ಸುಮಾರು 15-20% ನಮ್ಮ ಪ್ರಜೆಗಳು ತೆರಿಗೆ ಕೊಟ್ಟರೆ ಮಾತ್ರ ನಮ್ಮ ದೇಶ ಬೇರೆ ಜನಕ್ಕೆ ಸಹಾಯ ಮಾಡಿ ಆವಾಗ ನಮ್ಮ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 140 ಕೋಟಿ ಜನ ಇದ್ದೀವಿ, ಅದರಲ್ಲಿ ಸುಮಾರು 6-8 ಕೋಟಿ ಜನ ಮಾತ್ರ ತೆರಿಗೆ ಕೊಡ್ತಾರೆ, ಮಿಕ್ಕವ್ರು ಯಾರೂ ತೆರಿಗೆನೇ ಕೊಡ್ತಾ ಇಲ್ಲ. ಅಂದರೆ ಜಾಸ್ತಿ ಜನ ತೆರಿಗೆ ಕೊಟ್ಟರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸರಿ ಹೋಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಕರೋನಾದಲ್ಲಿ ಕೋವಿಡ್ ಟೈಮ್ನಲ್ಲಿ ನ್ಯಾಯಾಲಯಗಳು ಮುಚ್ಚೋಗಿದ್ವು, ಆದರೆ ಟೆಕ್ನಾಲಜಿ ಮೂಲಕ ಜಡ್ಜ್ಗಳು ಕೇಸ್ಗಳನ್ನು ನಡೆಸಿದ್ರು. ಜನ ಹಳ್ಳಿಯಿಂದ ಬರೋದು ತಪ್ಪಿತು, ಮತ್ತು ಅವ್ರಿಗೆ ಅವರ ಹಳ್ಳಿನಲ್ಲೇ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾಯಿತ್ತು. ಯಾಕೆ ನಾವಿವಾಗ ನೋಡ್ತೀವಿ ಬೆಂಗಳೂರಲ್ಲಿ ತುಂಬ ಜನ ಹಳ್ಳಿಯವರು ಬಂದು ಕೋರ್ಟ್ಗಳಲ್ಲಿ ಹೈಕೋರ್ಟ್ಗಳಲ್ಲಿ ಕೂತಿರ್ತಾರೆ, ಅದು ಆ ಕೋರ್ಟ್ ಅಡ್ಜರ್ನ್ ಆಗಿಬಿಟ್ರೆ ಮತ್ತೆ ವಾಪಸ್ ಹೋಗಬೇಕು ಮತ್ತೆ ಬರಬೇಕು. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನಾವು ಟೆಕ್ನಾಲಜಿ ಉಪಯೋಗಿಸಲೇಬೇಕು. ಸೊ ಗ್ರಾಮ ಪಂಚಾಯತಿನಲ್ಲಿ ಹೇಗೆ ತಂತ್ರಜ್ಞಾನ ಉಪಯೋಗ ಮಾಡಬೇಕು, ಹೇಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ನ್ಯಾಯ ಮತ್ತು ಶಾಂತಿ ತರಬೇಕು. ಒಂದು ಏನು ಮಾಡಬೇಕು ಅಂದರೆ ಗ್ರಾಮ ಪಂಚಾಯತಿಗಳಲ್ಲಿ ನೆರೆಹೊರೆಯ ಗುಂಪುಗಳನ್ನು ರಚಿಸಬೇಕು, ಹಾಗೂ ಸಮಯಕ್ಕೆ ಮೀಟಿಂಗ್ಗಳು ಮಾಡಬೇಕು ಬೇರೆ ಬೇರೆ ಗುಂಪುಗಳ ಜೊತೆ. ಅದೊಂದೇ ಅಲ್ಲ, ಮಾಹಿತಿ ಶಿಕ್ಷಣ ಸಂವಹನ ಅಂದರೆ ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಇದು ಮಾಡಲೇಬೇಕು. ಮಕ್ಕಳಿಗೆ ಮಕ್ಕಳ ಶೋಷಣೆ ಅಥವಾ ಕಳ್ಳ ಸಾಗಣೆ, ಭ್ರಷ್ಟಾಚಾರರ ನಿಂದನೆ, ಈ ವಿಷಯನೆಲ್ಲ ಜನಕ್ಕೆ ತಿಳಿಸಲೇಬೇಕು. ನಾವು ಗ್ರಾಮ ಪಂಚಾಯತಿನಲ್ಲಿ ಪಾರದರ್ಶಕತೆ ತರಬೇಕು.

0: ಪಂಚಾಯತಿ ಸರ್ಕಾರದಲ್ಲಿ ಲೆಕ್ಕ ಪರಿಶೋಧನೆ ಮಾಡುವುದು ಅಥವಾ ಜಮಾಬಂದಿ ಮಾಡುವುದು, ಜನರಿಗೆ ಹೇಳ್ಕೊಡೋದು ಹೇಗೆ ಇದನ್ನು ಶಾಂತಿ ಮತ್ತು ನ್ಯಾಯನ ತರೋದು, ಹೇಗೆ ಸರ್ಕಾರದಲ್ಲಿ ಪಾರದರ್ಶಕತೆ ತೋರಿಸೋದು ಈ ವಿಷಯನ. ಅದೊಂದೇ ಅಲ್ಲ, ಗ್ರಾಮ ಸಭೆ ಬಲಪಡಿಸಬೇಕು. ಇವಾಗ ನಾವು ಸರ್ಕಾರದಲ್ಲಿ ಹೇಗೆ ಝೂಮ್ ಅಥವಾ ಗೂಗಲ್ ಮೀಟ್ ಅಥವಾ ವಾಟ್ಸ್ಯಾಪ್ ಉಪಯೋಗಿಸ್ತಾ ಇದ್ದೀವೋ ಅದೇ ಥರ ಗ್ರಾಮ ಸಭೆಯಲ್ಲೂ ಝೂಮ್ ಅಥವಾ ವಾಟ್ಸ್ಯಾಪ್ ಇದನ್ನೆಲ್ಲ ಉಪಯೋಗಿಸಿ ಎಲ್ಲರಿಗೂ ಸಭೆಯ ಮಾಹಿತಿ ಬಹಿರಂಗಪಡಿಸಬೇಕು ಮತ್ತು ಅದನ್ನು ತಲುಪಿಸ್ಬೇಕು. ಕೊನೆಯದಾಗಿ ಜಿ ಐ ಎಸ್ ಮ್ಯಾಪ್ ಅಂತ ಇರುತ್ತೆ. ಈ ಮ್ಯಾಪಲ್ಲಿ ಏನು ಅಂದರೆ, ಒಂದೊಂದು ಹಳ್ಳಿನಲ್ಲೂ ಎಷ್ಟು ಜನ ಬಿ ಪಿ ಎಲ್ಲಿದ್ದಾರೆ, ಎಷ್ಟು ಜನ ಅಂತ್ಯೋದಯ ಇದ್ದಾರೆ, ಯಾರು ಎಷ್ಟು ಟ್ಯಾಕ್ಸ್ ಕೊಡ್ತಾರೆ, ಈ ಥರ ಮ್ಯಾಪನ್ನ ಎಲ್ರಿಗೂ ಕಾಣಿಸುವಂಗೆ ತೋರಿಸ್ಬೇಕು. ಅಂದರೆ ಒಂದು ಹಳ್ಳಿ ಮ್ಯಾಪಲ್ಲಿ ಇದೆಲ್ಲ ಕಾಣಿಸೋದ್ರೆ ನಮಗೆ ಗೊತ್ತಾಗುತ್ತೆ ಯಾರು ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಯಾರು ಬಿ ಪಿ ಎಲ್ಲಿದ್ದಾರೆ, ಯಾರು ಕಾರ್ ಇಟ್ಕೊಂಡು ಬಿ ಪಿ ಎಲ್ ಇಟ್ಕೊಂಡಿದ್ದಾರೆ, ಇದೆಲ್ಲ ಕಾಣಿಸುತ್ತೆ. ಈ ಥರ ನಾವು ಜನರ ಮಧ್ಯೆ ಇರುವ ಒಂದು ಗ್ಯಾಪ್ನ ಕಡಿಮೆ ಮಾಡಿದ್ರೆ, ಅಂದರೆ ಸಾಹುಕಾರರು ಸಾಹುಕಾರರಾಗಿ ಮೋಸ ಮಾಡಿಕೊಂಡಿರೋದು, ಬಡವರು ಪಾಪ ಬಡವರಾಗಿ ಗುಡಿಸಲಲ್ಲಿರೋದು, ಇದನ್ನು ತಪ್ಪಿಸ್ಬೇಕು ಅಂದರೆ ನಮ್ಮ ಹಳ್ಳಿಗಳಲ್ಲಿ ಶಾಂತಿ ಮತ್ತು ನ್ಯಾಯ ಎರಡೂ ಸಿಗತ್ತೆ. ಇದು ವಿಶ್ವಸಂಸ್ಥೆ ಗುರಿ 16ರ ಬಹಳ ಮುಖ್ಯ ಒಂದು ಗುರಿ. ನಮಸ್ಕಾರ.
1: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗಿಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
5: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ ಈ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಸರಣಿ ಕಾರ್ಯಕ್ರಮದಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಸಲ್ಲಿಕೆಯಾದ ಮಾಧವ್ ಗಾಡ್ಗಿಲ್ ವರದಿ ಮತ್ತು ಕಸ್ತೂರಿ ರಂಗನ್ ವರದಿಗಳ ಆಂಗ್ಲ ಭಾಷೆಯಲ್ಲಿರುವ ವರದಿಗಳ ಕನ್ನಡ ಭಾಷೆಯ ಸಂಗ್ರಹ ಅನುವಾದವನ್ನು ತಿಳಿಯುತ್ತಿದ್ದೇವೆ. ಇದು 26ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಸ್ತೂರಿ ರಂಗನ್ ಸಮಿತಿಯು ನೀಡಿದ ವರದಿಯ ಅಧ್ಯಾಯ 2.2ರಲ್ಲಿರುವ ಭಾಗಿದಾರರು ಮಾಧವ ಗಾಡ್ಗಿಲ್ ವರದಿಯ ಕೆಲವು ಅಂಶಗಳ ಕುರಿತು ನೀಡಿರುವ ಅಭಿಪ್ರಾಯಗಳನ್ನು ತಿಳಿದುಕೊಂಡೆವು. ಮುಂದುವರೆದು ಈ ಸಂಚಿಕೆಯಲ್ಲಿ ಇನ್ನಷ್ಟು ಅಭಿಪ್ರಾಯಗಳನ್ನು ತಿಳಿಯೋಣ. ನಾನು ಈಗಾಗಲೇ ಹೇಳಿರೋ ಹಾಗೆ ಕಸ್ತೂರಿ ರಂಗನ್ ಸಮಿತಿಗೆ ಕೇಂದ್ರ ಸರ್ಕಾರವು ನೀಡಿದ ಕೆಲವು ಕಾರ್ಯ ಸೂಚಿ ಏನಪ್ಪಾ ಅಂತಂದರೆ, ಮೊದಲು ಈ ಮಾಧವ್ ಗಾಡ್ಗಿಲ್ ವರದಿಯ ಅನುಷ್ಠಾನ ಹೇಗೆ ಮಾಡೋದು, ಮತ್ತು ಇದರಲ್ಲಿ ಭಾಗಿದಾರರು ಅಂದರೆ ರಾಜ್ಯ ಸರ್ಕಾರಗಳ ವಿವಿಧ ಸಚಿವಾಲಯಗಳಿರ್ಬೋದು, ಕೇಂದ್ರ ಸಚಿವಾಲಯಗಳಿರ್ಬೋದು, ಮತ್ತು ಬೇರೆ ಬೇರೆ ವಿಭಾಗಗಳು ಅಂದರೆ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಇವರೆಲ್ಲ ಮಾಧವ್ ಗಾಡ್ಗಿಲ್ ವರದಿಯನ್ನು ಯಾವ ರೀತಿ ಅನುಷ್ಠಾನ ಮಾಡಬಹುದು ಅಥವಾ ಮಾಡಬಾರದು ಅಂತ ಹೇಳ್ತಾರೆ, ಇದನ್ನು ತಿಳ್ಕೊಳ್ಳಿ. ತಿಳ್ಕೊಂಡು ನಂತರ ಇದನ್ನು ಹೇಗೆ ಅನುಷ್ಠಾನ ಮಾಡೋದು ಅನ್ನೋ ಒಂದು ವಿವರವನ್ನು ಕೊಡಿ ಅಂತ ಈ ಸಮಿತಿಗೆ ಕೇಳಿತ್ತು. ಅದರ ಪ್ರಕಾರ ಅವರು ಎಲ್ಲ ಸಚಿವಾಲಯಗಳಿಗೆ, ಸರ್ಕಾರಗಳಿಗೆ ಮತ್ತು ಎಲ್ಲ ಭಾಗಿದಾರರಿಗೆ ಈ ಮಾಧವ್ ಗಾಡ್ಗಿಲ್ ವರದಿಯ ಕುರಿತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿದರು. ಅದರಲ್ಲಿ ಹಲವಾರು ಸಚಿವಾಲಯಗಳು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು, ಹೆಚ್ಚಿನ ಭಾಗಿದಾರರು ಈ ಮಾಧವ್ ಗಾಡ್ಗಿಲ್ ವರದಿ ನಮಗೆ ಬೇಡ ಅನ್ನೋ ಅಭಿಪ್ರಾಯವನ್ನೇ ಕೊಟ್ಟಿದ್ದಾರೆ, ಕೆಲವು ಕಾರಣಗಳನ್ನು ಕೊಟ್ಟಿದ್ದಾರೆ. ಸುಮಾರು 8 ಕಾರಣಗಳನ್ನು ಸಂಗ್ರಹವಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಮುಂದೆ ಈ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿಯೋಣ. 9, ನೀರಿನ ಕುರಿತು ಇತರೆ ಶಿಫಾರಸುಗಳಾದ

ಜಲಾನಯನ ಪ್ರದೇಶದ ನಿರ್ವಹಣೆ, ಎತ್ತರದ ಪ್ರದೇಶದ ಕಣಿವೆಗಳ ಸಂರಕ್ಷಣೆ, ಜವುಗು ಪ್ರದೇಶಗಳು, ನೀರಿನ ತಾಣಗಳು, ನೀರಿನ ಉಳಿತಾಯದ ವಿವಿಧ ಉಪಾಯಗಳು, ಹಳೆಯ ಗಣಿಗಳ ಸ್ಥಳದಲ್ಲಿ ಜೈವಿಕ ಪುನರುತ್ಥಾನ, ನದಿಗಳಲ್ಲಿ ಹೆಚ್ಚಿನ ಹರಿವು, ನೀರಿನ ಗುಣಮಟ್ಟದ ವೈಜ್ಞಾನಿಕ ನಿರ್ವಹಣೆ, ಇವುಗಳನ್ನು ಮಹಾರಾಷ್ಟ್ರ ಮತ್ತು ಕೇರಳ ಸರ್ಕಾರಗಳು ಒಪ್ಪಿಕೊಂಡಿವೆ. ಅಂದರೆ ಇಲ್ಲಿ ಯಾವುದು ನಿಷೇಧ ಇಲ್ಲ. ವರದಿನಲ್ಲಿ ಏನು ಹೇಳಿತ್ತು ಅಂತಂದರೆ, ನಾವು ಇದನ್ನೆಲ್ಲ ಅಂದರೆ ಕಾಡಿನಲ್ಲಿ ಬರುವಂಥ ನದಿ ತೊರೆ ಜರೆಗಳನ್ನು ಕಾಪಾಡಬೇಕು, ಅದಕ್ಕೆ ಯಾವ ರೀತಿ ನಾವು ಮಾಡಬಹುದು, ಮತ್ತು ಗಣಿ ಈಗಾಗಲೇ ಗಣಿಗಳನ್ನು ಅನುಮತಿಯನ್ನು ನಿಷೇಧ ಮಾಡಿದರೆ ಅಲ್ಲಿ ಬಗೆದಂಥ ಜಾಗದಲ್ಲಿ, ಖಾಲಿ ಇರುವಂಥ ಜಾಗದಲ್ಲಿ ನಾವು ಹೇಗೆ ಮತ್ತೆ ಸಸ್ಯಗಳನ್ನು ಅಥವಾ ಸ್ಥಳೀಯ ಗಿಡ ಮರಗಳನ್ನು ಮತ್ತೆ ಹಾಕಿ ಅದನ್ನು ಬೆಳೆಸ್ಬೇಕು, ಈ ರೀತಿಯಾಗಿ ಹಲವಾರು ಸಲಹೆಗಳನ್ನು ಕೊಟ್ಟಿತ್ತು ಮಾಧವ್ ಅಡ್ಗಿಲ್ ವರದಿ. ಇದನ್ನು ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯ ಸರ್ಕಾರಗಳು ಒಪ್ಪಿದ್ದಾವೆ. ಆಮೇಲೆ 10ನೇ ಅಭಿಪ್ರಾಯ ಅಂತಂದರೆ, ಕಿತ್ತಳೆ ಮತ್ತು ಕೆಂಪು ಕೆಟಗರಿಯ ಕೈಗಾರಿಕೆಗಳ ಪೂರ್ತಿ ನಿಷೇಧವು ಪರಿಸರ ಸೂಕ್ಷ್ಮ ವಲಯದಲ್ಲಿರುವ 37 ಮಹಾರಾಷ್ಟ್ರ ಕೈಗಾರಿಕಾ ಅಭಿವೃದ್ಧಿ ಕೇಂದ್ರಗಳಿಗೆ ತೊಡಕು ಉಂಟು ಮಾಡುವುದರಿಂದ ಈ ಶಿಫಾರಸನ್ನು ಒಪ್ಪುವುದಿಲ್ಲ ಎಂದು ಮಹಾರಾಷ್ಟ್ರ ಸರ್ಕಾರವು ತಿಳಿಸಿದೆ. ಕಿತ್ತಳೆ ಮತ್ತು ಕೆಂಪು ಕೆಟಗರಿ ಅಂತಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಎಲ್ಲ ಥರದ ಕೈಗಾರಿಕೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಕೆಂಪು ಅಂದರೆ ಅತಿ ಏನು ಮಾಲಿನ್ಯಕಾರಕವಾದ ಕೈಗಾರಿಕೆ, ಹಾಗೆ ಅದರ ನಂತರ ಕಿತ್ತಳೆ ಬರುತ್ತೆ, ಹಾಗೆ ಹಲವಾರು ಥರದ್ದು ಬರುತ್ತೆ, ಹಸಿರು ಇರುತ್ತೆ. ಹಸಿರು ಅಂತಂದರೆ ಪರಿಸರ ಸ್ನೇಹಿ ಆದಂಥ ಕೈಗಾರಿಕೆ. ಸೊ ಈ ಮಾಧವ್ ಗಾಡ್ಗೀಲ್ ವರದಿನಲ್ಲಿ ಈ ಥರ ಕಿತ್ತಳೆ ಮತ್ತು ಕೆಂಪುಗಳನ್ನು ಕೆಲವು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ನಿಷೇಧವನ್ನು ಮಾಡಿತ್ತು. ಅದರ ಕುರಿತು ಈ ಮಹಾರಾಷ್ಟ್ರ ಸರ್ಕಾರ ಏನು ಹೇಳಿದೆ ಅಂದರೆ, ನಾವು ಈಗಾಗಲೇ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯ ಅಂತ ನೀವೇನು ಹೇಳ್ತಿರೋ ಅದರಲ್ಲಿ ನಮ್ಮಲ್ಲಿ 37 ಕೈಗಾರಿಕಾ ಅಭಿವೃದ್ಧಿ ಕೇಂದ್ರಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಶಿಫಾರಸನ್ನು ಒಪ್ಪೋದಾದರೆ ಈ ಕೈಗಾರಿಕಾ ಅಭಿವೃದ್ಧಿ ಕೇಂದ್ರಗಳಿಗೆ ತೊಂದರೆ ಆಗುತ್ತೆ, ಹಾಗಾಗಿ ನಮಗೆ ಇದು ಬೇಡ ಅಂತ ಮಹಾರಾಷ್ಟ್ರ ಸರ್ಕಾರ ತಿಳಿಸಿದೆ. 11 ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಕೆಂಪು ಮತ್ತು ಕಿತ್ತಳೆ ಕೆಟಗರಿಯ ಕೈಗಾರಿಕೆಗಳಿಗೆ ಕಠಿಣ ಮಾಲಿನ್ಯ ನಿಯಮಗಳನ್ನು ಹೇರುವುದು ಮತ್ತು ಅವುಗಳ ಮೇಲ್ವಿಚಾರಣೆ ಮಾಡುವುದು ಒಳ್ಳೆಯದು ಎಂದು ತಿಳಿಸಿವೆ. ಅಂದರೆ ಸ್ವಲ್ಪ ಬದಲಾವಣೆ ಮಾಡಿ ಇವುಗಳನ್ನು ಕೆಂಪು ಮತ್ತು ಕಿತ್ತಳೆ ಮಾಲಿನ್ಯದ ಕೈಗಾರಿಕೆಗಳನ್ನು ನಿಷೇಧ ಮಾಡೋ ಬದಲು ಅವುಗಳಿಗೆ ಬೇಕಾದರೆ ಮತ್ತಷ್ಟು ಕಠಿಣವಾದ ಮಾಲಿನ್ಯ ನಿಯಮಗಳನ್ನು ಹೇರೋಣ, ಅಂದರೆ ಅದನ್ನು ಮತ್ತಷ್ಟು ಕಠಿಣ ಮಾಡೋಣ, ಇನ್ನೂ ಪೊಲ್ಯೂಷನನ್ನು ಅದನ್ನು ಎಮಿಟ್ ಮಾಡದೇ ಇರೋ ಥರ ಏನೇನು ಮಾಡಬೇಕು ಅಂತ ಹೇಳೋಣ. ಹಾಗೆ ಅದನ್ನು ಸದಾ ಮಾನಿಟ್ರಿಂಗ್ ಮಾಡ್ತಾ ಇರ್ತೀವಿ ನಾವು, ಹಾಗೆ ಮಾಡಲಿಕ್ಕೆ ಹಾಗೆ ಮಾಡಿ ಅವುಗಳನ್ನು ನಡೆಸಲಿಕ್ಕೆ ಅನುಮತಿ ಕೊಡೋದು ಒಳ್ಳೆಯದು ಅಂತ ಅವರು ತಿಳಿಸಿದ್ದಾರೆ. ಯಾರು? ಮಹಾರಾಷ್ಟ್ರ ಮತ್ತು ಕೇರಳ ಸರ್ಕಾರದವರು. ಮುಂದುವರೆದು 12ನೇ ಅಭಿಪ್ರಾಯ, ಕರ್ನಾಟಕ ಕೇರಳ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಸಾವಯವ ಕೃಷಿಯನ್ನು ಉತ್ತೇಜಿಸುವ, ಕೀಟನಾಶಕಗಳ ಬಳಕೆಯನ್ನು ಕ್ರಮೇಣ ನಿಲ್ಲಿಸುವ ಮತ್ತು ಪರಿಸರ ಪೂರಕ ಕೃಷಿಯನ್ನು ಅಳವಡಿಸಿಕೊಳ್ಳುವ ಸಲಹೆಯನ್ನು ಒಪ್ಪಿವೆ. ಇದರೊಂದಿಗೆ ಸಾವಯವ ಕೃಷಿಯನ್ನು ಅನುಸರಿಸುವ ರೈತರಿಗೆ ಪ್ರೋತ್ಸಾಹಕ ಹಣವನ್ನು ನೀಡುವುದು ಮತ್ತು ಇದಕ್ಕೆ ಬೇಕಾದ ಹಣವನ್ನು ಮುಂಗಡ ಪತ್ರದಲ್ಲಿ ಮೀಸಲಾಗಿರಿಸಬೇಕು ಎಂದು ಅಭಿಪ್ರಾಯಪಟ್ಟಿವೆ. ಅಂದರೆ ಬಹುಶಃ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ವರದಿನಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಸರ್ಕಾರ ಸಾವಯವ ಕೃಷಿನ ಉತ್ತೇಜನ ನೀಡಿ ಕೀಟನಾಶಕಗಳನ್ನು ಬಳಕೆಯನ್ನು ನಿಲ್ಲಿಸಿ ಅಂತ ಹೇಳಿದ್ದಾರಲ್ಲ, ಇದನ್ನು ನಾವು ಒಪ್ಪುತ್ತೀವಿ. ಮತ್ತು ಆದರೆ ಇದಕ್ಕೆ ಪ್ರೋತ್ಸಾಹಕ ಹಣ ಏನಿದೆ, ಇನ್ಸೆಂಟಿವ್ ಕೊಡೋದು ರೈತರಿಗೆ, ಅದಕ್ಕೆ ಕೇಂದ್ರ ಸರ್ಕಾರದ ಮುಂಗಡ ಪತ್ರದಲ್ಲಿ ಒಂದಿಷ್ಟು ಹಣವನ್ನು ತೆಗೆದಿಡಬೇಕು ಅಂತ ಅವು ಅಭಿಪ್ರಾಯಪಟ್ಟಿದೆ. ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಪರಿಸರ ಪ್ರವಾಸದ ನಿಯಮಗಳನ್ನು ಕೆಲಮಟ್ಟಿಗೆ ಸುಧಾರಿಸಿ ಪರಿಸರ ಸಂರಕ್ಷಿತ ಪ್ರವಾಸಿ ನಿಯಮಗಳನ್ನು ಜಾರಿ ಮಾಡುವುದಾಗಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳು ಒಪ್ಪಿಗೆ ನೀಡಿವೆ. ಅಂದರೆ ಈ ಟೂರಿಸಂ ಬಗ್ಗೆನೂ ಕೆಲವು ವರದಿಯಲ್ಲಿ ಕೆಲವು ಅಂಶಗಳನ್ನು ಪ್ರಸ್ತಾಪನೆ ಮಾಡಿತ್ತು, ಇವುಗಳನ್ನು ಒಪ್ಪುತ್ತೀವಿ. ಅಂದರೆ ಈಗಾಗಲೇ ಇರುವಂತಹ ಕೆಲವು ಏನು ಪರಿಸರ ಪ್ರವಾಸದ ನಿಯಮಗಳಿದೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟು, ಅದನ್ನು ಮತ್ತಷ್ಟು ಸುಧಾರಿಸ್ಬಿಟ್ಟು ನಾವು ಮಾಡ್ತೀವಿ ಅಂತ ಕೇರಳ ಮತ್ತು ಕರ್ನಾಟಕ ಸರ್ಕಾರದವರು ಹೇಳಿದ್ದಾರೆ. ಹಾಗೆಯೇ 14ನೇ ಅಭಿಪ್ರಾಯದಲ್ಲಿ ಜೀವ ವೈವಿಧ್ಯತೆ, ಅರಣ್ಯ ಹಕ್ಕುಗಳ ಕಾನೂನು ಇತ್ಯಾದಿಗಳ ಕುರಿತು ಮಾಧವ ಗಾಡ್ಗೀಲ್ ವರದಿಯ ಶಿಫಾರಸುಗಳನ್ನು ಒಪ್ಪುವುದಾಗಿ
ಕರ್ನಾಟಕ, ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ತಿಳಿಸಿವೆ.

ಕೇರಳ ರಾಜ್ಯವು ಸ್ವಾಭಾವಿಕ ಅರಣ್ಯವನ್ನು ಕಾಪಾಡಲು ಪ್ರೋತ್ಸಾಹಕ ಧನವನ್ನು ನೀಡಲು ಸಲಹೆ ನೀಡಿದೆ. ಅಂದರೆ ಸಲಹೆ ನೀಡಿದೆ ಅಂದರೆ ಬಹುಶಃ ಇದು ಕೇಂದ್ರ ಸರ್ಕಾರ ಕೊಡಿ ಈ ಹಣವನ್ನು ಅಂತ ಹೇಳಿರ್ಬೋದು. ಇಲ್ಲಿ ಏನಪ್ಪ ಅಂದರೆ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಕಾಪಾಡಬೇಕು, ಅರಣ್ಯವನ್ನು ಕಾಪಾಡಬೇಕು, ಅರಣ್ಯ ಹಕ್ಕುಗಳ ಕಾನೂನು ಅಂದರೆ ಅಲ್ಲಿಯ ಬುಡಕಟ್ಟು ಜನಗಳಿಗೆ ಸ್ಥಳೀಯ ನಿವಾಸಿಗಳಿಗೆ ಅರಣ್ಯದ ಉತ್ಪನ್ನಗಳನ್ನು ಬಳಸುವ ಕೆಲವು ಹಕ್ಕುಗಳಿದೆ ಅದನ್ನು ಎತ್ತಿ ಹಿಡಿಬೇಕು. ಈ ರೀತಿಯಾಗಿ ಮಾಧವ್ ಗಾಡ್ಗಿಲ್ ವರದಿ ಶಿಫಾರಸನ್ನು ಮಾಡಿತ್ತು. ಇದು ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಮುಂದುವರೆದು ಕೇರಳ ರಾಜ್ಯ ಈ ಏನು ಜನರಿಗೆ ರೈತ ಅರಣ್ಯವನ್ನು ಕಾಪಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹಕ ಧನವನ್ನು ನೀಡಬೇಕು ಅಂತ ನಾವು ಹೇಳ್ತಾ ಇದ್ದೀರಲ್ಲ, ಅದನ್ನು ಕೇಂದ್ರ ಸರ್ಕಾರ ಕೊಡೋದು ಕೊಟ್ಟರೆ ಒಳ್ಳೆಯದು, ಕೊಡಬೇಕು ಅನ್ನೋ ಅಭಿಪ್ರಾಯವನ್ನು ಹೇಳಿದೆ. 15. ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಪ್ರೋತ್ಸಾಹಕ ಧನವನ್ನು ನೀಡಬೇಕು ಎನ್ನುವ ಶಿಫಾರಸನ್ನು ಕೇರಳ ಸರ್ಕಾರವು ಒಪ್ಪಿದೆ. ಆದರೆ ಇದಕ್ಕಾಗಿ ವಿಶೇಷ ಹಣಕಾಸಿನ ನೆರವನ್ನು ಜೀವ ವೈವಿಧ್ಯತೆ ನಿರ್ವಹಣಾ ಸಮಿತಿಗೆ ಮತ್ತು ರಾಜ್ಯ ಸರ್ಕಾರದ ಪರಿಸರ ಇಲಾಖೆಗೆ ಬಿಡುಗಡೆ ಮಾಡಬೇಕು ಎನ್ನುವ ಪ್ರಸ್ತಾಪವನ್ನು ಇರಿಸಿದೆ. ಅದೇ ರೀತಿ ಮೇಲೆ ಹೇಳಿದಾಗೇನೆ ಇಲ್ಲಿ ಜೀವ ವೈವಿಧ್ಯತೆ ಕಾಪಾಡಲಿಕ್ಕೆ ಇನ್ಸೆಂಟಿವ್ ಫಾರ್ ಇಕೊಲಾಜಿ ಟು ಏನೋ ಪ್ರೊಟೆಕ್ಟ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಏನು ಮಾಧವ್ ಗಾಡ್ಗಿಲ್ ವರದಿ ಹೇಳಿತ್ತಲ್ಲ, ಆ ಇನ್ಸೆಂಟಿವ್ನ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಪರಿಸರ ಇಲಾಖೆಗೆ ಮತ್ತು ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಬೋರ್ಡ್ ಏನಿದೆ, ಕಮಿಟಿ ಏನಿದೆ, ಇದಕ್ಕೂ ಸಹ ನೀವು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಬೇಕು ಅನ್ನೋದನ್ನು ಅದು ಹೇಳಿದೆ. 16. ಪರಿಸರ ಸೂಕ್ಷ್ಮ ವಲಯ 1 ಮತ್ತು 2 ಅಪಾಯಕಾರಿ ಮತ್ತು ವಿಷಕಾರಿ ಮಾಲಿನ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಬಾರದು ಎನ್ನುವ ಶಿಫಾರಸನ್ನು ಕೇರಳ ಸರ್ಕಾರವು ಒಪ್ಪಿದೆ. ಸೊ ಇಲ್ಲಿ ಏನು ನಾವು ಹಜಾರ್ಡಸ್ಸು ಮತ್ತು ಪಾಯ್ಸನಸ್ ಏನು ಇಂಥ ತ್ಯಾಜ್ಯ ವಿಲೇವಾರಿ ಘಟಕಗಳಿದೆ ಇದನ್ನು ವಲಯ 1 ಮತ್ತು 2 ಹಾಕಬಾರ್ದು ಅಂತ ಹೇಳಿತ್ತಲ್ಲ, ಅದನ್ನು ಒಪ್ತೀವಿ ಅಂತ ಕೇರಳ ಸರ್ಕಾರ ಹೇಳಿದೆ. ಸ್ಥಳೀಯ ಜಾನುವಾರು ಪ್ರಭೇದಗಳನ್ನು ಕಾಪಾಡಲು ಪ್ರೋತ್ಸಾಹಕ ಧನವನ್ನು ನೀಡಬೇಕು ಮತ್ತು ರಾಸಾಯನಿಕ ಗೊಬ್ಬರಗಳಿಗೆ ನೀಡುವ ಸಬ್ಸಿಡಿಯನ್ನು ನಿಲ್ಲಿಸುವ ಹಾಗೂ ಸಂರಕ್ಷಿತ ಪ್ರದೇಶಗಳ ಕುರಿತಾದ ವರದಿಯ ಶಿಫಾರಸುಗಳನ್ನು ಕೇರಳ ಸರ್ಕಾರವು ಒಪ್ಪಿದೆ. 18. ಕಟ್ಟಡಗಳ ನಿರ್ಮಾಣದಲ್ಲಿ ಅತ್ಯುತ್ತಮ ಮಾದರಿಗಳನ್ನು ಅನುಸರಿಸುವುದಾಗಿ ಕೇರಳ ಸರ್ಕಾರ ಅದು ಆ ಮಾದರಿಯನ್ನು ಅಳವಡಿಸಿಕೊಳ್ಳೋದು ಕಟ್ಟಡಗಳ ನಿರ್ಮಾಣದಲ್ಲಿ ಅತ್ಯುತ್ತಮ ಮಾದರಿಗಳನ್ನು ಅನುಸರಿಸುವುದು ಮೇಲ್ಮಣ್ಣು ಕಾಪಾಡುವಿಕೆ ಪರಿಸರ ಸ್ನೇಹಿ ಕಟ್ಟಡ ಸರ್ಟಿಫಿಕೇಟ್ ಪಡೆಯುವುದು ಮುಂತಾದ ಅಂಶಗಳ ಕುರಿತು ರಾಜ್ಯ ಸರ್ಕಾರದ ಕಾಯ್ದೆ ಮಾಡಿ ಅನುಸರಿಸುವುದಾಗಿ ಕೇರಳ ಸರ್ಕಾರ ತಿಳಿಸಿದೆ. ಅಂದರೆ ಏನು ಪರಿಸರ ಸ್ನೇಹಿ ಮನೆಗಳನ್ನು ಕಟ್ಟಬೇಕು, ಆ ಕಟ್ಟಿದ ಮನೆಗೆ ಅದರ ಸರ್ಟಿಫಿಕೇಟ್ ಪಡಿಬೇಕು ಅಂತ ಏನು ಮಾಧವ್ ಗಾಡ್ಗಿಲ್ ವರದಿನಲ್ಲಿ ಹೇಳಿತ್ತಲ್ಲ, ಹಾಗೆಯೇ ಈ ಟಾಪ್ ಸಾಯಿಲ್ ಆ ಮೇಲ್ಮಣ್ಣು ಕಾಪಾಡೋದು ಇದನ್ನು ನಾವು ಸೂಕ್ತವಾದ ಇದಕ್ಕೆ ಸಂಬಂಧಿಸಿದಂಥ ಕಾಯ್ದೆಗಳನ್ನು ರಾಜ್ಯ ಸರ್ಕಾರದಲ್ಲೇ ಮಾಡಿ ನಂತರ ಅದನ್ನು ಅನುಸರಿಸ್ತೀವಿ ಅಂತ ಕೇರಳ ಸರ್ಕಾರ ಹೇಳಿದೆ. ಆದರೆ ಪಶ್ಚಿಮ ಘಟ್ಟಗಳಿಗೆ ಸೀಮಿತವಾದ ಕಟ್ಟಡ ವಿನ್ಯಾಸ ಮಾದರಿಯನ್ನು ಅಳವಡಿಸಿಕೊಳ್ಳಲು ಕೇರಳ ಸರ್ಕಾರ ನಿರಾಕರಿಸಿದೆ. ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸೀಮಿತವಾದ್ದು ಅಂದರೆ ಇಲ್ಲಿಯ ವಿಸ್ತಾರ ಇರ್ಬೋದು ಅಥವಾ ಅದರ ಹೊರ ವಿನ್ಯಾಸ ಇರ್ಬೋದು ಇವೆಲ್ಲವೂ ಈಗ ಪಶ್ಚಿಮ ಘಟ್ಟಗಳಿಗೆ ಸೂಕ್ತವಾದಂಥ ಒಂದು ವಿನ್ಯಾಸವನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿತ್ತು, ಅದಕ್ಕೆ ಕೇರಳ ಸರ್ಕಾರ ಒಪ್ಪಿಲ್ಲ. 20. ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಕುಲಾಂತರಿ ತಳಿಯನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬೆಳೆಯಬಾರದು ಎನ್ನುವ ವರದಿಯ ಶಿಫಾರಸನ್ನು ಒಪ್ಪಿದೆ. ಆದರೆ ಕೇರಳ ಸರ್ಕಾರವು ಇದರ ಕುರಿತು ರಾಜ್ಯ ಸರ್ಕಾರವು ಸೂಕ್ತ ನಿಯಮವನ್ನು ಜಾರಿಗೆ ತರುವುದಾಗಿ ತಿಳಿಸಿದೆ. ಅಂದರೆ ನಾವೇ ಇದರ ಇದು ಒಪ್ಪಿಗೆ ಇದೆ, ಆದರೆ ಕೇಂದ್ರ ಮಾಧವ್ ಗಾಡ್ಗಿಲ್ ವರದಿಯ ಅನುಷ್ಠಾನದಲ್ಲೇ ಇದನ್ನು ಮಾಡೋದಿಲ್ಲ, ನಾವು ಇದಕ್ಕೆ ತಕ್ಕಂಥ ಒಂದು ಕಾನೂನನ್ನು ಮಾಡಿ ಅದರ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ. ಅದರ ಅರ್ಥ ಏನು ಅಂದರೆ ನೇರವಾಗಿ ವರದಿಯಲ್ಲಿ ಏನು ಹೇಳಿತ್ತೋ ಹಾಗೆ ಮಾಡೋದಿಲ್ಲ, ಬಟ್ ಇದಕ್ಕೆ ಪೂರಕವಾಗಿ ನಾವೇನೋ ಮಾಡ್ತೀವಿ, ಆ ಏನು ಅನ್ನೋದು ಮುಂದೆ ತೀರ್ಮಾನ ಆಗುತ್ತೆ ಅನ್ನೋದನ್ನು ಆ ಸರ್ಕಾರ ಹೇಳಿದೆ. 21. ಪ್ಲಾಸ್ಟಿಕ್ ಬ್ಯಾಗುಗಳನ್ನು ಈಗಾಗಲೇ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಮರುಬಳಕೆ ಪ್ಲಾಸ್ಟಿಕ್ ನಿಯಮದ ಅಡಿಯಲ್ಲಿ ನಿರ್ವಹಣೆ ಮಾಡುತ್ತಿರುವುದಲ್ಲದೆ ಮುಂದೆಯೂ ಮಾಡುವುದಾಗಿ ಹೇಳಿದೆ. 22. ತಮಿಳುನಾಡು ಸರ್ಕಾರವು ಗುಡ್ಡ ಪ್ರದೇಶ ಸಂರಕ್ಷಣಾ ಪ್ರಾಧಿಕಾರ 1990-2003 ರಚನೆ ಮಾಡಿದ್ದು ಇದು ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ

0: ಇರುವ 9 ಜಿಲ್ಲೆಗಳ 30 ತಾಲೂಕುಗಳಿಗೆ ಅನ್ವಯವಾಗುತ್ತದೆ. ಅಂದರೆ ಇದು ನಾವು ಮಾಡಿದ್ದೀವಿ ಗುಡ್ಡಗಾಡು ಪ್ರದೇಶ ಸಂರಕ್ಷಣಾ ಪ್ರಾಧಿಕಾರ, ಅದರ ಪ್ರಕಾರ ಇದು ಇಷ್ಟೆಲ್ಲ ಜಿಲ್ಲೆಗಳು ಇದರ ಒಳಗೆ ಬರುತ್ತೆ, ಅದನ್ನು ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಪಶ್ಚಿಮಘಟ್ಟ ಹೇಳಿದೆ. ಇದು ಯಾವುದಕ್ಕೆ ಅಂದರೆ ವರದಿಯಲ್ಲಿ ಇರುವಂತಹ ಬುಡಕಟ್ಟು ಜನರ ಏನು ಹಕ್ಕುಗಳಿದೆ ಅದರ ಕುರಿತು ಮಾಡಿದಂತಹ ವರದಿಯ ಅಂಶವನ್ನು ಪ್ರಸ್ತಾಪಿಸಿ ತಮಿಳುನಾಡು ಸರ್ಕಾರ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರದ ರಚನೆಯ ಶಿಫಾರಸನ್ನು ಎಲ್ಲ ರಾಜ್ಯಗಳು ವಿರೋಧಿಸಿವೆ. ಇದು ಬಹಳ ಮುಖ್ಯ. ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವನ್ನು ಮಾಧವ್ ಗಾಡ್ಗಿಲ್ ವರದಿ ಪ್ರಸ್ತಾಪ ಮಾಡಿ ಅದು ಯಾವ ರೀತಿ ಇರಬೇಕು, ಅದಕ್ಕೆ ಯಾರ್ಯಾರೆಲ್ಲ ಮೆಂಬರ್ಗಳಿರಬೇಕು, ಅದಕ್ಕೆ ಅಧ್ಯಕ್ಷರು ಯಾರಾಗಬೇಕು, ಅದೇ ರೀತಿ ಇದರ ರಾಜ್ಯ ಮಟ್ಟದಲ್ಲಿ ಯಾವ ಪ್ರಾಧಿಕಾರ ಆಗಬೇಕು, ಅದರ ಮೆಂಬರ್ಗಳು ಯಾವುದು, ಇದೆಲ್ಲವುದನ್ನು ಬಹಳ ಏನು ವಿವರವಾಗಿ ಹೇಳಿತ್ತು ಆ ವರದಿನಲ್ಲಿ. ಅದು ಇದು ಯಾರಿಗೂ ಇವರು ಯಾವುದೇ ರಾಜ್ಯಕ್ಕೂ ಸಮ್ಮತಿ ಇಲ್ಲ. ಬಹುಶಃ ಏನು ಅಂತಂದರೆ ನಮ್ಮ ರಾಜ್ಯ ಸರ್ಕಾರಗಳ ಹಕ್ಕನ್ನು ಯಾವುದೋ ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ರಚನೆಯಾದಂತಹ ಒಂದು ಪ್ರಾಧಿಕಾರಕ್ಕೆ ವರ್ಗಾಯಿಸಿದ ಹಾಗೆ ಆಗುತ್ತೆ ಅನ್ನೋ ಅಭಿಪ್ರಾಯ ಇದ್ದಿರಬಹುದು. ಹಾಗಾಗಿ ಎಲ್ಲ ರಾಜ್ಯಗಳು ಸಹ ಈ ಪ್ರಾಧಿಕಾರ ರಚನೆ ಶಿಫಾರಸನ್ನು ತಿರಸ್ಕರಿಸಿದೆ. ಕೇಂದ್ರ ಸಚಿವಾಲಯಗಳು ಇದು ಇಷ್ಟು ಏನು ಭಾಗಿದಾರ ರಾಜ್ಯಗಳು ನೀಡಿದಂತಹ ಮಾಧವ್ ಗಾಡ್ಗಿಲ್ ವರದಿಯ ಕುರಿತು ನೀಡಿದಂತಹ ಅಭಿಪ್ರಾಯಗಳು. ಇನ್ನು ಮುಂದೆ ಅಧ್ಯಾಯ 2.4 ಕೇಂದ್ರ ಸಚಿವಾಲಯಗಳು ಮತ್ತು ವಿವಿಧ ವಿಭಾಗಗಳಿಂದ ಸಲ್ಲಿಕೆಯಾದ ಅಭಿಪ್ರಾಯಗಳ ಕುರಿತು ತಿಳಿಯೋಣ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
3: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
4: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
2: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
4: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಶ್ರೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
5: ಹೌದಾ, ಅದ್ ಹೇಗೆ?
6: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಾದಂಥ ಹಾಸನ ಮೂಲದ ಶಿವನಂಜೇಗೌಡರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ಜಾನಪದ ಕಲೆಯ ಮೇಲೆ ಅಪಾರವಾದಂತಹ ಗೌರವ, ಹಾಗೆ ಈ ಕಲೆಯನ್ನ ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ.

0: ಇವರ ಪರಿಚಯವನ್ನ ಹಾಗೆ ಇವರ ಈ ಕಲೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ.
1: ಸರ್ ನಮಸ್ತೆ.
2: ನಮಸ್ತೆ
1: ಸರ್. ಈ ಜಾನಪದ ಕಲೆಯನ್ನ ನೀವು ಹೇಗೆ ಕಲ್ತ್ರಿ, ನಿಮ್ಗೆ ಈ ಕಲೆಯ ಬಗ್ಗೆ ಆಸಕ್ತಿ ಮೂಡಿದ್ ಹೇಗೆ, ಇದೆಲ್ಲ ಹೇಳಬಹುದಾ ಸರ್ ನಿಮ್ಮ ಪರಿಚಯದೊಂದಿಗೆ?
2: ನನ್ನ ಹೆಸರು ಜಿ ಪಿ ಶಿವನಂಜೇಗೌಡ ಅಂತ, ಸಣ್ಣ ಪುಟ್ಟೇಗೌಡ ಅಂತ. 80 ವರ್ಷ ನಿವೃತ್ತ ಸಬ್ ಇನ್ಸ್ಪೆಕ್ಟರ್, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಹಾಸನ. ನಾನು ಸುಮಾರು ಒಂದು 30-40 ವರ್ಷದಿಂದ ಜಾನಪದ ತತ್ವಪದದಲ್ಲಿ ಕಾರ್ಯನಿರತ ಆಗಿ ಪ್ರೋಗ್ರಾಮ್ ಕೊಟ್ಟಿರ್ತೇನೆ.
1: ಸರ್ ನಿಮಗೆ ಈ ಜಾನಪದ ಗೀತೆಗಳು ಹಾಗೆ ಗೀಗಿ ಪದದಲ್ಲಿ ಆಸಕ್ತಿ ಮೂಡಿದ ಹೇಗೆ ಸರ್, ಇದನ್ನ ಹಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು?
2: ನನ್ನ ತಾಯಿ ಮತ್ತೆ ನಮ್ಮ ತಂದೆ ಒಬ್ರು ತತ್ವಪದ ಜ್ಞಾನಿ ಆಗಿದ್ರು. ನನ್ನ ತಾಯಿ ಸೋಮಾನ ಪದ ಜಾನಪದ ಹಾಡುಗಳನ್ನ ಹಳ್ಳಿಗಳಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಆಡ್ತಾ ಇದ್ರು. ಅದು ನಮ್ಮ ತಾಯಿ ಆಡತಕ್ಕಂತ ಹಾಡಿನ ಮರಗಳಿಸ್ತು. ನಾನು ಆವಾಗಲಿಂದ ಹಾಡನ್ನ ಶುರು ಮಾಡಿದೆ. ಆವಾಗ ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಹೊರಗಡೆ ಹೋಗ್ತಿರ್ಲಿಲ್ಲ, ಇಲ್ಲ ಪ್ರೂಫ್ ತಂಗ ಹೋಗಿ ಬರ್ತಿದ್ದೆ ಅಷ್ಟೇ. ರಿಟೈರ್ಡ್ ಆಗಿ 23 ವರ್ಷ ಆಯ್ತು.
1: ನೀವ್ ಈ ಹಾಡನ್ನೆಲ್ಲ ಹೇಳೋದನ್ನ ನಿಮ್ಮ ತಾಯಿ ಮತ್ತೆ ತಂದೆಯನ್ನ ನೋಡೇ ಕಲ್ತಿರೋದು?
2: ನಮ್ಮ ತಾಯಿಯಿಂದ ಜನಪದ ಹಾಡು ಬಂತು. ಅವರು ಆಡಬೇಕಾದ್ರೆ ಭಾರಿ ಚೆನ್ನಾಗಿ ಹಾಡುತ್ತಿದ್ರು. ಅವ್ರ ಹಾಡುಗಳನ್ನ ನೋಡಿ ನನಗೂ ಹೊಳಗೆ ಬರೋದು, ಅದು ನನಗೆ ಇದಾಯ್ತು. ನಾನು ಆವಾಗಲಿಂದ ಹಾಡನ್ನ ಶುರು ಮಾಡಿದೆ. ಆವಾಗ ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಹೊರಗಡೆ ಹೋಗ್ತಿರ್ಲಿಲ್ಲ, ಇಲ್ಲ ಪ್ರೂಫ್ ತಂಗ ಹೋಗಿ ಬರ್ತಿದ್ದೆ ಅಷ್ಟೇ. ರಿಟೈರ್ಡ್ ಆಗಿ 23 ವರ್ಷ ಆಯ್ತು. ನಾನು ಸುಮಾರು 70-80 ಪ್ರಶಸ್ತಿ ಪಡೆದಿರುತ್ತೇನೆ. ರಾಜ್ಯ ಮಟ್ಟದ ಅಂತಾರಾಜ್ಯ ಮಟ್ಟದ ಕೂಡ ಪ್ರಶಸ್ತಿ ಪಡೆದಿದ್ದೇನೆ. ನನಗೆ ಕರ್ನಾಟಕ ಗೌರ್ಮೆಂಟ್ ಮಧ್ಯಪ್ರದೇಶಕ್ಕೆ ಕಳಿಸಿದೆ ಜನಪದ ಆಡ್ಲಿಕ್ಕೋಸ್ಕರ, ಅಲ್ಲೂ ಕೂಡ ಪ್ರಶಸ್ತಿ ಸಿಕ್ಕಿದೆ ನನಗೆ. ಹಾಗಾಗಿ ಈಗಲೂ ಕೂಡ ಜನಪದ ತತ್ವಪದದಲ್ಲಿ ಹಾಡುಗಳನ್ನ ಹಾಡ್ತಾ.
0: ನಿಮ್ಮ ತಾಯಿಯಿಂದನೇ ನಿಮ್ಗೆ ಬಂದಿದ್ದ ಹಾಡು?
2: ನಮ್ಮ ತಾಯಿಯಿಂದ ಜನಪದ ಹಾಡು ಬಂತು.
0: ಜನಪದ
2: ಅವರು ಆಡಬೇಕಾದ್ರೆ ಭಾರಿ ಚೆನ್ನಾಗಿ ಹಾಡುತ್ತಿದ್ರು. ಅವ್ರ ಹಾಡುಗಳನ್ನ ನೋಡಿ ನನಗೂ ಹೊಳಗೆ ಬರೋದು, ಅದು ನನಗೆ ಇದಾಯ್ತು.
1: ನಿಮ್ಮಮ್ಮ ಹೇಳದ್ ನೋಡಿ ನಿಮ್ಗೂ ಕಲಿಬೇಕು ಅಂತ ಆಸೆ ಆಯ್ತು.
2: ಕಲಿಬೇಕಂತ ಆಸೆ ಆಯ್ತು, ಅದರಿಂದ ಕಲಿತೆ. ಕಲಿತು 100 ಪ್ರಶಸ್ತಿ ತಗೊಂಡು ಇದೀನಿ ಮೇಡಮ್.
1: ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ನಿಮ್ಮ ತಾಯಿಯವರು ಜಾನಪದ ಕಲಾವಿದರಾಗಿರೋದ್ರಿಂದ ತಾಯಿಯವರು ಹಾಡೋದನ್ನ ಕೇಳಿ ಕೇಳಿ ನಿಮ್ಗೂ ಕೂಡ ಹಾಡ್ಬೇಕು ಅಂತ ಆಸಕ್ತಿ ಮೂಡ್ತು. ಹಾಗೆ ನೀವು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಈ ಜಾನಪದ ಕಲೆಯ ಬಗ್ಗೆ ನಿಮ್ಗಿರುವಂತಹ ಆಸಕ್ತಿ ಕೇಳಿ ನಿಜಕ್ಕೂ ಖುಷಿ ಆಯ್ತು ಸರ್. ಶಿವನಂಜೇಗೌಡರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಹಾಸನದವರೇ ಆದಂತಹ ಶಿವನಂಜೇಗೌಡರು ಜಾನಪದ ಗೀತೆ ತತ್ವ ಪದಗಳನ್ನ ಇವರು ಹೇಗೆ ಕಲ್ತರು, ಜೊತೆಗೆ ಇವರು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಇವರಿಗೆ ಜಾನಪದದ ಬಗ್ಗೆ ಸಾಕಷ್ಟು ಅಭಿಮಾನ, ಪ್ರೀತಿ. ಅದರಿಂದ ಅವರ ತಾಯಿ ಹಾಡುವಂತ ಹಾಡುಗಳನ್ನ ಇವರು ಸಹ ಕಲ್ತ್ಬಿಟ್ಟು ಸಾಕಷ್ಟು ಕಡೆ ಪ್ರದರ್ಶನವನ್ನ ಮಾಡಿದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. ಈಗ ಇವ್ರ ಜೊತೆ ಇನ್ನಷ್ಟು ಮಾಹಿತಿಯನ್ನ ಈ ಕಲೆಯ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನಿಮ್ಗೆ ತುಂಬಾ ಇಷ್ಟವಾದ ಹಾಡು ಯಾವ್ದು ಅಂತ ಹೇಳ್ಬೋದಾ ಸರ್?
4: ಹಾಡು ಒಂದು 5-6 ಹಾಡುಗಳಿದ್ದೇವೆ, ಆದ್ರೆ ತಾಯಿ ಮಗಳ ಹಾಡು ಒಂದಿದೆ. ತಾಯಿ ಮಗಳಿಗೆ ಯಾವ ರೀತಿ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ತಾಳೆ, ಆವಾಗ ತಾಯಿ ಮಗಳು ತಾಯಿಯನ್ನ ಅಗಲಿ ಗಂಡನ ಮನೆಗೆ ಹೋಗುವಾಗ ತನ್ನ ತಾಯಿಯನ್ನ ಯಾವ ರೀತಿಯ ಪ್ರೀತಿಗೆ ಆಸೆ ಪಟ್ಟು ದುಃಖ ಪಡ್ತಾಳೆ ಅನ್ನೋದ್ರಿಂದ ಹಾಡುಗಳು ಹೇಳೀಗ.
5: ಆಯ್ತು,
4: ಹೇಳ.
5: ಆಯ್ತು ಸರ್, ಹೇಳಿ.

ಆದೇನ ಮಗಳೇ ಮನದೊಳಗೆ ಬೇಡ ಬಗಿಬೇಡ, ಮನದೊಳಗೆ ಬೇಡ ಬಗಿಬೇಡ ನನ ಕಂದ, ತುಂಬಿದ ಮನೆಯ ಮಡಿಬೇಡ, ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಒತ್ತಾಗಿ ನೀಡಿದರೂ ಉಣಬೇಕು, ಒತ್ತಾಗಿ ನೀಡಿದರೂ ಉಣಬೇಕು ನನ್ನ ಮಗಳೇ, ತವರಿಗೆ ಹೆಸರ ತರಬೇಕು. ಚೆಂಡು ನಂಗ ದುಂಡವ್ವ ನೀನು ಮಾರಿ, ಕಂಡ ಕಂಡಲ್ಲೇ ನಗಬೇಡ, ಕಂಡ ಕಂಡಲ್ಲಿ ನಗಬೇಡ ನನ ಕಂದ, ಅಡದವರಿಗೆ ಅಡಲೇ ತರಬೇಡ. ಬೇಲಿ ಮೇಗಳು ಬೆಳ್ಳಾಗಿದ್ದಾರೇನು, ಮಲ್ಲಿಗೆ ಹೂವಿನ

ಮಾತ್ಕಂಡಿ ಮಗಳಲ್ಲ ತಡಗಿತ್ತಿ ಸೊಸೆಯಲ್ಲ ತೂಪರದ ಚಕ್ಕೆ ಒಲಗಲ್ಲ ತೂಪರದ ಚಕ್ಕೆ ಒಲಗಲ್ಲ ತವರಿಗೆ ಮಾತ ತಂದವಳು ಮಗಳಲ್ಲ ಅತ್ತೆ ಮಾವರ ಪಾದ ತಂದೆ ತಾಯಿಯ ಪಾದ ಮತ್ತೆ ಗಂಡನ ಸಿರಿಪಾದ ಮತ್ತೆ ಗಂಡನ ಸಿರಿಪಾದ ನೆನೆದಾರೆ ಬೆನ್ನ ಹಿಂದೈತೆ ಕೈಲಾಸ ಬೆನ್ನ ಹಿಂದೈತೆ ಕೈಲಾಸ ಅಂತ ತಾಯಿ ಮಗಳಿಗೆ ಬುದ್ಧಿ ಹೇಳ್ತಾಳೆ. ತಾಯಿ ಹೇಳ್ತಾಳೆ ಈಗ ಮಗ ಏನ್ ಹೇಳ್ತಾಳೆ ಅಂತ, ಮಗಳು ಏನ್ ಹೇಳಿದ್ರೆ ಅಂತ ತಾಯಿಗೆ.

ಬಡವರಿಗೆ ಹಣದವ್ವ, ನಿನ್ನದೆ ನನಗೆ ಅನುಗಾಲ, ನಿನ್ನದೆ ನನಗೆ ಅನುಗಾಲ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ, ಮಕ್ಕಳಿದ್ದಾರೆ ಮನೆ ಮಾರ, ಮಕ್ಕಳಿದ್ದಾರೆ ಮನೆ ಮಾರ ಹಣದ.

0: ಈ ಹಾಡು ಹೇಳಿದ್ರೆ ತಾಯಿ ಮಗಳು ಗಂಡನ ಮನೆಗೆ ಹೋಗುವಾಗ ತನ್ನ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಅವಳು ತಾಯಿನ ತಬ್ಬಿಕೊಂಡು ಹೇಳ್ತಾಳೆ, ತಾಯಿಯನ್ನು ತಬ್ಬಿಕೊಂಡು ಈ ರೀತಿ ಹೇಳ್ತಾಳೆ, ಅಮ್ಮ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾನು ಹುಟ್ಟಿ ಮನೆಗೆ ಇರಬಾದೆ, ನೀ ಕೊಟ್ಟ ಮನೆಗೆ ಸೊಸೆಯಾದೆ ಹೇಳದು ಅಂತ. ಹೆಣ್ಣು ಮಾಡಿಲ್ಲ ಬೇಡ, ಎರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಹಳ ಬೇಡ, ಹಳದವಾ ಸಿಟ್ಟಾಗಿ ಸಿಗಬೇಕು ಬೇಡ. ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುವಾಗ ತಾಯಿಯಂದ್ರೆ ದುಃಖ ಪಡ್ತಾರಲ್ಲವ?
1: ಹೌದು.
0: ಆ ಹಾಡು
2: ಪ್ರತಿಯೊಬ್ಬ ತಾಯಿ ಕೂಡ ತನ್ನ ಹೆಣ್ಮಗಳು ತವ್ರ ಮನೆಯನ್ನ ಬಿಟ್ಟು ಮದುವೆ ಆದಾಗ ಗಂಡನ ಮನೆಗೆ ಹೋಗುವಾಗ ಏನೆಲ್ಲ ಬುದ್ಧಿವಾದವನ್ನ ಹೇಳ್ತಾರೆ, ಹಾಗೆ ಇಷ್ಟೆಲ್ಲ ದುಃಖ ಆಗುತ್ತೆ ತಾಯಿಗೆ ಇರ್ಬೋದು ಮಗಳಿಗೆ ಇರ್ಬೋದು, ಅದೆಲ್ಲವನ್ನ ಹಾಡಿನ ಮೂಲಕ ಕಟ್ಟಿಕೊಡುವಂತ ಕೆಲಸವನ್ನ ನಮ್ಮ ಹಿರಿಯರು ಮಾಡಿದ್ರು. ಅದನ್ನ ತುಂಬಾ ಸೊಗಸಾಗಿ ನಮ್ಮ ಶಿವನಂಜೇಗೌಡರು ಹಾಡು ಹೇಳುವ ಮೂಲಕ ನಮ್ಗೆ ಅದರ ಭಾವಾರ್ಥವನ್ನ ತಿಳಿಸ್ಕೊಟ್ಟಿದ್ದಾರೆ. ನಂತರದಲ್ಲಿ ಮತ್ತೊಂದು ಹಾಡಿನ ಬಗ್ಗೆ ಹಾಗೆ ಜಾನಪದ ಕಲೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಹಾಸನದವರೇ ಆದಂತಹ ಶಿವನಂಜೇಗೌಡರು ಜಾನಪದ ಗೀತೆಯನ್ನ ಹೇಳುವ ಮೂಲಕ ತಾಯಿ ತನ್ನ ಮಗಳನ್ನ ತವರ್ ಮನೆಗೆ ಹೇಗೆಲ್ಲ ಕಳಿಸ್ತಾಳೆ, ಹಾಗೆ ಬುದ್ಧಿವಾದವನ್ನ ಹೇಳಿ ಕಳಿಸುವಂತಹ ಸಂದರ್ಭ, ಹಾಗೆ ಮಗಳು ಸಹ ತನ್ನ ತಾಯಿಗೆ ಹೇಳುವ ಮಾತನ್ನ ಜಾನಪದ ಗೀತೆಯಲ್ಲಿ ಹೇಗೆಲ್ಲ ಕಟ್ಟಿ ಹೇಳಲಾಗಿದೆ ಎಂಬುದನ್ನ ತಿಳಿಸಿದ್ರು. ಈಗ ಮತ್ತೊಂದು ಜಾನಪದ ಗೀತೆ ಹೇಳುವ ಮೂಲಕ ಅದರ ಭಾವಾರ್ಥ ಹೇಳ್ತಾರೆ, ಕೇಳೋಣ ಬನ್ನಿ.
3: ನೆಕ್ಸ್ಟ್, ಹೆಣ್ಣು ಮಗಳು ಭೀಮಂಸೆ ಆದಾಗ ಇರ್ತಾಳೆ ಅಥವಾ ಪ್ರೆಗ್ನೆಂಟ್ ಆಗಿರ್ತಾಳೆ, ಸವರಿನ್ ಅವರು ಕರೆಯಕ್ ಬರ್ಲಿಲ್ಲ ಅಂದ್ಬಿಟ್ಟು ದುಃಖ ಯಾರಿಗೆ ದುಃಖ ಪಡ್ತಾಳೆ ಅಂತ. ಆಗ ಮೊದಲನೇದಲ್ಲಿ ನನ್ನ ತವರಿನವ್ರು ಯಾರು ಬಂದು ನಾನು ಕರ್ಕೊಂಡು ಹೋಗ್ಲಿಲ್ಲ ಅಂದ್ಬಿಟ್ಟು ವ್ಯಥೆ ಪಡ್ತಾಳೆ. ಆಗ ಈ ಹಾಡು ಹೇಳ್ತಾಳೆ, ಅಬ್ಬಾ

0: ಪ್ರೀತಿ ಅಣ್ಣಯ್ಯನ ಕಳೆಯಲು ಕಳಿಸುವ ಗುರುತೀನಿ. ಹಗಲ ಕಾಯ್ ಚಂದ ರಾಡೋಗಿಣಿ ಚಂದ ಮತ್ತೆ ತವರೂರು ಅತಿ ಚಂದ ಮತ್ತೆ ತವರೂರು ಅತಿ ಚಂದ ನನ್ನಮ್ಮನ ಮಮತೆಯ ಮುಡಿಲು ಬಲು ಚಂದ. ಬಸುರಿಯ ಬಯಕೆಯ ಏನೆಂದು ಹೇಳಲಿ ಹನ್ನೊಂದು ಬಗೆಯಾಗಿ ಕಾಡ್ಯಾವು ಹನ್ನೊಂದು ಬಗೆಯಾಗಿ ಕಾಡ್ಯಾವು ಅತ್ಯಮ್ಮ ತವರಿನ ಬಯಕೆಯು ಇನ್ನೊಂದು. ಕಾಗೆ ಗೋಡೆಯ ಮೇಲೆ ಕುಂತು ಕೂಗಿತವ ಮತ್ಯಾರೋ ಬರುತ್ತಾರೆ ನಮ್ಮನೆಗೆ ಮತ್ಯಾರು ಬರುತ್ತಾರೆ ನಮ್ಮನೆಗೆ ಇವತ್ತು ಬಂದೇ ಬರುತ್ತಾರೆ ತವರವರು. ಉಪ್ಪರಿಕೆ ಮನೆಯಾಗ ಹೂವಿನ ಸಿಗಾಗ ಮಲಗಿದರು ನನ್ನ ಜೀವ ನೆನೆಸೈತಿ ಮಲಗಿದರು ನನ್ನ ಜೀವ ನೆನೆಸೈತಿ ತವರನ್ನ ಅಂಬಲಿಸಿ ಆದಿ ನೋಡುತ್ತ. ಗಂಡನ ಮನೆಯಲ್ಲಿ ಅತ್ತೆ ಬೈದಾಡಿದರು ಕಣ್ಣೊರೆಸಿ ರಮಿಸೋ ರಾಯರ ಕಣ್ಣೊರೆಸಿ ರಮಿಸೋ ರಾಯರ ಎದೆಗೊರಗಿದರು ತಾಯನ್ನು ಮನಸ್ಸು ನೆನೆದೀತ. ತವರೂರ ಮನೆಯಲ್ಲಿ ತಂಗಾಳು ನೀಡಿದರು ಹಿಂಗಲಿಲ್ಲವ್ವ ನನ್ನಾಸಿ ಹಿಂಗಲಿಲ್ಲವ್ವ ನನ್ನಾಸಿ ಅತ್ತವ್ವ ಮತ್ತೆ ತವರನ್ನ ಬಯಸೀತ. ಎತ್ತವರ ನೆನಪಾಗಿ ಅತ್ತೇನು ಆಗಲಿಲ್ಲ ಸಣ್ಣಕ್ಕೆ ಅನ್ನ ಉಂಡಾರು ಸಣ್ಣಕ್ಕೆ ಅನ್ನ ಉಂಡಾರು ತವರಿನ ನೊಚ್ಚಕ್ಕೆ ಅನ್ನ ನೆನೆದೇನು. ಅಂದದಾರ ಮನೆ ಉಡತೀನಾದರು ಅಂದದಾರ ಮನೆ ಉಡತೀನಾದರು ತವರಿನ ಗುಡಿಸಲು ಬಲು ತಂಪು ತವರಿನ ಗುಡಿಸಲು ಬಲು ತಂಪು ಮಾಡದವ್ವ ನೀ ತಂಪು ನನ್ನ ತವರಿಗೆ ನೀ ತಂಪು ನನ್ನ ತವರಿಗೆ. ಆ ಗಂಡನ ಮಲ್ಲೆ ಇರುವಾಗ ಅವಳು ಬೇಬಿ ಪ್ರೆಗ್ನೆಂಟ್ ಆಗ್ತಾಳೆ. ಆ ಪ್ರೆಗ್ನೆಂಟ್ ಆದಾಗ ಆ ಹೆಣ್ಮಗಳನ್ನ ತವರು ಮನೆಯವರು ಬಂದು ಮೊದಲನೇ ಪ್ರೆಗ್ನೆಂಟ್ ಅಲ್ಲಿ ಯಾವಾಗ್ಲೂ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ತವರು ಮನೆಗೆ ಹೋಗ್ಬೇಕು. ಆ ರೀತಿ ತವರು ಮನೆಗೆ ತವರು ಬಿಂಬಂಸೆ ಆಗಿದ್ದಾಗ ಅವಳು ದುಃಖ ಪಡ್ತಾಳೆ. ನನ್ನ ಊರಲ್ಲಿ ಹಬ್ಬ ಇದೆ ನಮ್ಮ ಹಬ್ಬ ಬಂತು ನಮ್ ತವರ್ನವರು ನನ್ ಬಂದು ನಮ್ಮ ಅಣ್ಣ ನನ್ ಬಂದು ಕರೀಲಿಲ್ವಲ್ಲ ಅಂತ ದುಃಖ ಪಡ್ತಾರೆ.
1: ದುಃಖದಲ್ಲಿ ಹೇಳುವಂತ ಹಾಡು
0: ಇರುವಂತ ಹಾಡು.
2: ಗರ್ಭಿಣಿ ಹೆಂಗಸು ತನ್ನ ಬಯಕೆಯನ್ನ ಅಥವಾ ತನ್ನ ತಾಯಿ ಮನೆಯವರು ಬಂದು ಕರೀಲಿಲ್ಲ ಅಂತ ಹೇಳಿ ದುಃಖದಿಂದ

0: ಹೇಳುವಂತಹ ಒಂದು ಹಾಡನ್ನ ತುಂಬಾ ಸೊಗಸಾಗಿ ಶಿವನಂಜೇಗೌಡರವರು ಹೇಳಿದ್ರು. ನಂತರದಲ್ಲಿ ಮತ್ತೊಂದು ಹಾಡಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಹಾಸನದವರೇ ಆದ ಶಿವನಂಜೇಗೌಡರು, ಗರ್ಭಿಣಿಯಾದ ಹೆಣ್ಮಗಳು ತನ್ನ ತಾಯಿಯ ಮನೆಯವರು ಕರೆಯಕ್ಕೆ ಬರಲಿಲ್ಲ ಅಂಥೇಳಿ ಹೇಗೆಲ್ಲ ಬೇಸರದಿಂದ ಹಾಡನ್ನ ಹೇಳ್ತಾಳೆ ಎಂಬುದರ ಬಗ್ಗೆ ಒಂದು ಹಾಡಿನ ಮೂಲಕ ತಿಳಿಸಿದ್ರು. ಈಗ ಸಹ ಈ ಜಾನಪದದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಸರ್, ನೀವು ತುಂಬಾ ಕಡೆ ಎಲ್ಲ ಕಾರ್ಯಕ್ರಮಗಳನ್ನ ನೀಡಿದಿರಾ ಅಂತ ಹೇಳಿದ್ರಿ. ನಿಮ್ಮನ್ನ ಜನ ಹೇಗೆ ಗೌರವಿಸ್ತಾರೆ ಸರ್ ನಿಮ್ಮನ್ನ ನೋಡಿ?
5: ಅಯ್ಯೋ ಗೌರವ, ನನಗೆ 106 ಪ್ರಶಸ್ತಿ ಸಿಕ್ಕಿದೆ ಕಣವ. ಎಲ್ಲ ಗೌರವ ಇದ್ ಮಾಡ್ತಾರೆ. ಅದು ನನ್ನ ಒಂದು ರೂಲ್ ಏನಂದ್ರೆ, ನನಗೆ ಸರ್ಕಾರ ಪೆನ್ಷನ್ ಕೊಡೋದ್ರಿಂದ ನಾನು ಯಾರು ದುಡ್ಡು ಕೊಟ್ಟು ಹಾಡೆ ಹೇಳಕ್ ಹೋಗಲ್ಲ. ನಾನು ಹೋಗಿ ಎಲ್ಲ ಇಲ್ಲಿವರೆಗೂ ಕೂಡ ನನ್ನ ತಾಯಿಯನ್ನ ಹೇಳ್ತೀನಿ, ಒಂದು 5 ಪೈಸೆ ದುಡ್ಡು ಯಾರ ಹತ್ರ ಇಸ್ಕೊಳಕ್ ಹೋಗಿಲ್ಲ.
0: ನಿಮ್ಮ ಖುಷಿಗೆ ಈ ಹಾಡನ್ನ ಹೇಳ್ತೀರಾ?
5: ಹೌದು, ಅವ್ರ ಫ್ರೀ ಹೋಗಿ ನಾನು ಹಾಡ್ಬರ್ತೀನಿ, ನನ್ಗೆ ಏನು ಕೊಡ್ಬೇಡ್ರಪ್ಪ, ನೀವು ನಮ್ಮ ಸಮಾಜದಲ್ಲಿ ಒಳ್ಳೆಯ ಈ ಹಾಡನ್ನ ಜನಗಳು ಮನದಟ್ಟು ಮಾಡ್ಕೋಬೇಕು ಅಂತ, ಮನದಟ್ಟು ಮಾಡಿ ಜನರ ಹೃದಯಕ್ಕೆ ಮುಟ್ಟಿಸ್ಬೇಕು ಅಂತ ನಾನು ಹಾಡ್ತಾ ಇದ್ದೀನಿ. ನೀವು ಯಾರೋ ನನಗೆ ಸಂಭಾವನೆ ಕೊಡ್ಬೇಡಿ, ದೇವರು ನನಗೆ ತಿಂಗಳಿಗೆ ಪೆನ್ಷನ್ ಕೊಡ್ತಾ ಇದ್ದಾನೆ, ನನಗೆ ದೇವರು ಎಲ್ಲಾನು ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ. ನನಗೆ ಯಾರು ಇಲ್ಲಿವರೆಗೆ ಇಸ್ಕೊಂಡಿಲ್ಲ ಕಣವ.
0: ನಿಮ್ಗೆ ಈ ಹಾಡು ಹೇಳೋದ್ರ ಬಗ್ಗೆ ಖುಷಿ ಇದೆ ಸರ್ ಹಾಗಾದ್ರೆ?
5: ಹೌದು ಹೌದು. ಇನ್ನು ನನಗೆ ಸುಮಾರು ಒಂದು 30-40 ಹಾಡುಗಳು, ತತ್ವ ಪದಗಳು, ಜನಪದ ತತ್ವ ಪದದಲ್ಲಿ ಕರ್ನಾಟಕ ಸ್ಟೇಟ್ ಅವಾರ್ಡ್ ತಗೊಂಡಿದ್ದೀನಿ ಕಣವ.
0: ಹೌದಾ?
5: ತತ್ವ ಪದದಲ್ಲಿ.
0: ಈ ತತ್ವ ಪದಗಳನ್ನ ಹೇಳುವ ಮೂಲಕ ಸ್ಟೇಟ್ ಅವಾರ್ಡ್ ಅನ್ನ ತಗೊಂಡಿದ್ದೀರ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಈಗ ಮತ್ತೊಂದು ಹಾಡನ್ನ ನಮ್ಮ ಕೇಳುಗರಿಗಾಗಿ ಹೇಳ್ಬೋದಾ?
5: ಇದು ರಾಗಿ ಬೀಸೋ ಕಲ್ಲಿನ ಹಾಡು. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರುವೋ, ಜಲ್ಲ ಜಲ್ಲಾನೆ ಉದುರುವೋ, ಜಲ್ಲ ಜಲ್ಲಾನೆ ಉದುರುವೋ, ನಮ್ಮನೆ ಬೆಲ್ಲಧಾರತಿಯ ಬೆಳಗೇನು, ಬೆಲ್ಲಧಾರತಿಯ ಬೆಳಗೇನು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯ, ಎದ್ದೊಂದುಗಳಿಗೆ ನೆನೆದೇನು, ಎದ್ದೋನೆ ನಿಮ್ಮ ಧ್ಯಾನ, ಏಳು ತಲೆ ನಿಮ್ಮ ಧ್ಯಾನ, ಸಿದ್ಧರ ಧ್ಯಾನ ಶಿವ ಧ್ಯಾನ, ಸಿದ್ಧರ ಧ್ಯಾನ ಶಿವ ಧ್ಯಾನ, ಮಾ ಶಿವನೆ ನಿದ್ದೆ ಗಣ್ಣಲ್ಲಿ ನಿಮ್ಮ ಧ್ಯಾನೋ, ಶರಣೆಂಬೆ ಶಿವನಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನ ಮಡದಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಗೆ ಶರಣೆಂದು ಕಲ್ಲ ಹಿಡಿದೇನು, ಕೊಲ್ಲು ಕೊಟ್ಟವಾಗೆ ಎಲ್ಲ ಭಾಗ್ಯವೂ ಬರಲೆ, ಪಲ್ಲಕ್ಕಿ ಮೇಲೆ ಮಗ ಬರಲೆ, ಪಲ್ಲಕ್ಕಿ ಮೇಲೆ ಮಗ ಬರಲೆ, ಆ ಮನೆಗೆ ಮಲ್ಲಿಗೆ ಮಡಿಯೋ ಸೊಸೆ ಬರಲೆ, ಮಲ್ಲಿಗೆ ಮಡಿಯೋ ಸೊಸೆ ಬರಲೆ, ಒಬ್ಬಳಿರೋ ಮನೆಗೆ ಹಬ್ಬದಿರು ಮಲ್ಲಿಗೆ ಒಬ್ಬಾಳೆ ಕೊಯ್ದು ಮಡಿಲಾರೆ, ಒಬ್ಬಾಳೆ ಕೊಯ್ದು ಮಡಿಲಾರೆ, ಒಬ್ಬಳೆ ಕೊಯ್ದು ಮಡಿಲಾರೆ ಮಲ್ಲಿಗೆ ಅಬ್ಬೋಗಿ ನನ್ನ ತವರಿಗೆ, ಅಬ್ಬೋಗಿ ನನ್ನ ತವರಿಗೆ, ಹಾಲುಂಡ ತವರಿಗೆ ಏನೆಂದು ಆಡಾಲೆ, ಒಳೆಯ ದಂಡೇಲಿರು ಗರಿಕೆಯ, ಒಳೆಯ ದಂಡೇಲಿರು ಗರಿಕೆಯ, ಒಳೆಯ ದಂಡೇಲಿರು ಗರಿಕೆಯ ಕುಡಿಯಂಗೆ ಅಬ್ಬಾಲೆ ಅವರ ರಸಬಳ್ಳಿ, ಅಬ್ಬಾಲೆ ಅವರ ರಸಬಳ್ಳಿ.
0: ಸರ್, ನೀವು ಹೇಳಿದ ಹಾಡನ್ನ ಕೇಳಿದಾಗ ನನಗನ್ನಿಸ್ತು ಈ ಜಾನಪದ ಗೀತೆ ಇರ್ಬೋದು ಅಥವಾ ತತ್ವ ಪದಗಳು, ಸೋಬಾನೆ ಹಾಡುಗಳು ಇವೆಲ್ಲವೂ ಕೂಡ ಸಮಾಜಕ್ಕೆ ಒಂದಷ್ಟು ಸಂದೇಶವನ್ನ ಸಾರುವಂತ ಕೆಲಸ ಮಾಡುತ್ತಾ ಅಂತ ಸರ್?
6: ಹೌದು.
7: ಅದು ಯಾವ ರೀತಿ ನೆನೀತಾರೆ, ತಾಯಿ ಎಲ್ಲ ಭೂ ತಾಯಿಯನ್ನ ಯಾವ ರೀತಿ ನೆನೀತಾರೆ, ತಾಯಿ ತಂದೆ ತಾಯಿ ಯಾಕೆ ಹಿಡಿತಾರೆ ಅದನ್ನ ಹೇಳಿ, ಹೆಣ್ಮಕ್ಳು ಬಂದು ಹತ್ತಿದ್ದಾರೆ ಅಕ್ಕನ ಹೇಳುವಾಗ, ಕೆಲವರು ನಿನ್ನ ವಯಸ್ಸಿನ ಹೆಣ್ಮಕ್ಳು ಅಪ್ಪ ನೀನ್ ಬರೀ ಹಾಡನ್ನ ಹೇಳ್ತೀಯ ನಗ ಹಾಡು ಹೇಳಪ್ಪ ಅಂತ ನನಗೆ ಹಿಂಸೆ ಮಾಡಿದಾರೆ.
0: ಈ ಹಾಡುಗಳಲ್ಲಿ ಭಾವನೆಗಳು ಅಡಕವಾಗಿದೆಯಲ್ಲ ಸರ್, ಅದಕ್ಕೆ ಇರ್ಬೋದೇನು?
6: ಈ ಹಾಡು ಹೇಳೋದ್ರಿಂದ ಜನಗಳಿಗೆ ಮನ ಮುಟ್ಟಿ, ಅಯ್ಯೋ ಈ ತರ ಇದೆ ಈ ಹಾಡು, ಹಿಂಗಿದೆ ನಾವ್ ಹಿಂಗಿರ್ಬೇಕು, ಇಂಥ ಒಳ್ಳೆ ಹಾಡುಗಳನ್ನ ನಾವು ಕಲಿಬೇಕು, ತಾಯಿಯನ್ನ ಹೇಗ್ ನೆನೆಯಬೇಕು, ತಂದೆ ತಾಯಿಯನ್ನ ಹೆಂಗ್ ನೆನೆಯಬೇಕು, ನಾವ್ ಹೆಂಗೆ ಸಮಾಜದಲ್ಲಿ ಬದುಕಬೇಕು ಬಾಳಬೇಕು ಅನ್ನೋ ಒಂದು ಮಾರ್ಗದರ್ಶನವಾಗಿದೆ ಕಣ ಈ ಹಾಡುಗಳೆಲ್ಲ.
7: ಹೌದು ಸರ್.
6: ಹೌದು, ನಾನು ನೆನಪಲ್ಲಿ ಇಟ್ಕೊಂಡು ಹಾಡ್ತೀನಿ. ನೆನಪಿನ ಶಕ್ತಿ ಜಾಸ್ತಿ ಬೇಕು, ಬೇರೆ ದುಶ್ಚಟಗಳ ಯಾವುದು ಇಲ್ಲದೆ ಹೋದಾಗ ಏಕಾಗ್ರತರವಾಗಿ ಪರಮಾತ್ಮನ ಜ್ಞಾನ ಮಾಡಿಕೊಂಡು ಕೆಲವು ಹಾಡುಗಳನ್ನ ಮನಸ್ಸಿಗೆ ಇಟ್ಕೊಂಡು ತತ್ವಪದಗಳನ್ನ ಹಾಡಿ ಮನಸ್ಸಿನ ಸಂತೋಷವಾಗುತ್ತೆ. ಈಗ ಯಾವಾಗಲೂ ನಾವು ನ್ಯಾಯ ನೀತಿ ಧರ್ಮದ ಕಡೆಗೆ ಮತ್ತು ಪರಮಾತ್ಮನ ಹಾಡುಗಳನ್ನು ಆಡ್ತಾ ಇದ್ದಾಗ ಸಂತೋಷ ಸಿಗುತ್ತೆ, ಸಂತೋಷ ಸಿಗುತ್ತೆ ಕಣವ್. ಅದರಲ್ಲಿ
0: ಒಳ್ಳೆಯ ಮಾತನ್ನು ಹೇಳಿದ್ರಿ ಸರ್. ಈ ಹಾಡುಗಳನ್ನ ಹೇಳೋದ್ರಿಂದ ನಮ್ಗೂ ಕೂಡ ಖುಷಿ ಸಿಗುತ್ತೆ, ಜೊತೆಗೆ ಕೇಳುವರೆಗೂ ಕೂಡ ಹಾಡುಗಳನ್ನ ಆಲಿಸಿ ಕೇಳಿ ಅವರ ಜೀವನದಲ್ಲೂ ಒಂದಷ್ಟು ಬದಲಾವಣೆ ಕಾಣೋದಕ್ಕೆ ಈ ಹಾಡುಗಳು ಸಹಕಾರಿಯಾಗಿದೆ ಎಂಬುದನ್ನ ತಿಳಿಸ್ಕೊಟ್ಟಿದ್ದೀರಾ. ನಂತರದಲ್ಲಿ ಈ ಜಾನಪದ ಗೀತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಶಿವನಂಜೇಗೌಡರು ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಹೆಂಗಮ್ಮ ಮಲ್ಗೆ ಮಾರು,
9: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
8: ಇದೇನೆ ಹೊಸ್ದಾಗ ಕೇಳ್ತಿದ್ಯಾ, ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
9: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
10: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
11: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
13: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
11: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
13: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
14: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
0: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ಇದುವರೆಗೆ ಹಾಸನದವರೇ ಆದಂತಹ ಶಿವನಂಜೇಗೌಡರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿಯ ನಂತರವೂ ಕೂಡ ತಮ್ಮ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ. ಹಾಗೆ ಈ ಕಲೆಯ ಬಗ್ಗೆ ಅವರಿಗೆ ಅಪಾರವಾದ ಗೌರವವಿದೆ. ಈ ಕಲೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ, ಬನ್ನಿ.
6: ಹಿಂದೆ ಕಾಲದಲ್ಲಿ ನಮ್ಮ ತಾಯಂದರ ಕಾಲದಲ್ಲಿ ಈಗೆಲ್ಲ ಈ TV ಏನು ಇರ್ಲಿಲ್ಲ. ಹಿಂದೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ನಮ್ಮ ತಾಯಿನೇ ಆಡೋರ್ಕ ನಾವು ಗದ್ದೆಲಿ ಮತ್ತೆ ಸಂಜೆ ಹೊತ್ತು ಮನೆಗೆ ಬಂದು ರಾಗಿ ಬೀಸುವಾಗ ನಾನು ನನಗೆ ಒಂದು ದಿವಸ ಒಂದು ದುಃಖದ ಕಥೆ ಹೇಳ್ತೀನಿ ಕೇಳು. ನಮ್ ಬೆಳಿಗ್ಗೆ ನಮ್ ತಾಯಿ ಗದ್ದೆ ನಾಟಿ ಮಾಡುದು, ಒಂದು 8-10 ಜನ ಆಳುಗಳು ಬಂದಿದ್ರು, ಆಳುಗಳ ಸಮೇತ ಗದ್ದೆ ನಾಟಿ ಮಾಡಿದ್ರು. ಬೆಳಿಗ್ಗೆ ನಮ್ ತಾಯಿ ಸಸಿ ಕಿತ್ತಿದ್ರು, ಸಂಜೆ ಮಧ್ಯಾಹ್ನ ಸಸಿ ಹಾಕಿದ್ರು. ನಮ್ಮಅಮ್ಮ ಗದ್ದೆಯಿಂದ ಈಜಿ ಬರ್ಲಿಲ್ಲ, ಅಲ್ಲೇ ಊಟ ತಿಂದು ಅಲ್ಲೇ ಇಟ್ಕೊಂಡು ಮಾಡಿದ್ರು. ಸುಸ್ತಾಗಿ ಬಂದು ಮನೆಗೆ ಬಂದ್ರು, ಮನೆಗೆ ಬಂದು ಮುದ್ದೆ ಮಾಡಕ್ ಇಟ್ಟಿರ್ಲಿಲ್ಲ, ಆಗ ರಾಗಿ ಬೀಸ್ತಾ ಕೂತ್ಕೊಂಡ್ರು. ನಮ್ ತಾಯಿ ಕಷ್ಟಪಟ್ಟು ನೋಡಿ ನೋಡಿ ನಾನು ಅಮ್ಮ ನೀನು ಹಾಡುಗಳು ನಾನು ರಾಗಿ ಬೀಸ್ತೀನಿ ಅಂತ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ರಾಗಿ ಬೀಸಿ ನಾನು ಈ ರೀತಿ ಕೆಲವು ಹಾಡುಗಳನ್ನ ಕಲ್ತೆ ಕಣವ.
0: ಅಮ್ಮಗೆ ಈ ಹಾಡು ಹೇಳೋದ್ರಲ್ಲೆಲ್ಲ ಸಾಥ್ ಕೊಡ್ತಿದ್ರೆ, ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೀರಾ, ಸಹಾಯ ಮಾಡಿದೀರಾ ನೀವು ಹಾಗಾದ್ರೆ?
6: ನಮ್ಮ ದೇವತೆ ಅಂತ ಅಮ್ಮ ಇದ್ರು ಸಹವ ನಂಗೆ. ನಮ್ ತಾಯಿ ನಮ್ಗೆ 5 ಜನ ಮಕ್ಕಳು, ನಾವು 3 ಜನ ಹೆಣ್ಣು ಮಕ್ಕಳು ಹಿರಿಯರು, 2 ಜನ ಗಂಡು ಮಕ್ಕಳು ಕಿರಿಯರು, ನಾನೇ ಹಿರಿಮಗ, ನನ್ನ ತಮ್ಮ ಬೆಂಗಳೂರಲ್ಲಿ BME ಸೆಟ್ಟಲ್ ಇದ್ದ, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರೆ ನಾನು ಹಾಸನದಲ್ಲಿ ಸೆಟ್ಲ್ ಆಗಿದ್ದೀನಿ ಮೇಡಮ್.
0: ನಿಮ್ಮ ತಾಯಿ ಹೇಳ್ಕೊಟ್ಟಂತ ಹಾಡುಗಳನ್ನ ಉಳಿಸಿ ಬೆಳೆಸ್ಕೊಂಡ್ ಬಂದಿದ್ದೀರಲ್ಲ ಸರ್, ನೀವು ನಿಜಕ್ಕೂ ಗ್ರೇಟ್ ಸರ್.
6: ತಾಯಿ ಅಂದ್ರೆ ಮುತ್ತಿನಂತ ತಾಯಿ, ತಾಯಿ ನಮಗೆ ನಮಗೆ ಒಳ್ಳೆ ಬುದ್ಧಿ ಹೇಳಿ ಒಳ್ಳೆ ಮಾರ್ಗದಲ್ಲಿ ತಂದರು ಅಂತ ಅವರನ್ನ ನೆನ್ಕೊಂಡ್ರೆ ಬಾರಿ ಇವತ್ತು ಇದೆ ಇದಕ್ಕಾಗುತ್ತೆ. ಹಿಂದೆ ಎಲ್ಲ ಬಲಗದ್ದೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ರಾಗಿ ಬೀಸ್ಬೇಕಾದ್ರೆ ಎಲ್ಲ ಈ ವೆದರ್ ಐತೆ ಹಾಡು ಹೇಳ್ಕೊಂಡು ಮೈ ಮರೆತು ಒಂದ್ ಸ್ವಲ್ಪ ಮನಸ್ಸು ಉಲ್ಲಾಸ ತಗೊಳ್ತಿದ್ರು.
0: ಉಲ್ಲಾಸದಿಂದ ಈ ಹಾಡುಗಳನ್ನ ಬೇರೆಯವ್ರಿಗೂ ಹೇಳ್ಕೊಟ್ಟಿದ್ದೀರಾ ಸರ್? ಹೇಗೆ?
6: ಬೇರೆ ಯಾರಿಗೆ ಹೇಳ್ಕೊಟ್ಟಿದೀನಿ, ಬೇರೆಯವರು ನಮ್ಮ ಕಲಾ ಬಳಗದಲ್ಲಿ ಇದ್ದಾಗ ನಮ್ಮ ದೊಡ್ಡಡಿ ರಮೇಶ್ ಎಲ್ಲ ಇದ್ದಾರೆ, ಕೆಲವು ಶರಣರು ಇದ್ದಾರೆ, ಅವ್ರ ತತ್ವಪದದಲ್ಲಿ ಇದ್ ಮಾಡಿದ್ದಾರೆ. ನಾನು ಕರ್ನಾಟಕ ಸ್ಟೇಟ್ಗೆ ತತ್ವಪದದಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದೀರ ನನಗೆ ಮಾರ್ಚಲ್ಲಿ.
0: ಹಾಗಾಗಿ ಎಲ್ಲ ಕಡೆ ಹೋಗಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ?
6: ಕೊಡ್ತಾ ಇದ್ದೀನಿ. ನಾನು ಮಂಡ್ಯದಲ್ಲೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ ಒಂದು 5 ವರ್ಷ.
0: ಆ
6: ಸಬ್ ಇನ್ಸ್ಪೆಕ್ಟರ್ ಆಗಿದ್ದಲ್ಲೂ ಕೂಡ ಒಂದ್ ದಿವಸ ಸ್ಮಶಾನದಲ್ಲಿ ತತ್ವಪದ ಆಡ್ತಾ ಗೊತ್ತಿದ್ರು. ನಾನು ಜೀಪ್ ಅಲ್ಲಿ ರೌಂಡ್ಸ್ ಬಂದಾಗ ಮಶಾನಕ್ಕೆ ನನ್ನ ಜೀಪ್ ಅಲ್ಲಿ ಹೋದೆ, ನಡೆಯೋ ಹಾಡ್ ಕೇಳ್ಬೇಕು ಕೇಳ್ಬೇಕಂತ. ನಾನು ಜೀಪ್ ನೋಡ್ಬಿಟ್ಟು ಎಲ್ಲ ಓಡೋಗ್ಬಿಟ್ಟು ಹಳ ಬಿದ್ದು ಅಲ್ಲಿ ಒಂದ್ 5-6 ಜನ ಋಷಿಗಳು ಕಾವಿ ಬಟ್ಟೆ ಹಾಕೊಂಡು ಕೂತಿದ್ರು. ಯಾಕಪ್ಪ ಹಿಂಗ್ ಓಡೋದ್ರು ಅಂತಂದ್ರು. ಓ ಅಪ್ಪ ನೀನು ಈ ಡ್ರೆಸ್ ಅಲ್ಲಿ ಬಂದ್ಬಿಟ್ಟೆಲ್ಲ ಅದಕ್ಕೋಸ್ಕರ ಓಡೋದ್ರು. ಆಮೇಲೆ ಹೋದಾಗ ಅಲ್ಲಿ ಒಂದ್ ದಿವಸ ಹೋಗಿ ಮಟ್ಟಿ ಮಾಡ್ಕೊಂಡು ಹೋಗಿ ಒಂದ್ ದಿವಸ ಹಾಡ್ ಹೇಳಿದೆ. ನನಗೆ ಅದ್ ಬಿಡ್ತಿರ್ಲಿಲ್ಲ, ನೀವು ಬನ್ನಿ, ನೀವು ಹುಣ್ಣಿಮೆ ದಿವಸ ಇಲ್ಲಿ ಇರ್ಬೇಕು ಅಂತ ಇದ್ ಮಾಡೋರು. ಹಂಗೆ ಇಲ್ಲಿ ನಮ್ಮ ಹಾಸನದಲ್ಲಿ ಭೂದೇಶ ಮಠ ಮತ್ತೆ ಜೈನ ಕರ್ಸಿದ್ದೇಶ ಬೆಟ್ಟ ಅಂತ ಇದೆ ಮೇಡಮ್ ಇದೆ. ನಾನು ಹುಣ್ಣಿಮೆ ಮತ್ತು ಅಮಾಸದಲ್ಲಿ ಅಲ್ಲಿ ನೈಟ್ ತ್ರೋ ಎಲ್ಲ ತತ್ವಪದ ಜನಪದ ಆಡ್ಕೊಂಡು ಅಲ್ಲಿ ಇರ್ತೀನಿ.
0: ಅಲ್ಲಿ ಇರ್ತೀರಾ? ಎಲ್ಲೆಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀರಾ, ನೆನಪಿದೆಯಾ ಸರ್ ನಿಮ್ಗೆ?
6: ಸರ್ ನನಗೆ ಹುಬ್ಬಳ್ಳಿ, ಧಾರವಾಡ, ಬದರಡ್ಕ, ಮಧ್ಯಪ್ರದೇಶ, ಮಂಡ್ಯ, ಮೈಸೂರು, ಸುತ್ತೂರು ಮಠ. ಸುತ್ತೂರು ಮಠದಲ್ಲಿ ಒಂದು 8-10 ಪ್ರಶಸ್ತಿ ಇದೆ ಮೇಡಮ್ ನಂಗೆ.
0: ಹೌದಾ?
6: ತಿಪ್ಟೂರು, ಕೆರಗೋಡು, ರಂಗಾಪುರ ಮಠ,
0: ಅಲ್ಲೆಲ್ಲ ಕಾರ್ಯಕ್ರಮ ನೀಡಿದ್ದೀರಾ?
6: ನೀಡಿದ್ದೀನಿ. ಸಕಲೇಶ್ಪುರ, ಬೇಲೂರು, ಹಳೇಬೀಡು, ಒಳನೇಶ್ವರ,
0: ತುಂಬಾ ಕಡೆ ಕೊಟ್ಟಿದ್ದೀರಾ ಪ್ರೋಗ್ರಾಮ್.
6: ಗೊರೂರು, ಎಲ್ಲ ಜಿಲ್ಲೆಯಲ್ಲಿ ಕೆಲವು ಗ್ಯಾಪ್ ಎಲ್ಲ ಇನ್ನೂ ಜನ ಇದ್ದಾವೆ ಮೇಡಮ್. ಹಾಗೆ
0: ಶಿವನಂಜೇಗೌಡರು ಈ ಹಾಡುಗಳನ್ನ, ಜಾನಪದ ಹಾಡುಗಳನ್ನ, ತತ್ವಪದಗಳನ್ನ ಎಲ್ಲೆಲ್ಲ ಪ್ರದರ್ಶನ ಮಾಡಿದ್ರು, ಹಾಗೆ ಈ ತತ್ವಪದವನ್ನ ಅವ್ರ ತಾಯಿಂದ ಕಲ್ತಿದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸಿದ್ರು. ನಂತರದಲ್ಲಿ ಕೂಡ ಈ ಹಾಡುಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಹಾಸನದವರೇ ಆದ ಶಿವನಂಜೇಗೌಡರು ಈ ಜಾನಪದ ಕಲೆ ಮತ್ತೆ ತತ್ವ ಪದಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ತುಂಬಾ ಕಡೆ ಎಲ್ಲ ಕಾರ್ಯಕ್ರಮಗಳನ್ನ ಪ್ರದರ್ಶನ ಮಾಡಿದಿರಾ ಅಂತ ಹೇಳಿದ್ರಲ್ಲ ಸರ್, ನಿಮ್ಗೆ ಯಾವ್ಯಾವ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ ಅಂತ ಹೇಳ್ಬೋದಾ
6: ಮೇಡಮ್? ಮಂಡ್ಯ ಜಿಲ್ಲೆಯಲ್ಲಿ ಪ್ರಶಸ್ತಿ ಪತ್ರ, ತೋಟಗಾರಿಕೆ ಇಲಾಖೆ ಹಾಸನದಲ್ಲಿ ಒಂಬಾಳೆ ಕಲಾವೃಂದ ಭೂದೇಶ್ವರ ಮಠ
0: ಅವರು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ.
6: ಶ್ರೀ ಬಾಬು ಜಗನ್ರಾಮ್ ಸಂಘ ಬೆಂಗಳೂರು, ಜನಪದ ಲೋಕ ಪ್ರಶಸ್ತಿ 2010 ಹಾಸನ, 2010 ಅಚಲೇಶ್ವರಿ ದೇವಿ ಉಳುವಾರೆ ಗ್ರಾಮ ಹಾಸನ ತಾಲೂಕು
15: ಅಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ.
6: ಅಲ್ಲಿ ಅಲ್ಲಿ ಅಲ್ಲಿ ತತ್ವಪದದಲ್ಲಿ ಮತ್ತು ಜನಪದದಲ್ಲಿ ಎರಡು ಅದು. ಅಖಿಲ ಕರ್ನಾಟಕ ಜಾನಪದ ಕಲಾ ಒಕ್ಕೂಟ ಬೆಂಗಳೂರು ಅಭಿನಂದನ ಪ್ರಶಸ್ತಿ ಪತ್ರ 2010 ತೋಟಗಾರಿಕೆ ಇಲಾಖೆ 2009 ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘ ರಾಮನಗರ ತಾಲೂಕು ಜಿಲ್ಲಾ ಪರಿಷತ್ ರಾಮನಗರ ಪ್ರಶಸ್ತಿ. ಕರ್ನಾಟಕ ಜಾನಪದ ಸಂಗೀತ ಮತ್ತು ಯಕ್ಷಗಾನ ಕಲಾವಿದರ ಸಂಘ ತುಮಕೂರು ಕರ್ನಾಟಕ ಸಂಘ ಇಂದೋರು ಮಧ್ಯಪ್ರದೇಶ ಕನ್ನಡ ಜಾನಪದ ಸಂಸ್ಕೃತಿ ಕಾರ್ಯಕ್ರಮ ಪ್ರಶಸ್ತಿ ಪತ್ರ ಇಂದೋರ್ ಮಧ್ಯಪ್ರದೇಶ ಜಾನಪದ ಲೋಕ ಪ್ರಶಸ್ತಿ ಹಾಸನ ಜಾನಪದ ಲೋಕ ಪ್ರಶಸ್ತಿ ಇನ್ನೊಂದು ಹಾಸನ ಹೆಬ್ಬಾಗಿಲು ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ತಾಲೂಕು ಕೆನರಾಪಟ್ಟಣ ಹಾಸನ ಜಿಲ್ಲೆ ಶ್ರೀ ಗುಡ್ಡದ ಆದಿಶಕ್ತಿ ಅಮ್ಮನವರ ಮಹಾಕ್ಷೇತ್ರ ಭವಾನಿ ವಿದ್ಯಾಪೀಠ ನೆಲಮಂಗಲ ಬೆಂಗಳೂರು ತಾಲೂಕು ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟ ಬಸವೇಶ್ವರ ನಗರ ಬೆಂಗಳೂರು ಜನಪದ ಪ್ರಶಸ್ತಿ ಜಗಂಜ್ಯೋತಿ ನಾಗರಬಾವಿ 7ನೇ ಹಂತ ಬೆಂಗಳೂರು ಜಿಲ್ಲಾ ಗ್ರಾಮೀಣ ಕಲಾವಿದರ ಸಂಘ ವೇದಿಕೆ ಬುದಿರಕ್ಕ ಅತಿಣಿ ಬೆಳಗಾವಿ ಜಿಲ್ಲೆ.
0: ಸಾಕಷ್ಟು ರೀತಿಯ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾಗಿದ್ದನ್ನ ಕೇಳಿ ಖುಷಿಯಾಯ್ತು. ಸಮಾಜಕ್ಕೆ ಏನಾದ್ರೂ ಸಂದೇಶ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
6: ಜನಗಳಿಗೆ ತಿಳುವಳಿಕೆ ಬರುವಂತ ಹಾಡುಗಳನ್ನು ಹೇಳಿ ಜನರ ಮನಸ್ಸನ್ನ ಪರಿವರ್ತನೆ ಮಾಡಬೇಕು ನೀವೆಲ್ಲ. ಹಂಗೆ ನೋಡುವ ಶಾಲೆಗಳೆಲ್ಲ ಕರೆಸ್ತಾರೆ.
15: ಹೌದಾ?
6: ಶಾಲೆಗಳಲ್ಲಿ ಕರೆಸಿ ಹಾಡೇಳಿಸ್ತಾರೆ.
15: ಶಾಲೆಗಳಲ್ಲೂ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತೀರಾ ಜನಪದ ಗೀತೆ?
6: ನಾನು ಮಕ್ಕಳಿಗೆ ಹೇಳ್ಕೊಡ್ತೀನಿ. ನಾನು ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇದ್ದಾಗ ನಾನು ಟ್ರೈನಿಂಗ್ ಅಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಮಕ್ಕಳು ರೋಡ್ ಅಲ್ಲಿ ಯಾವ ರೀತಿ ಹೋಗ್ಬೇಕು, ಯಾವಾಗಲೂ ಮನುಷ್ಯ ರಸ್ತೆ ಎಡಬದಿಯಲ್ಲೇ ಹೋಗ್ಬೇಕು, ರಸ್ತೆ ದಾಟಬೇಕ ಎಡಕ್ಕೆ ಬಲಕ್ಕೆ ನೋಡಿ ಯಾವುದೇ ವಾಹನ ಇಲ್ಲದವಾರ ರಸ್ತೆ ದಾಟಬೇಕು, ಇದೆಲ್ಲನೂ ಶಾಲೆ ಕಾಲೇಜುಗಳಿಗೆ ಹೋಗಿ ನಾನು ಪಾಠ ಮಾಡಿದೀನಿ ಕಣವ.
15: ಇದ್ರ ಜೊತೆಗೆ ಹಾಡನ್ನು ಹೇಳ್ಕೊಡ್ತೀರಾ?
6: ಹೇಳ್ತೀನಿ. ಸ್ವಲ್ಪ ನನ್ನ ಹತ್ರ ಎಷ್ಟೋ ಜನ ಬರ್ಸ್ಕೊಂಡು ಹೋಗಿದ್ರು, 100 ಜನ ಬರ್ಕ ಅಪ್ಪ ಪುಸ್ತಕ ಕೊಡೋದಂತ ಪುಸ್ತಕ ಕೊಟ್ಟಿದ್ದೀನಿ ಒಂದೇ
15: ಕೊಟ್ಟು. ನೀವೇನಾದ್ರೂ ಹಾಡನ್ನು ರಚನೆ ಮಾಡಿದೀರಾ ಸರ್ ಜನಪದ ಗೀತೆಗಳನ್ನ?
6: ಕೆಲವು ಸಣ್ಣ ಪುಟ್ಟ ಮಾಡಿದೀನಿ, ನಾನು ಒಂದು ರಚನೆ ಮಾಡಿದೀನಿ ಹೇಳಿ. ಅದಾ ನೀನೇ ಕಾಪಾಡುವಂತ ಒಂದು ತತ್ವಪದ, ನೀನೇ ಕಾಪಾಡು ಗುರುರಾಯ ಅಂತ. ಗುರುವೇ ಭೂದೇಶ್ವರ ಪ್ರಭುವೇ, ಗುರುವೇ ಭೂದೇಶ್ವರ ಪ್ರಭುವೇ, ಶರಣು ಶರಣಯ್ಯ, ಶರಣು ಶರಣಯ್ಯ.

0: ನಿನ್ನ ಪಾದ ಕಮಲದಲ್ಲಿ ನೀ ನನ್ನ ನಿರಿಸೋ, ನೀನೇ ಕಾಪಾಡು ಗುರುರಾಯ, ಅಷ್ಟಮದಗಳನ್ನೇ ಅಳಿಸೋ. ನಿನ್ನ ಮುಕ್ತಿ ಮಂದಿರದಲ್ಲಿ ಮನೆ ಮಾಡಿರಿಸೋ, ನೀನೇ ಕಾಪಾಡು ಗುರುರಾಯ, ಮುಕ್ತಿ ಮಂದಿರ ಕೂಗಲಿರುವೆ, ನನಗೆ ದಾರಿಯ ತೋರಿಸೋ ನನ್ನ ಸದ್ಗುರುವೇ, ನೀನೇ ಕಾಪಾಡೋ ಗುರುರಾಯ, ನೀನಾಡಿಸಿದಂತೆ ನಾನಾಡುವುದು ನ್ಯಾಯ, ನೀನೇ ಕಾಪಾಡೋ ಗುರುರಾಯ, ನೀನೇ ಕಾಪಾಡೋ ಗುರುರಾಯ. ಅದು ಇದೊಂದು ನಾನು
1: ಇದನ್ನ ನೀವೇ ಈ ಹಾಡನ್ನ ರಚನೆ ಮಾಡಿರೋದ? ತುಂಬಾ ಚೆನ್ನಾಗಿದೆ ಸರ್.
0: ಮತ್ತೆ ಇನ್ನೊಂದು ಜನಪದ ಹಾಡು, ನಮ್ಮ ತಾಯಿಯವರ ಹಾಕಿದ ಒಂದು ಹಾಡು ಅದು, ಇಲ್ಲ
2: ಹೇಳಿ ಹೇಳಿ ಸರ್.
0: ಅದು ಗೋವಾ ಹಾಡೋದು, ಅದನ್ನ ತತ್ವಪದಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಆಡ್ತಿದ್ರು ಅದ ಹಿಂದೆ. ಆ ಹಾಡು ನನಗೆ ಕಲಿಯಕ್ಕೆ ಏನಂದ್ರೆ ಏನು ಒಂದ್ ನಿದರ್ಶನ ಹೇಳ್ತೀನಿ ಕೇಳು. ಹಿಂದೆ ನಮ್ಮ ತಾಯಿ ನಮ್ಮನೆಯಲ್ಲಿ ಸೋಮವಾರ ಸ್ನಾನ ಮಾಡಿ ಯಾವ ದಿನ ಗೋವುಗಳನ್ನ ಪೂಜೆ ಮಾಡ್ತಿದ್ವಿ, ಗೋವುಗಳನ್ನ ನಮ್ಮ ತಾಯಿ ಪೂಜೆ ಮಾಡ್ತಿದ್ರು. ನಾನು ನಾನು ಆಗ ಒಂದು 8-10 ವರ್ಷದ ಹುಡುಗ, ನಾನು ಸ್ನಾನ ಗೋವು ಹಿಡ್ಕೊ ಬಂದು ಬಾಗಿಲಲ್ಲಿ ನಿಲ್ಲಿಸ್ಕೊಂಡಿದ್ದೆ. ನಮ್ಮ ತಾಯಿ ಬಾಳೆಹಣ್ಣು ಮೊಸರನ್ನ

0: ಹೂವಿನ ಮುಂದೆ ಇಟ್ಟು ಪೂಜೆ ಮಾಡಿದ್ರು. ನಮ್ ತಾಯಿ ನನಗೆ ಹೇಳಿದ್ರು, ಮಗ ನಿನಗೆ ಬಾಳೆಹಣ್ಣು ದೇವ ಒಳಗಡೆ ಕೊಡ್ತೀನಿ, ಆ ದೇವ ಕರು ಮುಂದೆ ಇಟ್ಟಿರ್ತಕ್ಕಂತ ಬಾಳೆಹಣ್ಣನ ಕರುವಿ ಕೊಟ್ಟು ಬಾ ಕೊಡು, ಮೊಸರು ತಿಂದಾದ್ಮೇಲೆ ಅದ ಕರುವಿ ಕೊಡು ಅಂದ್ರು. ನಾನೇನ್ ಮಾಡಿದೆ, ಕರು ಮೊಸರನ್ನ ತಿಂದಾದ್ಮೇಲೆ ಬಾಳೆಹಣ್ಣ ಹಣ್ಣು ತಿಂದು ಸಿಪ್ಪೆ ಅದಕ್ಕೆ ಕೊಟ್ಟೆ. ಆವಾಗ ನಮ್ ತಾಯಿ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ನೋಡ್ತಾ ಇದ್ವಾಗ ನಮ್ ತಾಯಿ ಆಯ್ತೇನೋ ಹಸು ಕರು ಹಣ್ಣು ತಿಂತೇನೋ, ಹೌದು ಕಣ ಕರುಗೆ ಹಣ್ಣು ಕೊಟ್ಟೆ ಸಿಪ್ಪೆ ಕೊಟ್ಟೆ ಅಂದ್ರು. ಏ ಇಲ್ಲ ಕಣಮ್ಮ, ನೀನ್ ಹೇಳಿದಿಲ್ಲ ಸಿಪ್ಪೆ ಕೊಡ್ಲಿಲ್ಲ, ನಾನು ಹಣ್ಣನ್ನ ಕೊಟ್ಟೆ ಅಂತ. ನನಗೆ ಹೇಳಿದ್ರೆ ನನಗೆ ಏನ್ ಬಂದ ಹತ್ರ ಬಂದ್ರು ಬಾಯ್ಲಿ ಅಂತ. ಎತ್ತಿ ಚೊಂಬು ಹಿಡಿದ್ರ ಆಲ್ಕರಿಗೆ ಚೊಂಬು ಇದೆಯಲ್ಲವ, ಆ ಚೊಂಬಲ್ಲಿ ತಲೆಗೆ ಕುಕ್ಕಿದ್ರು.
1: ಸುಳ್ಳು ಹೇಳ್ತಾ ಇದೀಯಾ ಅಂತ.
0: ಸುಳ್ಳು ಹೇಳ್ತಿದ್ದೆ ಚೊಂಬು. ನಾನು ಅಳತ ಓಡೋಗಿ ನಮ್ ತಂದೆ ಹತ್ರ ಹೋದೆ. ನಮ್ ತಂದೆ ಯಾಕೆ ಏನಾಯ್ತು ಅಮ್ಮ ಹೊಡಿತು ಅಂತಂದೆ. ಆವಾಗ ನಮ್ ತಾಯಿ ಹೇಳಿದ್ರು, ನಿನ್ ಮಗ ಏನ್ ತಪ್ಪು ಮಾಡಿದಾನೆ ಕೇಳು ಅಂತ.
1: ಸುಳ್ಳು ಹೇಳಿದ್ದಾರೆ ಅಂತ
0: ನೋಡು, ಅವನ ಬಾಳೆಹಣ್ಣು ಕೊಡು ಅಂತಂದ್ರೆ ಅದು ಸಿಬ್ಬೆ ಬಾಳೆಹಣ್ಣು ತಿಂದು ಹಣ್ಣು ತಿಂದು ಸಿಪ್ಪೆ ಕೊಟ್ಟಿದ್ದಾನೆ ಕರುಗೆ ಅಂತಂದ್ರು. ಆವಾಗ ನಮ್ ತಂದೆ ಹೇಳಿದ್ರು, ಗೋವು ಅಂದ್ರೆ ಬಾರಿ ದೇವರ ಮಾನವಗಿಂತ ಪವಿತ್ರವಾದದ್ದು ಗೋವು ಕಣಪ್ಪ. ಯಾವಾಗಲೂ ಗೋವನ್ನ ನೆನಿಬೇಕು, ಗೋವನ್ನ ಪೂಜೆ ಮಾಡಬೇಕು, ಗೋವಿನಿಂದಲೇ ನಾವು ಸರ್ವಸು. ಗೋವಿಲ್ಲದ್ರೆ ಮಾನವ ಜೀವ ಬದುಕಕ್ ಆಗ್ತಿರ್ಲಿಲ್ಲ, ಆತಿರ್ಲಿಲ್ಲ ಕಣಪ್ಪ. ಗೋವೇ ಜೀವಂತ ದೇವರು ಕಣಪ್ಪ ಅಂತ ಹೇಳಿ ನನಗೆ ಅವತ್ತಿಂದ ಪಾಠ ಹೇಳಿ ಇದೆಲ್ಲ ಕಲ್ಸಿದ್ರು.
2: ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದ ಪಾಠವನ್ನ ಮರೆಯೋದಕ್ಕೆ ಆಗಲ್ಲ ಅಲ್ವಾ ಸರ್?
0: ಮರೆಯಕ್ಕೆ ಆಗಲ್ಲ ಕಣಮ್ಮ, ಇದು ಸತ್ಯ ಕತೆ. ಅವಾಗ ನಮ್ ತಂದೆ ನಮ್ ಸ್ಕೂಲಲ್ಲಿ ಪಾಠ ಇತ್ತು, ಅದು ಗೋವಿಂದ ಕತ್ತಿದ್ದು. ಅದು ತತ್ವಪದಲ್ಲಿ ನಾವು ಆಡ್ತೀವಿ. ಎತ್ತು ಎಮ್ಮೆಗೆ ಬಾಲ, ಕತ್ತೆ ಕುದುರೆಗೆ ಬಾಲ, ನೆತ್ತಿಯರಿ ಬಾಲವಿರುವ ಇರ ಮಾನವ, ಎತ್ತಲಿಂದ ನೀ ಬಂದು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಈ ಮೂರು ದಿವಸಕ್ಕೆ ಇಲ್ಲಿ ಏತಕ್ಕೆ ಬಂದೆ, ಇಲ್ಲಿ ನೀನಾರಿಗೆ ಏನು ಉಪಕಾರಿಯಾದಲು ಇಲ ಮಾನವ, ಅರಿ ಅರಿ ಗೋಹು ನಾನು, ಇಟ್ಟರೆ ಸಗಳಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೇನು ಸುಳಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರ ಮೇಲೆ ಗೊಬ್ಬರವಾದೆ, ನೀನಾರಿಗಾದಲು ಎಲು ಮಾನವ, ಅರಿ ಅರಿ ಗೋಹು ನಾನು, ಉಳುವೆನ ಭೂಮಿಯನ್ನು ಬರುವೆನ ಏರನ್ನು, ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ, ಕಳಕೆಯಾಗಿರುವ ನೆಲವ ನಗುವ ತೋಳ್ಪೆನು ಮಾಡ್ಪೆ, ನೀನಾರಿಗಾದಲು ಎಲ ಮಾನವ.

ಕಲ್ಲಾಗಿ ಇರಬೇಕು ಕಠಿಣ ಭವತೆರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಮೆಲ್ಲಾನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿ

ಬುದ್ಧಿಲಿ ತನು ಮನವಾತಿದ್ದೇ ಕೊಳ್ಳಲು ಬೇಕು, ಶುದ್ಧನಾಗಿರಬೇಕು ಮುನಿಯೋಗಿಗಳಿಗೆ. ಓ ಏನಾದರೂ ಆಗುವ ಮೊದಲು ಮಾನವನಾಗೋ, ಎಲ್ಲರಿಗೂ ಬೇಕಾಗಿರೋ ಮಾನವನೇನು ಮಲ್ಲಿಗೆ ಹೂವಾಗಿರೋ. ಮದ ಮಾತು ಅಜ್ಜಿಯೊಳ್ಳೀಲವಾಗಿರಬೇಕು, ಶುದ್ಧನಾಗಿರಬೇಕು.

0: ಹೇ ಮಂಗಳನಂ ಪಾರ್ವತಿ ಪದೇ ಹರಹರಮಹಾದೇವ.
1: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ನಿಮ್ಮ ಹಾಡನ್ನ ಕೇಳ್ತಾ ಇದ್ರೆ ಇನ್ನಷ್ಟು ಕೇಳ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಮ್ಮ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು. ಅದರಿಂದ ಕಾರ್ಯಕ್ರಮದಲ್ಲಿ, ಜನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಜೀವನದ ಅನುಭವಗಳನ್ನ ಹೇಳಿದ್ರಿ, ಅದರ ಜೊತೆಗೆ ಜನಪದ ಹಾಡುಗಳನ್ನ ಕೂಡ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಮನರಂಜನೆಯನ್ನ ನೀಡಿದಿರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಹಾಸನದವರೇ ಆದಂಥ ಜನಪದ ಕಲಾವಿದರು, ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಯುತ ಶಿವರಂಜೇಗೌಡರು ನಮ್ಮ ಜೊತೆಗಿದ್ರು. ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಬೆಳಕು ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಅದುವೇ ಹೊಸ ಬೆಳಕು ಎನ್ನುವಂಥ ಒಂದು ಗೀತೆ, ಅದುವೇ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ರಕ್ಷಿತ ಹೊಳ್ಳ ಅವರು ನಡೆಸಿಕೊಡುವಂತ ಟ್ರಾವೆಲರ್ಸ್ ಆಫ್ ಡೈರಿ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಾಳಿ ಮಾತು ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಬಯಸದೆ ಬಳಿ ಬಂದೆ, ಇದು SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಜೈ ಜಗದೀಶ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಅರುಣೋದಯ ಕಾರ್ಯಕ್ರಮವನ್ನು ನಮ್ಮ ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಂಬಿಸಿಲು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಜೀವ ವೀಣೆ ಮಿಡಿತದ ಸಂಗೀತ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಗೀತ ಪ್ರಿಯ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಜ ನರ್ತಕಿಯ ರಹಸ್ಯ ಚಿತ್ರದ ಒಂದು ಗೀತೆಯನ್ನ ಬಿ ವಸಂತ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜಿ ಅರ್ಪಿತಾ ಅವರು ನಡೆಸಿಕೊಡುವಂತ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಹಳೆಯ ಅಪರೂಪದ ಗೀತೆಯತ್ತ ಸಾಗೋಣ.

ಯಾ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸಂಸಾರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಒಂದು ದುಃಖ ಭರಿತವಾದಂಥ ಗೀತೆ, ನಮ್ಮ ಸಂಸಾರ ಆನಂದ ಸಾಗರ. ಇದು ಡಾಕ್ಟರ್ ಪಿ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೆ ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸಂಸಾರ ಇಲ್ಲಮ್ಮ ಇಲ್ಲಮ್ಮ, ನಮ್ಮ ಸಂಸಾರ ಆನಂದ ಸಾಗರ ಅಲ್ಲ, ನಮ್ಮ ಸಂಸಾರ ಆನಂದ ಸಾಗರ ಅಲ್ಲ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಧನ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ 101 ನೆನಪು ಎದೆಯಾಳದಿಂದ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಅವರ ಒಂದು ಅಭಿನಯದ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ, ಅದುವೇ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಯಶೋತ್ರ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀ ಬರೆದ ಕಾದಂಬರಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ನೀ ಮೀಟಿದ ನೆನಪೆಲ್ಲವೂ, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಆರ್ ಎನ್ ಜಿ ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಆಲಾರೆ ಆಲಾರೆ, ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆ. ಬಪ್ಪಿಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಭವ್ಯ ಅವರ ಒಂದು ಜೋಡಿಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಕ್ಕಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಜಮಾನ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಪ್ರೇಮ ಚಂದ್ರಮ ಎನ್ನುವಂಥ ಒಂದು ಗೀತೆಯನ್ನು ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಆರ್ಜೆಸ್ಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ತಾವುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಒಂದು ಮಧುರವಾದಂತಹ ಗೀತೆಯನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮನೆ ದೇವರು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅಪರಂಜಿ ಚಿನ್ನಮು, ಇದು ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಇದು ರವಿಚಂದ್ರನ್ ಹಾಗೂ ಸುಧಾರಾಣಿ ಅವರ ಒಂದು ನಟನೆಯ ಚಿತ್ರ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ನಮ್ಮ ಒಂದು ವಾಹಿನಿಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಈ ಒಂದು ಕಾರ್ಯಕ್ರಮವನ್ನ ಪವಿತ್ರ ದಿನೇಶ್ ಅವರ ಒಂದು ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೆಂಕಿಯ ಬಲೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ತಮಗೆಲ್ಲ ಇಷ್ಟವಾಗಿರುವಂಥ ಒಂದು ಗೀತೆ, ಅದುವೇ ಒಲಿದ ಜೀವ ಜೊತೆಯಲ್ಲಿರಲು ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ, SJಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಶಿವ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಲಕ್ಷ್ಮಿ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆ. ಇದೀಗ ಕೇಳಿ ಆನಂದಿಸಿ.

ಯಾ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಭಿಮನ್ಯು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೇನೆ. ಕಲ್ಲಿಗೆ ಪ್ರಾಣ, ಇದು SP ಬಾಲಸುಬ್ರಹ್ಮಣ್ಯ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲ್ ರಹೆನ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದುವೇ ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಗೋಪಾಲ್ ದಾಸ್ ನೀರಜ್ ಅವರ ಒಂದು ರಚನೆಯ ಈ ಒಂದು ಗೀತೆ. ಇದು ಎಸ್ ಡಿ ಬರ್ಮನ್ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಶಿ ಕಪೂರ್ ಹಾಗೂ ರೇಖಾ ಅವರ ಒಂದು ಅಮೋಘವಾದಂತಹ ನಟನೆಯ ಚಿತ್ರ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ನಮ್ಮ ಶಾಲಾ ಪ್ರತಿಭಾ ಅಂಗಳ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ ನಿಮಗಾಗಿ, ಕೇಳಿ ಆನಂದಿಸಿ.

0: बनके बनू मस्त फिरू मस्त गगन में आज मैं आजाद
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲ್ ರಹೆನ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆ, ಅದುವೇ ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಗೋಪಾಲ್ ದಾಸ್ ನೀರಜ್ ಅವರ ಒಂದು ರಚನೆಯ ಈ ಒಂದು ಗೀತೆ. ಇದು ಎಸ್ ಡಿ ಬರ್ಮನ್ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಶಿ ಕಪೂರ್ ಹಾಗೂ ರೇಖಾ ಅವರ ಒಂದು ಅಮೋಘವಾದಂತಹ ನಟನೆಯ ಚಿತ್ರ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ನಮ್ಮ ಶಾಲಾ ಪ್ರತಿಭಾ ಅಂಗಳ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ ನಿಮಗಾಗಿ, ಕೇಳಿ ಆನಂದಿಸಿ.

ಬಾಂಧವರಿ, ಪ್ರತಿಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆರಾಧನಾ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಸ್ಟಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1969 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದು ರಾಜೇಶ್ ಖನ್ನಾ ಹಾಗೂ ಶರ್ಮಿಳಾ ಠಾಕೂರ್ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರವಾದಂತಹ ಗೀತೆ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪರದೇಶಿಯೋಂಕ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದುವೇ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಲ್ಯಾಣ್ ಜಿ ಆನಂದ್ ಜಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಶಿ ಕಪೂರ್ ಹಾಗೂ ನಂದಾ ಅವರ ಒಂದು ಜೋಡಿಯ ಗೀತೆ. ಇದು 1965 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ಅಂದರೆ ಕನ್ನಡ ನಾಡಿನ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಹಿಂದಿ ಚಿತ್ರಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಇದೀಗ ಪ್ರತಿದಿನ 9:00 ನಮ್ಮ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತ ಟ್ರಾವೆಲ್ಸ್ ಆಫ್ ಡೈರಿ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ನಿಮಗಾಗಿ ಈಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಅಶ್ವತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆದಾ ಹೇ ಚಂದ್ರಮ ಎನ್ನುವಂಥ ಒಂದು ನವರಂಗ್ ಚಿತ್ರದ ಒಂದು ಗೀತೆಯನ್ನು ಮಹೇಂದ್ರ ಕಪೂರ್ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಭರತ್ ವ್ಯಾಸ್ ಬರೆದಿರುವಂಥ ಒಂದು ಗೀತೆಯನ್ನು ಇದೀಗ ಕೇಳೋಣ. ಇದು 1959 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಸಂಧ್ಯಾ ಅವರ ಒಂದು ನಟನೆಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 9:30 ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಸಾಹಿತ್ಯ ಲೋಕ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಅದ್ಭುತವಾದಂತ ಗೀತೆ ನಿಮಗಾಗಿ ಬರ್ತಾ ಇದೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ಒಂದು ಗೀತೆ, ಅದುವೇ ಆದಾ ಹೇ ಚಂದ್ರಮ. ನಿಮಗಾಗಿ ಕೇಳಿ ಆನಂದಿಸಿ ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು.
1: ಲೇಟೆಸ್ಟ್ ಅಪ್ಡೇಟ್ಸ್ ಗೆ ಲಿಯೇ ಅಲ್ಟ್ರಾ ಚಾನೆಲ್ಸ್ ಕೋ ಸಬ್ಸ್ಕ್ರೈಬ್ ಕರೇ ಔರ್ ಬೆಲ್ ಐಕನ್ ಕೋ ಪ್ರೆಸ್ ಕರೇ.
2: ಠಹರ್ ಮೋಹಿನಿ, ಚಂದ್ರಮಾ ಆಧಾ ಹೇ ರಾತ್ ಆದಿ ಹೇ ಕಹಿ ತೇರಿ ಮೇರಿ ಬಾತ್ ಭೀ ಆದಿ ನ ರಹೇ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾಜ್ ಮಹಲ್ ಎನ್ನುವಂಥ ಒಂದು ಹಿಂದಿ ಚಿತ್ರಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮಹಮ್ಮದ್ ರಫಿ, ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ರವಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆ ಆರ್ಜೆಸ್ಗಳು ನಮ್ಮ ಒಂದು ಕಾರ್ಯಕ್ರಮವನ್ನ ನೇರ ಫೋನಿನ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಆಗಿರುವ ತಾಜ್ ಮಹಲ್ ಚಿತ್ರದ ಒಂದು ಟ್ರ್ಯಾಕ್ ಬರ್ತಾ ಇದೆ, ನಿಮಗಾಗಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಹೇ ನೀಲೆ ಗಗನ್ಸೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಮಹೇಂದ್ರ ಕಪೂರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ಸುನಿಲ್ ದತ್ ಅವರ ಒಂದು ಅಮೋಘವಾದಂತಹ ನಟನೆ. ಈ ಒಂದು ಚಿತ್ರ 1967 ತೆರೆ ಕಂಡಿರುವಂತ ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಕೂಡ ಪ್ರಸಾರವಾಗಲಿದೆ. ಇದೀಗ ಒಂದು ಹಿಂದಿ ಅದ್ಭುತವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ ಈ ಒಂದು ಮಧುರವಾದಂತಹ ಗೀತೆ ನಿಮಗಾಗಿ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋರೆ ರಂಗ್ ಎನ್ನುವಂಥ ಒಂದು ಸುಂದರವಾದಂಥ ಹಿಂದಿ ಚಿತ್ರಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆನಂದ್ ಬಕ್ಷಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಖನ್ನಾ ಹಾಗೂ ಮಮತಾಜ್ ಅವರ ಒಂದು ಅಮೋಘವಾದಂಥ ನಟನೆಯ ಚಿತ್ರ. ಇದು 1974 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಹಳೆಯ ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಇದೀಗ ತಮಗಾಗಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಉಡಿ ಜಬ್ ಜಬ್ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆ, ಅದುವೇ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಓಪಿ ನಾಯರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ದಿಲೀಪ್ ಕುಮಾರ್ ಹಾಗೂ ವೈ ಜಯಂತಿ ಮಾಲಾ ಅವರ ಒಂದು ಅಮೋಘವಾದಂತಹ ನಟನೆಯ ಚಿತ್ರ. ಇದು 1957 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ CID ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಶಂಸದ್ ಬೇಗಂ, ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಮುಜ್ರ ಸುಲ್ತಾನ್ಪುರಿ ಅವರ ಒಂದು ಅಮೋಘವಾದಂಥ ರಚನೆಯ ಈ ಒಂದು ಗೀತೆ. ಅದುವೇ ಒಪಿ ನಾಯರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ದೇವಾನಂದ್ ಅವರ ಒಂದು ನಟನೆಯ ಚಿತ್ರ ಕೂಡ ಇದಾಗಿರುತ್ತದೆ. ಹಾಗೆ ಶ್ರೋತೃ ಬಾಂಧವರೇ, ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ?
0: ಹೆಂಗೆ ನಮ್ ಸಿಟಿ ಮೇಸ್ಟರ್?
1: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
0: ಹೆಂಗೆ ನಮ್ ಸಿಟಿ ಮೇಸ್ಟರ್?
1: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರ್ ಅವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯಲಹರಿ.

ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗ ಬೂದಿ ಬಸಪ್ಪ ಅಂತ ಹೆಸರು ಹೆಂಗ್ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡು ದಂಧೆ ಏನಿತ್ತು ಅಂದ್ರ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕೋ ಅಂಥ ಸಾಮಾನಿನ ಅಂಗಡಿ ಅಂದ್ರ, ಬಂಬು, ಬಿದಿರು, ದಂಟು, ಕಾತಿ, ಇಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳೆ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗ ಎಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ. ಹೌದಲ್ರಿ, ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ. ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯು ಯೋಗ ಐತಿ ಅಂತ ಬರೇ ಜನ ಸಾಯು ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರ ಸೇರ್ಯಾರ ಅಂದ್ರ ಸಾಕ್ರಿ, ಇವಂಗ ಬಾಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಹಾಗೆ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರಿಗೆ, ಭಜನಾ ಬಾರಿಸೋರಿಗೆ, ಬ್ಯಾಂಡ್ ಬಾಜಾ ಬಾರಿಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರು ಸತ್ತಾಗ ಅವ್ರು ಸಾಮಾನ್ ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವ ಕಮಿಷನ್ ಕೊಡ್ತಿದ್ದ. ಆದ್ರೂ ಇವನ್ ವ್ಯಾಪಾರ ಸುಧಾರಿಸ್ಲಿಲ್ಲ. ಇವನ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರ, ಇವನ ಅಂಗಡಿ ಮುಂದೆ ಹಾಕಿದ ಬೋರ್ಡ್ ಯಮದೂತ ಅಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರ ಆ ಪೇಂಟರ್ ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ. ಯಾಕಂದ್ರ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟ ಅಲ್ರಿ, ಇನ್ನೊಂದು ಸುದ್ದಿ ಏನಪ್ಪಾ ಅಂದ್ರ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡ್ರು ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಇಸಾವು ನ್ಯಾಯವೇ ಅಂತ ಅನ್ನೋ ಕ್ಯಾಸೆಟ್ಟ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನ್ನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. LTTEದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರ ಇವರೆಲ್ಲ ಬರೇ ಜನರನ್ನ ಕೊಲ್ಲೋ ಜನನ ನೋಡ್ರಿ. ಜನ ಸತ್ತಷ್ಟು ಈ ಬಸಪ್ಪಗೆ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ಲ, ಎಂತೆಂಥವ್ರಿಗೆ ಅಂದ್ರ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರು ಕುಟಾಗ ಬಹಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರ ಪೊಲೀಸರು ಲಾಕಾಪ್ನಾಗ ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರ ಆಸ್ಪತ್ರೆ ಒಳಗ ಬಂದ ಪೇಷಂಟನ್ನು ಕೊಂದ್ರ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರ ಆಕ್ಸಿಡೆಂಟ್ ಮಾಡಿ ಕೊಂದ್ರ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೀಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣ ತಗೊಂಡು ರೊಕ್ಕ ಗಳಿಸಿಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ನ ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರ 50,000, ಹಿರೆ ಹುಡುಗಿನ ಮಾಡ್ಕೊಂಡ್ರ 1,00,000 ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ. ಹಿರೆ ಹುಡುಗಿ ಬಾಳ ಚಂದ ಇದ್ಲು, ಆದ್ರೂ ಆಕಿಗೆ ಜಾಸ್ತಿ ಯಾಕೆ ವರದಕ್ಷಿಣ ಅಂತ ಅನ್ಕೊಂಡು ಈ ನಮೂನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕೆ ಆಕಿಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತೆ ಈಕಿನ ಕುಂಟಿ ಈಕಿ ಕುರುಡಿ.

ಇದ್ರೂ ಅವರಿಗೆ ಕಡಿಮೆ ವರದಕ್ಷಿಣ. ಹಿರೇಮಗಳು ಎಷ್ಟು ಚಂದದಾಳಲ್ರಿ, ಆಕಿಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲಿ ಅದಾಳ್ರಿ, ಅದಕ್ಕೆ 100,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರ ಎಷ್ಟು ರೀ ಅಂತ ಕೇಳಿದ್ದಕ್ಕೆ, ಬರೇ 3 ತಿಂಗಳು ಹೊಟ್ಟಿಲಿ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲಿ ಅಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ, ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನ ಮಾಡ್ಕೊನಪ್ಪ ಅಂತಂದಿದ್ದಕ್ಕ ಬಸಪ್ಪ, ಏಯ್ ಯಾಕಲೇ ನಿನ್ ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಅವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣ ಸಿಗುದಷ್ಟೇ ಅಲ್ಲ, ನಿನಗ ಏನೂ ತ್ರಾಸ ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ ಬೂದಿ ಬಸಪ್ಪ. ಏನಂದ್ರ ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬ್ಯಾರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಬಹಳ ದಿನ ನಡೀಲಿಲ್ಲರಿ, ಯಾಕಂದ್ರ ಕ್ರೋಸಿನ್ ಅನ್ನೋ ಬದ್ಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದ್ಲಿ ದೋ ಲೋಪರ್ ಅಂತಿದ್ದ, ನವಲ್ ಜಿನ್ ಅನ್ನೋ ಬದ್ಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೇನಾಯ್ತು ಅಂದ್ರ ಒಬ್ಬ ಹೆಣ್ಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ ಬೂದಿ ಬಸಪ್ಪ ಸಾರಿ ಡೌನ್ ಗುಳಿಗಿ ಅಂತ ಹೇಳು ಬದ್ಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ ಹೊಡೆದ ತಿಂದು ಡಾಕ್ಟರ್ಗೆ ದಂಧೆ ಬಂದ್ ಮಾಡಿದ್ದ. ಒಂದ್ ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓಹೋ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೇನಿ ಅಂತಂದ. ಅದಕ್ಕೆ ಅವರು, ಹಂಗಾದ್ರ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀ ಏನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರ ಆತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ, ಟ್ರಕ್ಕಿನವ ಇವನು ಮುಂದೆ ನಿಲ್ಲಿಸ್ದ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ಕಿನವ ಚಾಲು ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ

ಇದ್ದಕ್ಕೆ ಡ್ರೈವರು ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸ್ಕೊಂಡು ಬೆಂಗಳೂರು ಮುಟ್ಟಿಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ, ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ರೀ ಬಸಪ್ಪ, ಬಸಪ್ಪ ಅಂದ. ಏ ಬಸಪ್ಪ, ಟಿವಿ ಇಲ್ಲಿ ಹೋಗಂದ. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ, ಬಸಪ್ಪ ಮತ್ತೆ ಬಂದ್ಯಾಪ್ಪ ಡ್ರೆಸ್ ಬದಲಿ ಮಾಡಿಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಹೊಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅವಾಗೂ ಅಂಗಡಿಯವ, ಏ ಬಸಪ್ಪ ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದೇನು ಈ ಸಲ, ಏನ್ ತಲೆ ಕೆಡ್ಸೋ ಗಂಟಿವಿ ದೇವ ಮಾರಯ್ಯ ಕೊಡದಲ್ ಹೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ, ಅಲ್ರಿ ಕೊಡದಿದ್ರು ಅಷ್ಟೋತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರು ನೀವು ನನ್ನ ಗುರ್ತು ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕ ಅಂಗಡಿಯವ, ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನ್ ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕೆ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರೆದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರೆದಿತ್ತು ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ, ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರೆ ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆ ಜಿ ಸಾಹೇಬ್ರಿಗೆ ಭೇಟಿ ಆಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮೇಲೆ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸ್ಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ನ ಕರೆಸಿ, ನೋಡ್ರಿ ನೀವಿಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ, ನಾ ಹಳ್ಳಿಯವ ಆದ್ರೆ ಏನಾತ್ರಿ ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ, ಹೌದ್ರಿಪ್ಪ ಬಸಪ್ಪ ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗೆ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನೀವು ಹೇಳ್ದಂಗ ಮಾಡ್ತೀವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನ ಹಾನಿ ಕೊಲ್ತಾನೇನ್ರಿ, ಕೊಲ್ಲಿ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನ ಗಿಡ ಕಡಿತಾನೇನ್ರಿ, ಕಡಿಲಿ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕದ ಏನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ ನೀವು ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ, ನಾವು ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ, ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ತಗೋ ಮಗನ ಬಹುಮಾನ, ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗ್ಗಿಸ್ತಾರ. ಏನು ಮಾಡೋದ್ರಿ ಬಸಪ್ಪನ ಪರಿಸ್ಥಿತಿ, ಬೆಂಗಳೂರಾಗ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳೆ ಹೋಗಾಕು ಬರುವುದಿಲ್ಲ, ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ, ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲು ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರೆ 2 ದಿವಸ

0: ತಿನ್ನಾಕ ಕೂಳ ಸಿಕ್ಕಿದ್ದಿಲ್ಲ. ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಲ್ಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡಲೆ ಓಡಿ ಹೋಗಿ ಸಾಧುವಿನ ಅಡ್ಡು ಬಿದ್ದು, ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟಿ ತುಂಬ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟಿ ತುಂಬ ಉಣ್ತಿದ್ದೇನೋ ಖರೆ, ಆದ್ರ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗ್ಗೆ ಹರಿಲಿಲ್ಲ. ಅದಕ್ಕ ಒಂದು ಉಪಾಯ ಹುಡಿದ. ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕ ಬೆಂಕಿ ಹಚ್ಚಿಬಿಟ್ರ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬಹುದು ಅಂತ ವಿಚಾರ ಮಾಡಿ ಹೊತ್ತ ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದ್ರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಆರಿಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮ್ಯಾಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೋಂತ ಎದಿ ಎದಿ ಬಡ್ಕೋಂತ ಅಳಾಕ್ ಶುರು ಮಾಡಿದ್ರಿ. ಬಸಪ್ಪ ಅಳಾಕ್ ಹತ್ತಿದ್ದ ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆತು. ವರ್ಷಾನುಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ್ ಹತ್ತ್ಯಾನಲ್ಲ, ಇವನೇ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ್ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು, ಅತ್ತೇನು ಪ್ರಯೋಜನ, ಯಾಕೆ ಅಳಾಕ್ ಹತ್ತಿದ್ದಿ ಅಂದ್ರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನು ಸತ್ತಿಲ್ಲಲ್ಲ, ಅದಕ್ಕ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರ ನೀವಿನ್ನು ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ್ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತ ಅಂದು ಕಾಶಿ ಯಾತ್ರೆಗೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳ್ಳೆ ಗುನು ಗುನು ಗುನು ಗುನು ಮಂತ್ರ ಹೇಳಾಕತ್ತಿದ. ಜನ ಇವನು ನೋಡಿ ಮೋಸಿದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ್ ಬರಾಕತ್ತಿದ್ವು ರೀ. ಹೇ ಚಲೋ ಚಾನ್ಸ್ ಆದಲೆ ಅಂದವನ ಮೈತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದ ಅಂಕರು ಬೂದಿ ಸ್ವಾಮಿಯರು ಬೂದಿ ಸ್ವಾಮಿಯರು ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಕ್ ಹತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲೂ ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನೋ ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ, ಅಲ್ರಿ ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ, ನೀ ಏನು ಮಾಡ್ತೀಯ, ನಿಮ್ಮ ಅಪ್ಪನ ತಲಿ ದುಡ್ಯಾವ ನಾನು, ಸ್ವಾಮಿಯರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕೋ, ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೇನೆ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದೇ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ, ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ, ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕೆ ಆಗ್ಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ವಿ. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ, ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮ್ಯರ ನೀವು ಇವತ್ತು ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕೆ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯವ್ರ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲೆ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲೆ ತರಕ್ ಹೋದ. ಹೊತ್ತು ಸಾಧಿಸಿ ಗತ್ತು ಮಾಡಿ ಹೆಂಡತಿ ಇದ ಹೊತ್ತಲೆ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ ತುಂಬಿ ಬಂದಾಗ ನಾ ಏನು ಮಾಡಕ್ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಕ್ ಹತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲಾತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಒದ್ದು ಹೋಗಿ ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯವ್ರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತ ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನ ನೀವು ತಲೆ ಒಡಿಸಿಕೊಂಡು ಸಾಯ್ತೀರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು ಯವ್ವ ತಾಯಿ ಈಗ ಹೆಂಗ್ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡ ಬರೋದ್ರೊಳಗ ಹಿತ್ತಲ ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರಿಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ ಏನು ಮಾಡ್ತೀರಿ, ಸ್ವಾಮಿಯರ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾನು ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದಾನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸಿಟ್ಟಾಗಿ ಹಿತ್ತಲ ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರ್ ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ ಬದುಕಿದೆ ಆ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮಿಯರ ಒಣಕಿ, ಸ್ವಾಮಿಯರ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಒಳ್ಳಿ ನೋಡ್ತಾನ ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ, ಇವನ ಕೈಯಾಗ ಸಿಕ್ಕ್ರ ತಲೆ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತೆ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ. ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬೂದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬೂದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತು, ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರು ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮ ಆಗಿ ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರಿ ವಾ ಅಂತಂದಿದ್ದಕ್ಕ ಒಬ್ಬಾಕಿ ಅಲ್ರಿ ಸ್ವಾಮಿಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪ್ಪಿಸ್ಕೋ ಅಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸೇವಾ ಮಾಡಕ್ಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರುತಿನ ಬೂದಿ ಬಸಪ್ಪ. ಪಾಪ ಅಂಬಿಗೆ ವಿನಯದಿಂದ ಹಿಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತೆ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ, ನೀನು ದಾನ ಧರ್ಮ ಪರೋಪಕಾರ ಮಾಡಿ ಏನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತೆ ಬಸಪ್ಪ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ, 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳ ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ದೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದ ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರು ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ. ಮಾವಿನ ಗಿಡದ ಬುಳಕ್ಕ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಭಾಳ ಸಿಟ್ಟು ಬಂತು. ಆ ದೇವರಿಗೆ ಜವಾಬ್ದಾರಿನೇ ಇಲ್ಲ. ದೇವರು ಅಂದ್ರೆ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟನ. ಯಾವ ಕೆಲಸ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು, ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟನ. ಹುಚ್ಚು ದೇವರು, ಅಕಸ್ಮಾತ್ ನಾನಾ ದೇವರು ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗೆ ಮಾಡಿದ್ರೆ ಇವರಪ್ಪನ ಅಂದ್ರೆ ದೇವರಪ್ಪನ ಗಂಟು ಏನು ಹೊಕ್ಕಿತ್ತು ಅಂತ ವಿಚಾರ ಮಾಡು. ಅಷ್ಟರೊಳಗ ಸ್ವಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆತ ತಾಳ್ಲಾರ್ದ, ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದಿರಿ. ಆ ಊರಿನ ಹೆಸರು ಎದ್ದು ಬಡಿ ಅಂತ. ಹ್ಞೂನ್ರಿ, ನಗಬೇಡ್ರಿ, ಕೇಳ್ರಿಲ್ಲ. ಆ ಊರಿನ ಹೆಸರ ಎದ್ದು ಬಡಿ ಅಂತಿತ್ತು. ಇನ್ನು ಊರಾನ್ ಜನ ಹೆಂಗಿರಬಾರ್ದ್ರಿ? ಅವರು ಒಂದು ನಮೂನೆ ವಿಚಿತ್ರ ಇದ್ರು. ಈ ಎದ್ದು ಬಡಿ ಊರಾಗ ಒಳ್ಳೆಯವ ಅಂತ ನಾವು ಒಬ್ಬನೂ ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ, ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ, ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟೆ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು ಏನಂತ ಕಲ್ಲಪ್ಪ ಇವನು ಹಕಿಕತ್ತ ಅಂದು ಕೇಳಿದ್ದಕ್ಕ ಇವನಿಗೇನೋ ಹೊಟ್ಟೆ ಹಸ್ದೈತೆ ಅಂತ ತತ್ಸಾರ ಮನೋಭಯಿಂದ ಉತ್ತರ ಕೊಟ್ಟ. ಅದಕ್ಕವ ನೀ ಯಾವೇ ಬೇ ವರ್ಷಿ ಮುನ್ನೋಡಿ ಮುಂದೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟ್ರಾಗ ಇನ್ನೊಬ್ಬ ಬಂದು ಚೌಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟವೆಲಿಂದ ಹಸನ ಮಾಡಿ ಕುಂತು ಏನ್ರಿಪ್ಪ ಐಗೋಳ್ರ ನಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ ನಡಕ್ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪಾ ನಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ ಅವನ್ನು ಅದ ಊರಾವ ಅಂತ ತಿಳ್ಕೊಂಡು ಸೊಳೆ ಮಗಂದು ಸುಡುಗಾಡ್ ಹೊಲ ಆಯ್ತಲ್ರಿಪಾ ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ರ ಹಚ್ಚಡ ನುಂಗೋ ಮನುಷ್ಯ ಇಷ್ಟು ಸಿಕ್ರ ಕೇಳ್ತಾನೇನ್ರಿ. ಮಾತ್ ಮುಂದುವರಿಸಿದ. ಮತ್ತೇನ್ರಿಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತ ಅಂದಿದ್ದಕ್ಕ ಅವ ಅಡ್ಡಿ ಇಲ್ರಿಪ್ಪ ಎಲ್ಲ ಮಗ ದೇವ್ರ ಆಶೀರ್ವಾದ. ಮನ್ಯಾಗ ದರಿದ್ರ ಮೋತಿ ಹೆಂಡತಿ ಸತ್ತಣದಂತ ಮಗ ಹರಕ್ ಮುಗಿನ ಮಗಳು ಎಲ್ಲಾರು ಆರಾಮದಾರ ನಾ ಇನ್ ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಕ ಬಸಪ್ಪ ಲೆಕ್ಕ ಹಾಕಿದ್ರಿ ಈ ಊರ ಮಂದಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು ಬರ್ರಿಲೇ ಎಲ್ಲಾರು ಬರ್ರಿಲೇ ನಿಮಗೊಂದು ಮಾತು ಹೇಳ್ತೇನೆ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ ಈ ಊರಾಗ ಪಂಡಿತರು ಅನ್ನೋರು ಯಾರದಾರು ಹೇಳ್ರಿ ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ ಈ ಊರಾಗ ಎಲ್ಲಾರು ಪಂಡಿತ್ರ ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲಾರು ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ ದೊಡ್ಡ ಭಿನ್ನತೆಯೊಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ ಅದಕ್ಕ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದು ಇವ ಪಂಡಿತ್ ಏನ ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನನ್ನ ಪರೀಕ್ಷೆ ಮಾಡಕ್ ಬಂದಾನ. ಹ ಕೇಳಪ್ಪ ಪಂಡಿತ ಏನು ಕೇಳ್ತಿ ಒಮ್ಮೆಲೆ ಕೇಳಿಬಿಡು ಇಲ್ಲ ಅಂದ್ರೆ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು ಈ ಊರವರು ತಿಳಿಗೇಡಿಗಳು ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿಗೆ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ ಗುಂಡು ಭಟ್ರು ನನ್ನ ಸೋಲಿಸಿದ್ರು ನಾ ಶರಣಾಗತ ಆಗ್ತಾನೆ ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿಯೊಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟ್ ಕಟ್ಟಾಕ ಹತ್ತಿದ. ಅದನ್ನ ನೋಡಿ ಎಲ್ಲಾ ಜನ ಇದೇನು ಚೀಟ್ ಯಾಕೆ ಕಟ್ಟಾಕ ಹತ್ತಿರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ ನೋಡ್ರಿಪ್ಪ ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟ್ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರದಾರ ಹುಡುಗರಿಗೆ ಜ್ವರ ಬಂದ್ರ ಭೂತ್ ಬಡದ್ರ ಹುಚ್ಚ ಹಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು ಎಲ್ಲ ಬಿಟ್ಟು ಹೊಕ್ಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ಕೆ ಕೆಡವಿ
1: ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗ ಒಂದು ಕೂದ್ಲ ಉಳಿದಂಗ ಕಿತ್ಕೊಳ್ಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ್ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡೇ ಯಾರೂ ಅವನ ಮಗಳನ್ನ ಮದುವೆ ಆಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗೆ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನ್ ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ. ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗೆ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನಿ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗೆ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಭಾಳ ಕಳ ಐತ್ರಿ, ಮತ್ತೆ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತಿನಾಗ, ಮತ್ತೆ ನಿಮ್ಮ ಮಂಥನ ಎಂಥದ್ದು ನಡೆ ನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂಥನ್ರಿಪ್ಪ ನಮ್ಮದು, ಮತ್ತು ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರೆ ಆಗಲಿ ನಡೀರಿ, ನಿಮ್ಮ ಮಗಳು ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತೀರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನೆಯನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನೇ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು, ಆಕೆ ಅವತಾರ ನೋಡೇ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತು ಹೆಂಗಾದರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ, ಹೇಳಬೇಕ ಹಿಕ್ಕಟ ಕಚ್ಚಾಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದ್ದಿ, ಒದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ, ಇವತ್ತು ಮಗಳು ನೋಡಾಕ ವರ ಕಳ್ಕೊಂಡು ಬರ್ತೀನಿ, ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಹ್ಞೂ, ಏನು ಮಾಡ್ಕೊಂತೀಯೋ ನೀನ ಮಾಡ್ಕೋ, ಆ ಹುಡುಗ ಬಂದು ಹೋಗೋ ತನಕ ಅಷ್ಟೇ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ, ಹಂಗೆ ಹಂಗೆ ನಿನ್ನ ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾಹುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ, ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ ಒಂದು 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು, ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟಾಕಿತ್ ಕೈಯಾಗಿ ಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ ಒಂದು 50 ಬೈಗಳ ಬೈಬಹುದು. ಇನ್ನು ವಿಚಾರ ಮಾಡಿ ಹೇಳು, ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ನ ಚಡ್ಡಿ ಕಿತ್ತು ಕೈಯಾಗಿ ಕೊಟ್ಟೇನಿ ಅಂತಂದಿದ್ದಕ್ಕೆ ಸಾಹುಕಾರ ವಿಚಾರ ಮಾಡಿ ಸುಳ್ಳಾಕೆ ಹೇಳಿ, ಅಗದಿ ಅಗದಿ ಭಾಳ ಅಂದ್ರೆ ಒಂದು 100 ಬೈಗಳ ಬೈತೇನೆ ಅಷ್ಟ ಅಂದ. ಹ್ಞೂ, ಸಾಕು ಭಾಳ ಅದು, ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದಮೇಲೆ ಒಂದರ ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಳು. ಸಾಹುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕೆ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕೆ ಹತ್ತಿದ್ದ. ಸಾಹುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದ ಬಾಕಿ, ನಮ್ಮ ಮಂಥನ ಭಾಳ ಶ್ರೇಷ್ಠ ಮಂಥನ ಏನ್ರಿಪ್ಪ, ಮನ್ಯಾಗ ಮುತ್ತಿನಂತ ಮಗಳು ಹೇಳ್ದಂಗೆ ಕೇಳು ಹೆಂಡತಿ ಸುಖವಾಗದ ನೋಡ್ರಿ, ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟು ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಯಿಂದ ಹೊರಗಿಂದ ಸಾವುಕಾರ, ಏ ಬುಕ್ಣಿ ಒಳಗೇನು ಮಾಡಾಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾವುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾವುಕಾರ, ಏ ಮಾನಗಡಿ ಕಂಬಳಿ ಹಾಸಿಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾವುಕಾರನ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ. ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ ಒಂದು ಗಂಟು ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿನ ದಾರಕ್ಕೆ ಗಂಟು ಹಾಕಿ ಮಗಳನ್ನ ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾಹುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡೀತ್ರಿ. ಅಕ್ಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗ ಲಗಾಮ ಹಾಕಿ ಕುದುರಿ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರಿ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾವುಕಾರ ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾವುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗ್ಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕೆ ಗಂಟು ಹಾಕೊಂತ ಹೊಂಟಿದ್ಲು. ಇಬ್ರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹೆಸದು ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸಾವುಕಾಶಿ ಸಾವುಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸಾವುಕಾರ, ಏ ಅರುಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸಾವುಕಾರನ ಹೆಂಡತಿ ಗಂಟೆಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸಾವುಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕೆ ಅಕ್ಕಿ ಅಡುಗೆ ಮನೆಯಿಂದ ಇನ್ನು ಮಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗೆ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸಾವುಕಾರ ಹೋಳಿಗೆ ಬೇಡ ಅನ್ನ ತರಿಸ್ಬಿಡ್ರಿ ಅಂದ. ಅದಕ್ಕೆ ಸಾವುಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು. ಏ ಏನ ಹೋಳಿಗೆ ಅಂತ ಕೂಗಿದ. ಅಕ್ಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರಲಿ ಇನ್ನು ಒಂದು ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನು ತಿಳ್ಕೊಂಡಿದ್ದ ಅಂದ್ರೆ, ಒಳಗೆ ಹೋಳಿಗೆ ಒಂದ ಉಳಿದೈತಿ ಆದರೂ ಸಾವುಕಾರ ಒತ್ತಾಯ ಮಾಡಕ್ಕೆ ಹತ್ಯಾನ ಅಂತ. ಆದ್ರೆ ಸಾವುಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದು ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ಕೆ ಹತ್ತಿದ್ಲು. ಯಾಕಂದ್ರೆ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೇ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪಗೆ ಗೊತ್ತಿರಲಿಲ್ಲ. ಅದಕ್ಕೆ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸಾವುಕಾರ ಅನ್ನ ತರಿಸ್ರಿ ಅಂದ. ಸಾವುಕಾರ ಅನ್ನ ತೊಗೊಂಡ್ಬಾರ ಚೀಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕೆ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು. ಇಷ್ಟಕ್ಕೆ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರೆ ಈ ಹೆಣ್ಮಗಳು ಇಷ್ಟಕ್ಕೆ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ಕೆ ಶುರು ಮಾಡಿದ. ಸಾವುಕಾರ ತಾ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದನ್ನ ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ಚುಮಾರಿ ಮನಿಮಾರಿ ಬ್ರಹ್ಮ ರಕ್ಷಿಸಿ ಲಗುನ ಸಾರ್ ತಗೊಂಡು ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸಾವುಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬೇ 100 ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು 104 ಬೈದೆ ಹಿಡಿಯೋ ಕಟ್ಟಬೇಳಿ ಸಾರು ಉಣ್ಣು ಅಂದಾಕಿನ. ಒಲಿ ಮೇಲೆ ಕತ್ತ ಕತ್ತ ಕತ್ತ ಕತ್ತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸಾವುಕಾರನ ಕೊರಳಾಗಿ ಬಿತ್ತರಿ. ಮೈ ತುಂಬ ಸುಟುಗುಳಿ ಎದ್ದು. ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ತು 10 ರೂಪಾಯಿ 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸ್ಟಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂಥೇಳಿ ಸಾರು ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರ ಕೆಲಸ ಕೆಡ್ತೈತಿ ಅಂದವನ. ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು. ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ. ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತ ಹೊಲದ ಬೆಳೆ ಕಂಡು ತನಗೆ ತಾನ, ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ, ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾಕುಂತಿದ್ದ. ಬಸಪ್ಪನ ಮಾತು ಅವನು ಕೇಳಲಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ, ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ, ನಂದ ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚಿಗಿಚ್ಚು ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ, ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟೇನ್ರಿಪ್ಪ, ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು. ಈ ಹುಡುಗಗ ನೀನ ಒಂದಿಷ್ಟು ತಿಳಿಸಿ ಹೇಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನೂ ಕೆಪ್ಪಿ. ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸುತ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಹೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ, ಊರಾಗ ಯಾರೂ ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿದಂತ ಕಾಲು ಕೈ ಅದನ್ನು ಇದನ್ನು ಅಳಗ್ಯಾಡಿಸ್ಕೋಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮ್ಗೆ ಆಭರಣ ಮಾಡ್ಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಕ್ಕೆ ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬ ಅವಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ್ವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಆದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ ಬಿಸಿದಾರ ಹಾಕ್ರಿ, ಒಟ್ಟು ಹೊಟ್ಟೆ ತುಂಬ ಉಣ್ಣಾಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ,
0: ನನ್ನ ಕುರಿ ಕಾಯಕ ಯಾರು ಇಲ್ಲ, ನೀ ಕೆಲಸ ಕೇಳಕ್ ಬಂದಿದ್ದು ಬಹಳ ಚಲೋ ಆಯ್ತು. ನೋಡಪ್ಪ, ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವ. ನೀ ದಿನ ಅವನ್ ಮೇಯಿಸ್ಕೊಂಡು ಬಂದ್ರೆ ನಿನಗ 2 ಹೊತ್ತು ಊಟ, ವರ್ಷಕ್ಕ ಒಂದ್ ಜೋಡಿ ಧೋತ್ರ, ಅಂಗಿ, ಒಂದು ಕಂಬಳಿ, ಒಂದ್ ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 4-5 ರೂಪಾಯಿ ಪಗಾರ ಕೊಡ್ತೇನೆ. ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ, ಇದು ಒಂದು ನಮೂನೆ ಅನುಭವನ ಅಂದವನ. ಕೋಲು ಕೈಯಾಗ ಹಿಡ್ಕೊಂಡ, ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ. ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ಕೆ ಕುಂತ. ಮಟ ಮಟ ಮಟ ಮಟ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಾಕ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಾಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ, ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೇನೆ ಅಂತ ಕೂಗ್ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯ ಏ ಹಲ್ಯ ಅಂತ ಅಂದ. ಅವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿ ಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು, ಆ ಕುಂಟು ಕುರಿ ಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ, ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿ ಮರಿ ಕೊಡ್ತೇನೆ ತಗೋ. ಆದ್ರೇನಪ್ಪ, ಈ ಕುರಿ ಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದ ಕಾಲು ತೋರಿಸಿದ. ಬಸಪ್ಪ ಮುರಿದ ಕುರಿ ಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ, ನಿನ್ನ ಕುರಿ ಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ದು ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ, ನಾನು ಕುರಿ ಮರಿ ಕೊಡಕ್ಕೆ ಹೋದ್ರೆ ಇವ ಈ ನಮೂನಿ ಮಾತಾಡಕ್ಕತ್ತೇನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ, ಪುಗ್ಶೆಟ್ಟಿ ಕುರಿ ಮರಿ ನಿನಗೆ ಯಾರು ಕೊಡ್ತಾರೋ, ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಕ್ಕೆ ಬಂದ್ರೆ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ, ಬೇಡಾದ್ರೆ ಬಿಡು, ನಿನ್ನ ಮೈಯನ್ನು ಸ್ವಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ, ನಾನು ನಿನ್ನ ಕುರಿ ಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯಾ, ಕಟ್ಲೆ ಹಾಕೋಗು ಗಂಡು ಮಗನ, ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿಯಾದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ. ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳ, ಏನು ಮಕ್ಕಳ ಜಗಳ ಮಾಡಕತ್ತೀರಿ, ನಿಮಗೆ ಕೆಲಸ ಬಗಿಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮೂನಿ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನು ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನ, ನೀವ ಸ್ವಲ್ಪ ನ್ಯಾಯ ಬಗ್ಗೆ ಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸಿನ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರ, ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ಬರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ, ಹಗರ್ಕ ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು, ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟಾನ, ಹೋಲೇ ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರೆ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ, ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರಿದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನಾಗ ಹೊಂಟಿದ್ದ. ಅವಾಗ ಒಕ್ಕಲಿಗೆ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರ ನೀವ ನ್ಯಾಯ ಬಗ್ಗೆ ಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳು ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ. ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕರಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನೆ ಬಡಿತೇನೆ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ಕೆ ನೀವೇ ಇರಲಿ, ಅಷ್ಟಕ್ಕೆ ಬಿಟ್ಟೇನಕ್ಕಿನ್ನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರೆ
1: ಕುತ್ತಿಗೆ ಕುತ್ತಿಗೆ ಹೆಚ್ಚಿಗೆ ಹಾಕ್ಯನ ಊರ್ ಹೊರಗಿನ ಹುಣಸಿಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರು, ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗ್ಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆನ ಭುಜ ತಟ್ಟಿ ನೋಡಿದನೋ, ಅವ ನನಗೆ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರೆ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನೆ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗೆ ಪೊಲೀಸ್ ಸಾಹೇಬರು ನನ್ನ ಭುಜ ತಟ್ಟಿ ಏನು ಹೇಳಿದ್ರು ಗೊತ್ತಾತಿಲ್ಲ, ನೀ ಭಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ದರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರು ರೀ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅಂದ್ಕೊಂಡು ಅವನ ಅಲ್ಲೇ ಒಬ್ಬ ಮುದುಕನ ಕೇಳಿದ. ಅಲ್ರಿ ಯಜಮಾನ್ರೇ, ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ, ನಿನ್ನೆ ನಮ್ಮ ಮನೆಯಾಗ ಕಳ್ಳತನ ನಡೀತು, ಕಳ್ಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡ್ದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನ್ ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ, ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ಲರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲ, ಜೇರ್ ಕರ್ತ ನೀವು ಡಾಲ್ಡ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ, ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಆವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ, ಅಲ್ದ ಡಾಲ್ಡ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು, ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ, ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡದ್ದು, ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ, ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ, ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡ ತಿನ್ನಕ್ಕೆ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನ ನೋಡಿ, ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರ, ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗ, ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. 8 ಮಕ್ಕಳು. ಅಲ್ರಿ ಯಜಮಾನ್ರ, ಈ ರೇಡಿಯೋ ಟಿ ವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು 2 ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನ ಓದಿಲ್ಲ ಏನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ, ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತು ಮಾಡಿರ್ಬೇಕು, ಹೋಗಲಿ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ 2 ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟೀ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನು ಉಪಯೋಗಿಸಿದ್ರಿ, ಅದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡೋ ಬದಲು 2 ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ, 2 ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ 1 ಅನಾಮಿಕ 2 ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತೂರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ, ನಮಸ್ಕಾರ.
0: ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ಟರಾಯ.
2: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತೆ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕಿತ್ತಲದಾಗಾ ಬಾಗಲಬಡದು, ಕತ್ತಲದಾಗ ಒಬ್ಬನ ಬಂದು, ಹಿತ್ತಲದಾಗ ಬಾಗಲಬಡದು, ಕತ್ತಲದಾಗ ಒಬ್ಬನ ಬಂದು ಸುತ್ತ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ SD ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಲಿಂಗಾಷ್ಟಕವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ, ಹಾಗೆ ಪ್ರತಿ ಭಾನುವಾರ ನಮ್ಮ ಒಂದು ವಾಹಿನಿಯಲ್ಲಿ ಚಿಕ್ಕ ಮಕ್ಕಳ ಪ್ರತಿಭಾ ಅಂಗಳ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ಪವಿತ್ರ ದಿನೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ವಿಶ್ವನಾಥ ಅಷ್ಟಕವನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ನಮ್ಮ ಒಂದು ವಾಹಿನಿಯಲ್ಲಿ ಪರಿಸರ ಪರಿಚಯ ಕಾರ್ಯಕ್ರಮ, ಅದುವೇ ನಮ್ಮ ಅರ್ಪಿತಾ ಮೇಡಮ್ ಅವರು ನಡೆಸಿಕೊಡುವಂಥ ಈ ಒಂದು ಮಧುರವಾದಂಥ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೋಮನಾಥ ಸ್ವಾಮಿಯ ಮೇಲಿನ ಒಂದು ಅಷ್ಟಕವನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಿಲ್ವಾಷ್ಟಕವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಕಾರ್ಯಕ್ರಮವನ್ನು

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಒಂದು ಶಿವನ ಮೇಲಿನ ಓಂಕಾರ ನಮ ನಮ ಎನ್ನುವಂಥ ಒಂದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂಥ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಆರ್ಜಿಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಪ್ಪದೆ ಈ ಒಂದು ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.